ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಅಶ್ವಾಯುಜ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 14ನೇ ತಾರೀಕು ಬುಧವಾರ. ಈಗ ಸಮಯ 5:56:56. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭನುಡಿ. ತನ್ನ ರೆಕ್ಕೆಯು ಬಲವನ್ನು ಮಾತ್ರ ನಂಬಿ ಹಾರುವ ಪಕ್ಷಿಯು ಆಕಾಶದಲ್ಲಿ ಬಹಳ ಎತ್ತರ ಹಾರಲಾರದು. ಹೀಗೆಂದವರು ಇಂಗ್ಲಿಷ್ ಕವಿ ವಿಲಿಯಂ ಬ್ಲೇಕ್.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ, ಪ್ರಾಯೋಜಕರು ಜಿಎಸ್ಎಸ್ ಮೈಸೂರು. 6:30 ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು, ಪ್ರಾಯೋಜಕರು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಐಒಟಿ ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಸ್ಯಾಂಡ್ ಬಾಕ್ಸ್. ಭಾಗವಹಿಸುತ್ತಾರೆ ರಘು ಹೆಚ್ವಿ, ವಿಜ್ಞಾನಿಗಳು ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕ

ಅದ್ವೈತ್ ಹ್ಯುಂಡೈ 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಬೆವರುವಿಕೆಗೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35ಕ್ಕೆ ಸಂಸ್ಕಾರ ಗೀತೆಗಳು. 9:00ಗೆ ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. 9:10ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮಗಳ ಸರಣಿ. 9:45ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ.

ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾರ್ವತಿ ಮಹಾದೇವನ್ ಅವರ ಹಾಡುಗಾರಿಕೆ. 10:30 ರಂಗೀನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಶ್ವಿತಾ ಶೆಟ್ಟಿ ಅವರಿಂದ ಕವನ ವಾಚನ, ಬಳಿಕ ನಮ್ಮ ಪರಿಸರವನ್ನು ಹಾಗೂ ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವುದು ಮಾತನಾಡುತ್ತಾರೆ ಡಾಕ್ಟರ್ ಭಾಗ್ಯ ಬಿ ಶರ್ಮಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ. ಇಂದು ಮಧ್ಯಾಹ್ನ 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. ಶ್ರೋತೃಗಳೇ, ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಭಾರವೇನಿಲ್ಲ ಈ ಬದುಕು, ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಎಂ ಶಕುಂತಲಾ. 4:30 ಭಾವಗೀತೆಗಳು. 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು. 6:10 ಗೀತ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸ್ತುತಪಡಿಸುತ್ತಾರೆ ವಿನೋದ್ ಮೂಡಗದ್ದೆ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳನ್ನು ಕೇಳುವಿರಿ. 8 ಗಂಟೆಗೆ ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಎಂಎಂ. 8:30 ಗಜಲ್ಸ್. 9:15 ಪ್ರಚಲಿತ ವಿದ್ಯಮಾನ. ಇಂದು ರಾತ್ರಿ 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಚೆಸ್ ಆಟಗಾರ, ಕೋಚ್ ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಅವರೊಂದಿಗೆ ಸಂದರ್ಶನ. 10 ಗಂಟೆಗೆ ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ನುಡಿಮುತ್ತು. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
1: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
0: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
1: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
0: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
1: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
2: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ. ನವರಾತ್ರಿಯ 4ನೆಯ ದಿನದ ಅಧಿದೇವತೆಯಾದ ಕೂಷ್ಮಾಂಡ ಸೃಷ್ಟಿಯ ಆದಿಸ್ವರೂಪ. ತನ್ನ ಮಂದ ಮಧುರ ನಗುವಿನೊಂದಿಗೆ ಈಕೆ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣಳಾಗುವುದರಿಂದ ಈಕೆಯ ಹೆಸರು ಕೂಷ್ಮಾಂಡ. ಸೂರ್ಯ ಮಂಡಲದೊಳಗಿನ ಒಂದು ಲೋಕದಲ್ಲಿ ಇವಳು ನೆಲೆಸಿರುತ್ತಾಳೆ. ಇವಳ ಕಾಂತಿ ಪ್ರಭೆ ಸೂರ್ಯನಿಗೆ ಸರಿಸಮಾನವಾಗಿ ತೇದೀಪ್ಯಮಾನವಾಗಿದೆ. ಹೊಳೆಯುವ ಇವಳ ತೇಜಸ್ಸು ಸರಿಗಟ್ಟಲಾಗದ್ದು. ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇರುವ ತೇಜಸ್ಸು ಇವಳಿಂದಲೇ ಬಂದಿದೆ.
3: ಇಂಥ ದೇವಿಯ ಅನುಗ್ರಹವನ್ನು ಕೋರುವ ಕೃತಿ ನೀ ಪಾದಮೇ ಗತಿ ನಳಿನ ಕಾಂತಿಮತಿ. ಕರ್ನಾಟಕ ಸಂಗೀತದ ಮಹತ್ವದ ವಾಗ್ಗೇಯಕಾರರಾದ ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ ಇದು. ಹಾಡಿದ್ದಾರೆ ಎಂ ಆರ್ ಸುಧಾ.

0: ಕುಂಬಳಕಾಯಿ ಬಲಿಯನ್ನು ಇಷ್ಟಪಡುವ ಕೂಷ್ಮಾಂಡ ದೇವಿಯ ಕೈಯಲ್ಲಿ ಕಮಂಡಲ, ಬಾಣ, ಕಮಲ, ಚಕ್ರ, ಅಮೃತ ತುಂಬಿದ ಕಲಶ, ಗದೆಗಳಿವೆ. ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಸುತ್ತದೆ. ಇವಳ ಭಕ್ತಿಯಿಂದ ಆಯಸ್ಸು, ಯಶ, ಬಲ, ಆರೋಗ್ಯ ವೃದ್ಧಿಯಾಗುತ್ತದೆ.
1: ನಂಬಿದವರ ಮೇಲೆ ಕರುಣೆಯಿತ್ತು ಸಲಹುವ ಪಾಮರಜನ ಪಾಲಿನಿಯನ್ನು ಸ್ತುತಿಸುವ ಮುತ್ತುಸ್ವಾಮಿ ದೀಕ್ಷಿತರ ಮಹತ್ವದ ರಚನೆ. ಹಾಡಿದ್ದಾರೆ ಆರ್ ಎನ್ ಸಂಪತ್ ಕುಮಾರ್.

ಕರ್ನಾಟಕದ ಪ್ರಮುಖ ಹಿಂದೂಸ್ತಾನಿ ಬಂದೀಶ್ ಕರ್ತೃಗಳಾಗಿದ್ದ ನಾರಾಯಣ ಪಂಡಿತರು ರಚಿಸಿದ ಈ ಬಂದೀಶ್ ಸರ್ವಾನುಗ್ರಹಿಯಾದ ಮಾಯಿಯಲ್ಲಿ ಸ್ವರದ ಅನುಗ್ರಹವನ್ನು ಕೋರುತ್ತದೆ. ಹಾಡಿದ್ದಾರೆ ಶ್ರೀಮತಿ ದೇವಿ.

ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿದ ದೇವಿ ಕೃತಿಗಳು ಅನ್ಯಾದೃಶವಾದವು. ಅಂತಹ ಒಂದು ಕೃತಿ ಸರಸ್ವತಿ ವಿಧಿಯುವತಿ. ಹಾಡಿದ್ದಾರೆ ಎಂಆರ್ ಸುಧಾ.

0: ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.

0: ಶ್ರೋತೃಗಳೇ, ಈಗ ಸಮಯ 6:30.07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ FM 103.1 MHz.

0: ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ನುಡಿಯ ಬೆಡಗು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್,
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ನುಡಿಯ ಬೆಡಗು ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳ ಕುರಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗದ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕನ್ನಡ ನಾಡು ರಸ ಋಷಿಗಳ ಬೀಡು. ಸುಮಾರು 2000 ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಹಲವಾರು ಮಹತ್ವದ ಘಟ್ಟಗಳನ್ನು ದಾಟಿ ಬದಲಾವಣೆಗಳನ್ನು ಕಂಡು ಅನುದಿನವೂ ನವೋನ್ಮೇಷ ಶಾಲಿನಿಯಾಗಿ ಕಂಗೊಳಿಸ್ತಾ ಇದೆ. ಅಕ್ಷರಗಳಿರದ ಕಾಲದಲ್ಲಿ ಸಮೃದ್ಧವಾಗಿದ್ದ ಜನಪದ ಸಾಹಿತ್ಯ ಅನಂತರ ಇನ್ನೂ ಗಟ್ಟಿಯಾಗಿ ಗ್ರಂಥರೂಪದಲ್ಲಿ ಲಭ್ಯವಾಯಿತು. ನಮಗೀಗ ಲಭ್ಯವಿರುವ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ. ಕೃತಿಯ ಕಾಲ ಕ್ರಿಸ್ತಶಕ 815-877 ನಡುವೆ ಅಂತ ತಜ್ಞರು ಊಹಿಸಿದ್ದಾರೆ. ಅಂದರೆ 9ನೇ ಶತಮಾನದ ಉತ್ತರಾರ್ಧದಲ್ಲಿ ರಚಿತವಾಗಿದ್ದ ಕೃತಿ ಇದು. ಕವಿರಾಜ ಮಾರ್ಗದಲ್ಲಿ ಕನ್ನಡದ ಕಾವ್ಯ ಭಾಷೆ, ಕನ್ನಡ ನಾಡು ನುಡಿಯ ಬಗ್ಗೆ ಮಾಹಿತಿ ಕೊಡುತ್ತಾ ಭೌಗೋಳಿಕ ನೆಲೆಯನ್ನು ಕೂಡ ಗುರುತಿಸುವಂತಹ ಪ್ರಯತ್ನ ಕವಿರಾಜ ಮಾರ್ಗಕಾರ ಮಾಡಿದ್ದಾನೆ. ಕವಿರಾಜ ಮಾರ್ಗ ಕನ್ನಡ ಭಾಷೆಗೊಂದು ಅಧಿಕಾರದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಕವಿರಾಜ ಮಾರ್ಗದಲ್ಲಿ ಕನ್ನಡದ ಜನತೆಯ ದೇಸಿಯ ಸ್ವಗಡು ಅಂದರೆ ಜನಪದ ಸಾಹಿತ್ಯವನ್ನು ಹಾಡಿ ಹೊಗಳಿದ್ದಲ್ಲದೆ ತನಗಿಂತಲೂ ಹಿರಿಯರಾದ ಪೂರ್ವಾಚಾರ್ಯರನ್ನು ಕೂಡ ಕೃತಿಕಾರ ಸ್ಮರಿಸಿದ್ದರಿಂದ ಈ ಕೃತಿಗಿಂತ ಮೊದಲೇ ಗ್ರಂಥಸ್ಥ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿತ್ತು ಅನ್ನುವ ಮಾಹಿತಿಯನ್ನು ಕೂಡ ಕೃತಿಕಾರ ಶ್ರೀ ವಿಜಯ ಇದರಲ್ಲಿ ಮಾಡಿದ್ದಾನೆ. ಆದರೆ ಇದುವರೆಗೆ ಇದಕ್ಕಿಂತಲೂ ಹಿಂದೆ ಬರೆದಿರುವಂತಹ ಯಾವುದೇ ಕೃತಿ ಲಭ್ಯವಾಗಿಲ್ಲ. ನಮ್ಮ ಜನಪದ ಸಾಹಿತ್ಯ ಎಷ್ಟು ಸಮೃದ್ಧವಾಗಿತ್ತು ಎಂದು ಹೇಳುತ್ತಾ ಶ್ರೀ ವಿಜಯ ಪದವರಿದು ನುಡಿಯಲು ನುಡಿದುದನರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಯಂ ಕಾವ್ಯಪ್ರಯೋಗ ಪರಿಣಿತಮತಿಗಳ್. ಅಂದರೆ ಕನ್ನಡದ ಜನರಿಗೆ ಭಾಷೆಯ ಬಳಕೆಯಲ್ಲಿ ವಿಶಿಷ್ಟವಾದ ಸಾಮರ್ಥ್ಯವಿದೆ. ಈ ಸಾಮರ್ಥ್ಯ ಅವರಿಗೆ ಕುರಿತು ಓದದೆಯೂ ಬಂದಿದೆ. ಹಿಂದಿನವರ ಕಾವ್ಯದ ಲಕ್ಷಣವನ್ನು, ನಿಯಮಾವಳಿಗಳನ್ನು ಅರಿಯದೆಯೂ ಸ್ವತಃ ತಮ್ಮ ಸಾಮರ್ಥ್ಯದ ಪ್ರತಿಭೆಯಿಂದ ಕಾವ್ಯ ಕಟ್ಟಬಲ್ಲರು ಎಂದು ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಅಲ್ಲದೆ ಭೌಗೋಳಿಕ ವಿಸ್ತಾರವನ್ನು ಕುರಿತಂತೆ ಕವಿರಾಜ ಮಾರ್ಗಕಾರ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಹೇಳ್ತಾನೆ. ಅಂದರೆ ಕಾವೇರಿಯಿಂದ ಆ ಗೋದಾವರಿವರೆಗೆ ಇದ್ದ ನಾಡು ನಮ್ಮದು ಅಂತ ಹೇಳ್ತಾ ತಿರುಳ್ಗನ್ನಡದ ಸೀಮೆ ಕಾವೇರಿಯಿಂದ ಗೋದಾವರಿವರೆಗೆ ಹರಡಿತ್ತು ಎಂದು ಹೇಳುತ್ತಾನೆ. ಕನ್ನಡದ ಜನಪದವು ಪ್ರಪಂಚದಲ್ಲಿ ಸೇರಿಕೊಂಡಿದ್ದರೂ ದಿನದಿನವೂ ವಿಶೇಷವನ್ನು ತಿಳಿಸುತ್ತದೆ ಎಂದು ಹೇಳಿದ್ದಾನೆ. ಕವಿರಾಜ ಮಾರ್ಗ ಕೃತಿಯಲ್ಲಿ ನಾನಾ ರೀತಿಯ ಕಾವ್ಯದೋಷಗಳ ಬಗ್ಗೆ ಹೇಳಿ ಪರಿಹಾರವನ್ನು ಸಹ ಶ್ರೀ ವಿಜಯ ಸೂಚಿಸಿದ್ದಾನೆ. ಇದೊಂದು ಅಲಂಕಾರ ಗ್ರಂಥವಾಗಿರುವುದರಿಂದ ಕಾವ್ಯಾಲಂಕಾರಗಳ ಬಳಕೆ ಕುರಿತು ತಿಳಿಸಿದ್ದಾನೆ. ಇವೆಲ್ಲವುಗಳನ್ನು ಹೊರತುಪಡಿಸಿ ಕವಿರಾಜ ಮಾರ್ಗ ವಿಶೇಷ ಅನಿಸೋದು ಅನ್ಯ ಭಾಷೆಗಳ ಆಕ್ರಮಣದ ಸ್ಥಿತಿಯಲ್ಲೂ ಕನ್ನಡ ಸಂಸ್ಕೃತಿಯನ್ನು ಕಟ್ಟಿಕೊಡುವ ಬಗೆಯಲ್ಲಿ. ಇವತ್ತು ಇಂಗ್ಲಿಷ್ ಭಾಷೆಯ ದಟ್ಟ ಪ್ರಭಾವ ಹಲವಾರು ಪ್ರಾದೇಶಿಕ ಭಾಷೆಗಳ ಮೇಲೆ ಆಗಿದ್ದರೂ

0: ಪ್ರಾದೇಶಿಕ ಭಾಷೆಗಳು ತತ್ತರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಹ ಕವಿರಾಜ ಮಾರ್ಗ ಹೆಚ್ಚು ಪ್ರಸ್ತುತ ಅಂತ ಕೆ ವಿ ಸುಬ್ಬಣ್ಣನವರು ಹೇಳ್ತಾರೆ. ಅಂದು ಕವಿರಾಜ ಮಾರ್ಗದ ಕಾಲಕ್ಕೆ ಸಂಸ್ಕೃತ ಭಾಷೆಯ ದಟ್ಟವಾದ ಪ್ರಭಾವಕ್ಕೆ ದೇಸೀಯ ಭಾಷೆಗಳು ಸಿಲುಕಿದ್ವು. ಅಂಥ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿಯನ್ನು ಈ ಕೃತಿ ಕಟ್ಟಿಕೊಡುತ್ತೆ. ಅನೇಕ ವಿದ್ವಾಂಸರು ಕವಿರಾಜ ಮಾರ್ಗ ಅನ್ನುವ ಶೀರ್ಷಿಕೆ ಕುರಿತು ವ್ಯಾಖ್ಯಾನಿಸ್ತಾ ಇದು ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸುವಂತಹ ಕೃತಿ ಅಂತ ಹೇಳ್ತಾರೆ. ಕೆ ವಿ ಸುಬ್ಬಣ್ಣ ಕವಿ ಮತ್ತು ರಾಜ ಕೂಡಿ ನಿರ್ಮಿಸಿದ ಮಾರ್ಗ ಅಂತಲೂ ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಕವಿರಾಜ ಮಾರ್ಗ ಕೇವಲ ಲಕ್ಷಣ ಗ್ರಂಥ ಅಲ್ಲ, ಕಾವ್ಯಾದರ್ಶದ ಅನುವಾದ ಸಹ ಅಲ್ಲ, ಅದೊಂದು ಸಾಹಿತ್ಯ ಮತ್ತು ರಾಜಕೀಯ ಹದವಾಗಿ ಮೇಳೈಸಿದ ಕೃತಿ. ಚಿಂತಕ ಡಿ ಆರ್ ನಾಗರಾಜ್ ಅವರು ಹೇಳಿದಂತೆ 2000 ವರ್ಷಗಳ ಹಿಂದೆ ರಚಿತವಾದಂತಹ ಪ್ರಪಂಚದ 10-12 ಮಹತ್ವದ ರಾಜಕೀಯದ ಕೃತಿಗಳನ್ನು ಪಟ್ಟಿ ಮಾಡೋದಾದರೆ ಕವಿರಾಜ ಮಾರ್ಗ ನಿಸ್ಸಂದೇಹವಾಗಿ ಅದರಲ್ಲಿ ಸೇರುತ್ತೆ ಅಂತ. ಇಂತಹ ಮಹತ್ವದ ಕೃತಿಯ ಅಧ್ಯಯನ ಬಡವಾಗುತ್ತಿರುವ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೈದೀವಿಗೆಯಾಗಬಹುದು ಎನ್ನುವ ಆಶಯದೊಂದಿಗೆ ಇಂದಿನ ನುಡಿಯ ಬೆಡಗು ಕಾರ್ಯಕ್ರಮವನ್ನು ಮುಗಿಸೋಣ. ಕಾರ್ಯಕ್ರಮದ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ನುಡಿಯ ಬೆಡಗು ವಿಭಾಗ, ಆಕಾಶವಾಣಿ, ಮಡಿಕೇರಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕಾರ್ಯಕ್ರಮ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಭಾರವೇನಿಲ್ಲ ಈ ಬದುಕು ಅನುಭವಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಎಂ ಶಕುಂತಲಾ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:40 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಮ್ ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ದಿನಾಂಕ 14ರಂದು ಬೆಳಿಗ್ಗೆ 10 ಗಂಟೆಗೆ ಯೋಗ ದಸರಾದ ಉದ್ಘಾಟನೆ ಅಲ್ಯುಮ್ನಿ ಅಸೋಸಿಯೇಷನ್ ಸಭಾಭವನ, ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ, ಜೆಕೆ ಗ್ರೌಂಡ್ಸ್, ಮೈಸೂರು, ಇಲ್ಲಿ ನಡೆಯಲಿದೆ. ಇದರ ಅಂಗವಾಗಿ ವೈಜ್ಞಾನಿಕ ವಿಚಾರ ಸಂಕಿರಣವನ್ನು ಕೂಡ ಏರ್ಪಡಿಸಲಾಗಿದೆ.
3: ನಂಜನಗೂಡಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಗ್ರಾಮೀಣ ಯೋಗ ದಸರಾ ಆಯೋಜಿತವಾಗಿದೆ.
2: ಯೋಗ ದಸರಾದ ಅಂಗವಾಗಿ ಇಂದಿನಿಂದ 19ನೇ ತಾರೀಖಿನವರೆಗೆ ಮೈಸೂರು ಹಾಗೂ ನಂಜನಗೂಡಿನ ವಿವಿಧೆಡೆ ಯೋಗಚಾರಣ ಮತ್ತು ದುರ್ಗಾ ನಮಸ್ಕಾರವನ್ನು ಆಯೋಜಿಸಲಾಗಿದೆ.
3: ಮೈಸೂರು ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂ ಶ್ರೀ ಸಭಾಂಗಣದಲ್ಲಿ ನಡೆಯುತ್ತಿರುವ ಮೈಸೂರು ಬಹುರೂಪಿ ಕವಿಗೋಷ್ಠಿಯಲ್ಲಿ ಇಂದು ಯುವ ಕವಿಗೋಷ್ಠಿ ಆಯೋಜಿತವಾಗಿದೆ. ಬೆಳಿಗ್ಗೆ 10:30 ಗಂಟೆಗೆ
2: ಮಧ್ಯಾಹ್ನ 2:30ಕ್ಕೆ ಶ್ರೀ ಕುವೆಂಪು ಅವರ ರಾಮಾಯಣ ದರ್ಶನಂ ಆಧಾರಿತ ಅತ್ತಲ ಕಿಷ್ಕಿಂದೆಯೋಳ್ ರಂಗ ಪ್ರದರ್ಶನವಿದೆ. ಕರ್ನಾಟಕ ಕಲಾಮಂದಿರದಲ್ಲಿ ಈ ಬೆಳಿಗ್ಗೆ 11 ಗಂಟೆಗೆ ಮಕ್ಕಳ ದಸರಾ ಉದ್ಘಾಟನೆಗೊಳ್ಳಲಿದೆ.
3: ಮಕ್ಕಳ ದಸರಾದ ಅಂಗವಾಗಿ ಮೈಸೂರು ಉತ್ತರ ತಾಲೂಕಿನಲ್ಲಿ ಇಸಿಸಿಇ ಮಕ್ಕಳಿಂದ ಸೂಫಿ ನೃತ್ಯ ಹಾಗೂ ಗಾಯನವಿದೆ. ಹುಣಸೂರಿನಲ್ಲಿ ಜಾನಪದ ನೃತ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಬೀಡು ಮಕ್ಕಳಿಂದ, ಬಿಜಿಎಸ್ ಶಾಲಾ ಮಕ್ಕಳಿಂದ ಮೈಸೂರು ದಕ್ಷಿಣ ತಾಲೂಕಿನಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೆಆರ್ ನಗರದ ಅಂಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಾನಪದ ನೃತ್ಯ ಆಯೋಜಿತವಾಗಿದೆ. ಟಿ ನರಸೀಪುರದಲ್ಲಿ ಕೆಪಿಎಸ್ ಮೂಗೂರು ಶಾಲಾ ಮಕ್ಕಳಿಂದ ಜಾನಪದ ನೃತ್ಯವಿದೆ. ಪಿರಿಯಾಪಟ್ಟಣದಲ್ಲಿ ಡಿಟಿಎಂಎನ್ ಬೆಟ್ಟದಪುರ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಆಯೋಜಿತವಾಗಿದೆ. ನಂಜನಗೂಡಿನಲ್ಲಿ ಜೆಎಸ್ಎಸ್ ಶಾಲಾ ಮಕ್ಕಳಿಂದ ವಿವಿಧ ನೃತ್ಯ ಕಾರ್ಯಕ್ರಮ, ಕೆಜಿಬಿವಿ ವಸತಿ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಕೂಡ ಆಯೋಜಿತವಾಗಿದೆ. ಮೈಸೂರಿನಲ್ಲಿ ವಿಕೇರ್ ಸಂಸ್ಥೆ ಮಕ್ಕಳಿಂದ ನಾಟಕ ಪ್ರದರ್ಶನವಿದೆ.
2: ಇಂದು ಸಂಜೆ 6 ಗಂಟೆಗೆ ಉತ್ತನಹಳ್ಳಿಯ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪ ಯುವ ದಸರಾದಲ್ಲಿ ಭಾರತದ ಖ್ಯಾತ ಸಂಗೀತ ನಿರ್ದೇಶಕರಾದ ಶಂಕರ್ ಮಹಾದೇವನ್ ಮತ್ತು ತಂಡದವರ ಕಾರ್ಯಕ್ರಮ ಆಯೋಜಿತವಾಗಿದೆ.
3: ಮೈಸೂರಿನ ಜೆಕೆ ಗ್ರೌಂಡ್ಸ್ ಆವರಣದಲ್ಲಿ ನಡೆಯುತ್ತಿರುವ ಮಹಿಳಾ ದಸರಾದ ಅಂಗವಾಗಿ ಬೆಳಿಗ್ಗೆ 10:30 ಗಂಟೆಗೆ ಮಹಿಳಾ ಹಿರಿಯ ನಾಗರಿಕರಿಗೆ ಬೇಗ ನಡಿಗೆ, ಪುರುಷ ಹಿರಿಯ ನಾಗರಿಕರಿಗೆ ಬಾಲ್ ಇನ್ ದ ಬಕೆಟ್ ಆಯೋಜಿತವಾಗಿವೆ.
2: ಬೆಳಿಗ್ಗೆ 11 ಗಂಟೆಗೆ ತಾಯಿ ಮಗು ಫ್ಯಾಷನ್ ಶೋ ಸ್ಪರ್ಧೆ ಇದೆ. 11:30 ಗಂಟೆಗೆ ಕಿರುತೆರೆ ಹಾಸ್ಯ ಕಲಾವಿದರಾದ ರಾಗಿಣಿ, ಕಾರ್ತಿಕ್ ಮತ್ತು ಚಿಲ್ಲರ್ ಮಂಜು ಅವರಿಂದ ಹಾಸ್ಯ ಕಾರ್ಯಕ್ರಮವಿದೆ.
3: 12:30 ಗಂಟೆಗೆ ಕಾಲೇಜು ವಿದ್ಯಾರ್ಥಿನಿಯರಿಂದ ಜನಪದ ನೃತ್ಯ, ನಮ್ಮ ಪರಂಪರೆ ನಮ್ಮ ಹೆಮ್ಮೆ. ಮಧ್ಯಾಹ್ನ 2:30 ಗಂಟೆಗೆ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಹಾಗೂ ಮಹಿಳೆಯರಿಂದ ಕೇಶಾಲಂಕಾರ ಸ್ಪರ್ಧೆ ನಡೆಯಲಿದೆ.
2: 3 ಗಂಟೆಗೆ ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟದಿಂದ ಸಮೂಹ ನೃತ್ಯ. ಇಂದು ಸಂಜೆ 6:30ಕ್ಕೆ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಡಾಕ್ಟರ್ ನಟರಾಜ್ ಹುಳಿಯಾರ್ ವಿರಚಿತ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕ ಪ್ರದರ್ಶಿತವಾಗಲಿದೆ.
3: ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು ಮೈಸೂರು ಇಲ್ಲಿ ನಡೆಯುತ್ತಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶ್ರೀ ಸತ್ಯಾನಂದ ಪಾತ್ರೋಟ ಹಾಗೂ ಶ್ರೀ ಹೃದಯ ಶಿವ. ಯುವರಾಜ ಕಾಲೇಜು ವಿದ್ಯಾರ್ಥಿಗಳಿಂದ ನನ್ನ ಮೆಚ್ಚಿನ ಪುಸ್ತಕ ಓದು ಕಾರ್ಯಕ್ರಮ ಆಯೋಜಿತವಾಗಿದೆ. ಅಲ್ಲದೆ ಪ್ರತಿದಿನ ಬೆಳಿಗ್ಗೆ 11:30ಕ್ಕೆ ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ ಸಂಜೆ 4:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿತೆ ವಾಚಿಸಿ ಗಿಡಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮ ಕೂಡ ಆಯೋಜಿತವಾಗಿದೆ.
2: ಇಂದು ಸಂಜೆ 6 ಗಂಟೆಗೆ ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026ರ ಅಂಗವಾಗಿ ಬೆಳಗಾವಿಯ ಅನುಕ್ತ ಟ್ರಸ್ಟ್ ತಂಡದವರು ಪ್ರಸ್ತುತಪಡಿಸುವ ಪ್ರಸಂಗ ಹಾರು ಹಕ್ಕಿ ಹಾರು.
3: ಕುಪ್ಪಣ್ಣ ಪಾರ್ಕ್ ಹಾಗೂ ಲಿಂಗಾಂಬುದಿ ಸಸ್ಯ ಶಾಸ್ತ್ರೀಯ ತೋಟ ಮೈಸೂರು ಇಲ್ಲಿ ನಡೆಯುತ್ತಿರುವ ಪುಷ್ಪಮೇಳ ಮತ್ತು ಸಸ್ಯ ತೋಟ ಭೇಟಿ ಕಾರ್ಯಕ್ರಮಗಳಲ್ಲಿ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಬೆಳಿಗ್ಗೆ 9:00ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ.
2: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ದಸರಾ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5:30ಕ್ಕೆ ಮೈಸೂರಿನ ಶ್ರೀ ಅನಂತೇಶ್ವರ ಟ್ರಸ್ಟ್ ವಿದ್ಯಾರ್ಥಿಗಳಿಂದ ಸುಗಮ ಸಂಗೀತವಿದೆ.
3: ಸಂಜೆ 6 ಗಂಟೆಗೆ ಉಡುಪಿ ಜಿಲ್ಲೆ ಹಂಗಾರಕಟ್ಟಿಯ ಯಕ್ಷಗಾನ ಕಲಾಕೇಂದ್ರದವರಿಂದ ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗ ನಡೆಯಲಿದೆ.
2: ಸಂಜೆ 6:45ಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಕಲಾ ಮೈತ್ರಿ ತಂಡದವರಿಂದ ಮಂಟೇಸ್ವಾಮಿ ಕಥಾ ಪ್ರಸಂಗ.
3: ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಿನಾಂಕ 14ರಂದು ಅರಮನೆ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿವೆ? ಮಧ್ಯಾಹ್ನ 3 ಗಂಟೆಗೆ ಬಾಗಲಕೋಟೆಯ ಶ್ರೀ ಸಿದ್ದು ಉಪ್ಪಲದಿನ್ನಿ ಜಮಖಂಡಿಯವರಿಂದ ಕರಡಿ ಮಜಲು. 3:30ಕ್ಕೆ ಮೈಸೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲ್ಚರಲ್ ಟ್ರಸ್ಟ್ನ ರೇವಣ್ಣ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ಸಂಜೆ 4:15ಕ್ಕೆ ಜಿ ಕವಿತಾ ಕಾಮತ್ ಮತ್ತು ತಂಡದವರಿಂದ

ಸಂಗೀತ. ಸಂಜೆ 5 ಗಂಟೆಗೆ ಬೆಂಗಳೂರಿನ ರಘುನಂದನ್ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಂಗೀತ. ಸಂಜೆ 6 ಗಂಟೆಗೆ ಶಿವಶ್ರೀ ಸ್ಕಂದ ಪ್ರಸಾದ್ ಮತ್ತು ತಂಡದವರಿಂದ ನಾಮ ಸಂಕೀರ್ತನ. ರಾತ್ರಿ 7 ಗಂಟೆಗೆ ಡೊರಮಿ ಲೈವ್ ಬ್ಯಾಂಡ್ನವರಿಂದ ಕ್ಲಾಸಿಕಲ್ ಫ್ಯೂಷನ್ ಆಕ್ಟ್. ರಾತ್ರಿ 8:30 ಗಂಟೆಗೆ ಮಂಡ್ಯದ ಗುರುದೇವ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ನ ಡಾಕ್ಟರ್ ಚೇತನ ರಾಧಾಕೃಷ್ಣ ಹಾಗೂ ಕುಮಾರಿ ಪಾಯಲ್ ರಾಧಾಕೃಷ್ಣ ಮತ್ತು ತಂಡದವರಿಂದ ನೃತ್ಯ ರೂಪಕ ದಶವಿದ್ಯಾರೂಪಕ. ಜಗನ್ಮೋಹನ ಅರಮನೆಯ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಎಸ್ ಶ್ರೀನಿವಾಸಲು ಮತ್ತು ತಂಡದವರಿಂದ ನಾಗಸ್ವರ ವಾದನ. ಸಂಜೆ 5:30 ಗಂಟೆಗೆ ಇಳಕಲಿನ ಮಂಜುನಾಥ ಬಸವರಾಜ ಹಡಪದ ಮತ್ತು ತಂಡದವರಿಂದ ಸುಗಮ ಸಂಗೀತ. ಸಂಜೆ 6:30 ಗಂಟೆಗೆ ಚಾಮರಾಜನಗರದ ಜೆ ಮೂರ್ತಿ ಮುಡಿಗುಂಡ ಮತ್ತು ತಂಡದವರಿಂದ ಕಾವ್ಯ ಕುಂಚ ಗಾಯನ. ರಾತ್ರಿ 8:30 ಗಂಟೆಗೆ ಮೈಸೂರಿನ ಅಭಿವ್ಯಕ್ತಿ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ನ ಸುಹಾಸಿನಿ ಕೌಲಿಗೆ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ತುಮಕೂರಿನ ಲಕ್ಷ್ಮಣ ದಾಸ್ ಮತ್ತು ತಂಡದವರಿಂದ ಕಥಾಕೀರ್ತನ. ಸಂಜೆ 5:30 ಗಂಟೆಗೆ ಮೈಸೂರಿನ ಎಂ ಕೇಶವ ಮತ್ತು ತಂಡದವರಿಂದ ಫ್ಯೂಷನ್ ಸಂಗೀತ. ಸಂಜೆ 6:30 ಗಂಟೆಗೆ ಮೈಸೂರಿನ ನೃತ್ಯ ಸ್ವರ ತಂಡದವರಿಂದ ಭರತನಾಟ್ಯವಿದೆ. ರಾತ್ರಿ 7:30 ಗಂಟೆಗೆ ಮೈಸೂರಿನ

0: ಮಾರುಕಟ್ಟೆ ಕಾರ್ಯಕ್ರಮವಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ತುಮಕೂರಿನ ಲಕ್ಷ್ಮಣ ದಾಸ್ ಮತ್ತು ತಂಡದವರಿಂದ ಕಥಾ ಕೀರ್ತನ, ಸಂಜೆ 5:30 ಗಂಟೆಗೆ ಮೈಸೂರಿನ ಎಂ ಕೇಶವ ಮತ್ತು ತಂಡದವರಿಂದ ಫ್ಯೂಷನ್ ಸಂಗೀತ, ಸಂಜೆ 6:30 ಗಂಟೆಗೆ ಮೈಸೂರಿನ ನೃತ್ಯ ಸ್ವರ ತಂಡದವರಿಂದ ಭರತನಾಟ್ಯವಿದೆ, ರಾತ್ರಿ 7:30 ಗಂಟೆಗೆ ಮೈಸೂರಿನ ಸೈಯದ್ ಮುಜಮಿಲ್ ಅಹಮದ್ ಮತ್ತು ತಂಡದವರಿಂದ ಸೂಫಿ ಕವಾಲಿ ಗಾಯನ. ಗಾನಭಾರತಿ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಬಾಗಲಕೋಟೆಯ ಅದೃಶ್ಯಪ್ಪ ಪಾಟೀಲ ಮತ್ತು ತಂಡದವರಿಂದ ಚಿನ್ನಕೋಲು ಮತ್ತು ಕೋಲಾಟ ಕಾರ್ಯಕ್ರಮವಿದೆ, ಸಂಜೆ 5:30 ಗಂಟೆಗೆ ಮಂಡ್ಯದ ಸಿಎಸ್ ಮಂಜೇಶ್ ಮತ್ತು ತಂಡದವರಿಂದ ಗೀತ ಗಾಯನ, ಸಂಜೆ 6:30 ಗಂಟೆಗೆ ಮೈಸೂರಿನ ಗೀತಾ ಮತ್ತು ತಂಡದವರಿಂದ ಭಾವಗೀತ ಕಾರ್ಯಕ್ರಮ, ರಾತ್ರಿ 7:30 ಗಂಟೆಗೆ ರಾಮನಗರದ ಪ್ರಸಾದ್ ಪಿ ಮತ್ತು ತಂಡದವರಿಂದ ಸಮೂಹ ನೃತ್ಯವಿದೆ, ರಾತ್ರಿ 8:30 ಗಂಟೆಗೆ ಮೈಸೂರಿನ ವಿನಾಯಕ ಸಂಗೀತ ಶಾಲೆಯ ಯಮುನಾ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಹಾಸನದ ಶ್ರೀ ಕುಮಾರಯ್ಯ ಮತ್ತು ತಂಡದವರಿಂದ ಸೋಮನ ಕುಣಿತ, ಸಂಜೆ 5:30 ಗಂಟೆಗೆ ಮೈಸೂರಿನ ಸೌಭಾಗ್ಯ ಮತ್ತು ತಂಡದವರಿಂದ ಭಕ್ತಿ ಸಂಗೀತ, 6:30 ಗಂಟೆಗೆ ಮೈಸೂರಿನ ಶ್ರೀ ಮಹದೇಶ್ವರ ಗಾನ ಕಲಾವೃಂದದವರಿಂದ ಭಾವಗೀತೆ, ರಾತ್ರಿ 7:30 ಗಂಟೆಗೆ ಹಾಸನದ ಪೂರ್ಣಿಮಾ ಮತ್ತು ತಂಡದವರಿಂದ ಸಮೂಹ ನೃತ್ಯ, ರಾತ್ರಿ 8:30 ಗಂಟೆಗೆ ಬೀದರ್ನ ಪವಿತ್ರ ಮಠಪತಿ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ. ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಮೈಸೂರಿನ ಕುಸುಮ ಮತ್ತು ತಂಡದವರಿಂದ ಕೀಲು ಕುದುರೆ ಕಾರ್ಯಕ್ರಮ, ಸಂಜೆ 5:30 ಗಂಟೆಗೆ ಮೈಸೂರಿನ ಸೋಜು ಬಾಯ್ಸ್ ತಮಟೆ ಮತ್ತು ನಗಾರಿ ಕಲಾ ತಂಡದ ವತಿಯಿಂದ ಜಾನಪದ ಗಾಯನವಿದೆ, ಸಂಜೆ 6:00 ಗಂಟೆಗೆ ಚನ್ನರಾಯಪಟ್ಟಣದ ಶ್ರೀ ಶಿವನಗೌಡ ಪಾಟೀಲ ಮತ್ತು ತಂಡದವರಿಂದ ಜನಪದ ಸಂಗೀತ, ರಾತ್ರಿ 7:00 ಗಂಟೆಗೆ ಕೊಪ್ಪಳ ಜಿಲ್ಲೆಯ ಸದಾಶಿವ ಪಾಟೀಲ ಮತ್ತು ತಂಡದವರಿಂದ ವಚನ ಸಂಗೀತ, ರಾತ್ರಿ 8:00 ಗಂಟೆಗೆ ಚನ್ನಪಟ್ಟಣದ ಹೊಂಬಾಳೆಯ ಮತ್ತು ತಂಡದವರಿಂದ ಜನಪದ ಗೀತೆ, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಮಂಡ್ಯದ ಗೋವಿಂದರಾಜ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, ಸಂಜೆ 5:00 ಗಂಟೆಗೆ ಶಿವಲೀಲಾ ಹಿರೇಮಠ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ 6:00 ಗಂಟೆಗೆ ಮೈಸೂರಿನ ಜೋಳಿಗೆ ಸಾಂಸ್ಕೃತಿಕ ಸಮಿತಿಯ ಶಿವಶಂಕರ್ ಡಿಎಸ್ ಮತ್ತು ತಂಡದವರಿಂದ ಜನಪದ ಸಂಗೀತ, ರಾತ್ರಿ 7:00 ಗಂಟೆಗೆ ಬಳ್ಳಾರಿಯ ಸೂರ್ಯಕಲಾ ಟ್ರಸ್ಟ್ನ ಕೆಸಿ ಸುಂಕಣ್ಣ ಮತ್ತು ತಂಡದವರಿಂದ ನೃತ್ಯ ಪ್ರದರ್ಶನವಿದೆ, ರಾತ್ರಿ 8:00 ಗಂಟೆಗೆ ಚಿತ್ರದುರ್ಗದ ಕೆಟಿ ಮುತ್ತುರಾಜ್ ಮತ್ತು ತಂಡದವರಿಂದ ಜನಪದ ಸಂಗೀತ. ಪುರಭವನ ವೇದಿಕೆಯಲ್ಲಿ ಬೆಳಿಗ್ಗೆ 10:00 ಗಂಟೆಗೆ ಮೈಸೂರಿನ ಶ್ರೀ ಬಾಲಚಂದ್ರ ಮಿತ್ರ ಮಂಡಳಿಯ ಶಾಂತಾದೇವಿ ಮತ್ತು ತಂಡದವರಿಂದ ನಾಟಕ ಚಂದ್ರಮನ ಶಾಪ ವಿಮೋಚನೆ, ಮಧ್ಯಾಹ್ನ 3:00 ಗಂಟೆಗೆ ಮೈಸೂರಿನ ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಪೌರಾಣಿಕ ನಾಟಕ ಕುರುಕ್ಷೇತ್ರ, ಸಂಜೆ 6:00 ಗಂಟೆಗೆ ಮೈಸೂರಿನ ಶ್ರೀ ಬಸವೇಶ್ವರ ಪೌರಾಣಿಕ ನಾಟಕ ಸಂಘದ ಚಿಕ್ಕನಾಯಕ ಮತ್ತು ತಂಡದವರಿಂದ ಪೌರಾಣಿಕ ನಾಟಕ ಮಹಾಭಾರತ. ಕಿರುರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಮೈಸೂರಿನ ಎಂಪಿ ಗೀತಾ ಮತ್ತು ತಂಡದವರಿಂದ ಮಹಿಳಾ ಕೋಲಾಟ, ಸಂಜೆ 6:00 ಗಂಟೆಗೆ ತುಮಕೂರಿನ ಸುಮಿತ್ರ ಕಲಾ ತಂಡದ ವತಿಯಿಂದ ನಾಟಕ ಸೀತಾ ಸಂದರ್ಶನ. ರಮಾ ಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಬೆಂಗಳೂರಿನ ಕಲಾದರ್ಪಣ ಆರ್ಟ್ ರಿಫ್ಲೆಕ್ಸ್ ವತಿಯಿಂದ ದಾರದ ಚಿತ್ರಕಲೆ ಪ್ರದರ್ಶನವಿದೆ, ಸಂಜೆ 5:00 ಗಂಟೆಗೆ ಶಿವಮೊಗ್ಗದ ಶ್ರೀ ಸಿಗಂಧೂರೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾ ತಂಡದ ಪುಷ್ಪಣ್ಣಪ್ಪ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 6:00 ಗಂಟೆಗೆ ರಾಯಚೂರಿನ ವೈಷ್ಣವಿ ದೇಶಪಾಂಡೆ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 7:00 ಗಂಟೆಗೆ ಬೆಂಗಳೂರಿನ ಕಲಾ ಕೃಷಿ ಕಲ್ಚರಲ್ ಟ್ರಸ್ಟ್ನ ಚಂದನಾ ಎಸ್ ಮತ್ತು ತಂಡದವರಿಂದ ನಾಟಕ ಮಳ್ಳಗಿಂಪಲ್. ನಟನಾ ರಂಗಮಂದಿರದಲ್ಲಿ ಸಂಜೆ 6:00 ಗಂಟೆಗೆ ಬೆಂಗಳೂರಿನ ರಂಗದರ್ಶನ ಪ್ರದರ್ಶನ ಕಲಾಕೇಂದ್ರದ ವತಿಯಿಂದ ನಾಟಕ ಕಾಕನಕೋಟೆ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಮಡಿಕೇರಿ.
3: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
4: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳುವ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವಾಯ್, ನಿಮ್ಮ ಸೈಬರ್ ರಕ್ಷಕ.
5: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ, ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ ಮಡಿಕೇರಿ. ಕಾಲ್ ಬೈರುಚಿ ರಾಮದನ್ 9844-81919.
1: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನ ಹುಂಡಿ, ಮೈಸೂರು.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟೆ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, IP ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
14: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
15: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಕೆನಡಾ ದೇಶಸ್ಯ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಚ ದ್ವಯೋಃ ದೇಶಯೋಃ ದ್ವಿಪಕ್ಷೀಯ ಸಂಬಂಧೇಷು ಪ್ರಾಪ್ತಾಂ ಸಕಾರಾತ್ಮಕ ಪ್ರಗತಿಂ ಅಗ್ರೆ ನೇತುಂ ತಥಾ ಸಾಮರಿಕ ಸಹಯೋಗಸ್ಯ ಪ್ರಮುಖ ಕ್ಷೇತ್ರೇಷು ಸಾರ್ಥಕ ಪರಿಣಾಮಾನಿ ಪ್ರಾಪ್ತುಂ ಸಹಮತಿಂ ಪ್ರಕಟಿತವಂತೌ. ಏತೇಷು ಕ್ಷೇತ್ರೇಷು ವಾಣಿಜ್ಯಂ, ಊರ್ಜಾ ಕ್ಷೇತ್ರಂ, ಪ್ರೌದ್ಯೋಗಿಕೀ, ಸುರಕ್ಷಾ ತಥಾ ಉಭಯೋಃ ದೇಶಯೋಃ ಜನಾನಾಂ ಮಧ್ಯೆ ಪಾರಸ್ಪರಿಕ ಸಂಬಂಧಾಃ ಸಮ್ಮಿಳಿತಾಃ ಸಂತಿ. ಉಭಯೋಃ ಮಧ್ಯೆ ದೂರಭಾಷ ಮಾಧ್ಯಮೇನ ಸೌಹಾರ್ದಪೂರ್ಣಃ ಫಲದಾಯಕಃ ಚ ಸಂವಾದಃ ಜಾತಃ. ಶ್ರೀಮೋದಿ ಸಾಮಾಜಿಕ ಸಂಚಾರ ಪಟಲೇ ಪ್ರಕಾಶಿತೇ ಏಕಸ್ಮಿನ್

0: आयुर्मटम आयुर्वेदा हेल्थ विलेज के भेट नीडी
1: कंसल्टेशन विजिट आयुर्मटम शूटिंग महादेवपुर मुख्य रस्ते काली सिद्धन हुंडी मैसूर ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 7:02 ಗಂಟೆಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ವಾರ್ತೆಗಳ ವಿವರ. ಡೆಂಗ್ಯೂ ಲಸಿಕೆಯ ಕುರಿತು ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಕೆಡಾ ಸಂಸ್ಥೆಯ ವತಿಯಿಂದ ಫ್ರಾಮ್ ಅವೇರ್ನೆಸ್ ಟು ಆಕ್ಷನ್, ಅಡ್ವಾನ್ಸಿಂಗ್ ಡೆಂಗ್ಯೂ ಪ್ರಿವೆನ್ಷನ್ ಇನ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಸಮಿತಿಯು ಸಂಸ್ಥೆಯ ಸಂಶೋಧನೆ ಹಾಗೂ ಲಸಿಕೆಯ ಪರಿಣಾಮವನ್ನು ಪರಿಶೀಲಿಸಿ

0: ಐಸಿಎಂಆರ್ ಜೊತೆಗೂ ಸಮಾಲೋಚನೆ ನಡೆಸಲಿದೆ. ಸಮಿತಿಯ ವರದಿ ಹಾಗೂ ಎಲ್ಲ ಅಧಿಕೃತ ಪ್ರಕ್ರಿಯೆಗಳ ಬಳಿಕ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಇಂದು ಸಾರ್ವಜನಿಕ ಆರೋಗ್ಯದ ಸ್ವರೂಪ ಬದಲಾಗಿದ್ದು ಮಾನವ ಪ್ರಾಣಿ ಮತ್ತು ಪರಿಸರದ ಆರೋಗ್ಯವನ್ನು ಒಟ್ಟಾಗಿ ನೋಡುವ ಒನ್ ಹೆಲ್ತ್ ಪರಿಕಲ್ಪನೆ ಮುನ್ನೆಲೆಗೆ ಬಂದಿದೆ. ಡೆಂಗ್ಯೂ ಕೇವಲ ವ್ಯಕ್ತಿಯ ಅನಾರೋಗ್ಯವಲ್ಲ, ಅದು ಪರಿಸರ ಹಾಗೂ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ನೇರವಾಗಿ ಸಂಬಂಧಿಸಿದೆ. ಇದು ಕುಟುಂಬಗಳನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವುದಲ್ಲದೆ ಸರ್ಕಾರದ ಮೇಲೂ ಭಾರೀ ಹೊರೆ ಉಂಟುಮಾಡುತ್ತದೆ ಎಂದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನವೆಂಬರ್ ತಿಂಗಳ ಅಂತ್ಯದೊಳಗೆ 800 ಕೋಟಿ ವೆಚ್ಚದಲ್ಲಿ 100 ಶಾಲೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಸಚಿವರೂ ಆಗಿರುವ ಯುಟಿ ಖಾದರ್ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯಕ್ರಮಗಳ ಕುರಿತು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೌಲಾನಾ ಆಜಾದ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಶಾಲೆಗಳ ಶಂಕುಸ್ಥಾಪನೆಗೆ ಬೇಕಾದ ಸಿದ್ದತೆಯನ್ನು ಮಾಡುತ್ತಿದ್ದೇವೆ ಎಂದರು. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ತಂತ್ರಜ್ಞಾನ ಉತ್ಪನ್ನಗಳು ಮತ್ತು ನವೀನ ಪರಿಹಾರಗಳನ್ನು ರೂಪಿಸಲು ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಸ್ಟಾರ್ಟ್ಅಪ್ ಪ್ರಮೋಷನ್ ಪಾಲಿಸಿ ರೂಪಿಸಲಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದ ನೈಜ ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸ್ಟಾರ್ಟ್ಅಪ್ಗಳು, ಯುವ ಉದ್ಯಮಿಗಳು ಮತ್ತು ನವೋದ್ಯಮಿಗಳಿಗೆ ಅವಕಾಶ ಕಲ್ಪಿಸುವುದು ಉದ್ದೇಶಿತ ನೀತಿಯ ಪ್ರಮುಖ ಆಶಯವಾಗಿದೆ. ಪ್ರವಾಸಿಗರ ಅನುಭವ, ಡಿಜಿಟಲ್ ಸೇವೆಗಳು, ಪ್ರವಾಸಿ ತಾಣಗಳ ನಿರ್ವಹಣೆ, ಸುಸ್ಥಿರ ಪ್ರವಾಸೋದ್ಯಮ, ಸ್ವಚ್ಛತೆ, ಸಂಚಾರ ಸುರಕ್ಷತೆ, ಪ್ರವೇಶ ಸೌಲಭ್ಯ, ಪ್ರವಾಸಿ ಮಾಹಿತಿ ಹಾಗೂ ಸ್ಥಳೀಯ ಅನುಭವಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಪರಿಹಾರಗಳನ್ನು ರೂಪಿಸಲು ನೀತಿಯಡಿ ಅವಕಾಶ ಕಲ್ಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಅವರು ಹೇಳಿದರು. ಅನ್ನಭಾಗ್ಯ ಸೇರಿದಂತೆ ವಿವಿಧ ಸಾರ್ವಜನಿಕ ವಿತರಣಾ ಯೋಜನೆಗಳ ಫಲಾನುಭವಿಗಳು ಸ್ವತಃ ಇಕೆವೈಸಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ಅನ್ನ ಸೇವೆ ಮೊಬೈಲ್ ಆಪ್ ಇಂದಿನಿಂದ ರಾಜ್ಯಾದ್ಯಂತ ಲಭ್ಯವಾಗಲಿದೆ. ರಾಷ್ಟೀಯ ಮಾಹಿತಿ ಕೇಂದ್ರ ಎನ್ಐಸಿ ಹಾಗೂ ಇ ಆಡಳಿತ ಇಲಾಖೆ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಮೊಬೈಲ್ ಆಪ್ ಅನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಅಕ್ಟೋಬರ್ 1 ಬಿಡುಗಡೆ ಮಾಡಿದ್ದು, ಗೂಗಲ್ ಪ್ಲೇಸ್ಟೋರ್ನಿಂದ ಅನ್ನ ಸೇವೆ ಆಪ್ ಡೌನ್ಲೋಡ್ ಮಾಡಿಕೊಂಡು ಯುಐಡಿಎಐ ಫೇಸ್ ಅಥೆಂಟಿಕೇಷನ್ ಮೂಲಕ ಸ್ವಯಂ ಇಕೆವೈಸಿ ಪೂರ್ಣಗೊಳಿಸಬಹುದಾಗಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸುವ ಕುರಿತು ರಾಜ್ಯ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮಾಣ ಶೇಕಡ 24.1% ಜನಗಣತಿ ಹಾಗೂ ವಿವಿಧ ಆಯೋಗಗಳ ವರದಿಗಳ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಎಂದರು. ಪರಿಶಿಷ್ಟ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿಸಿದ್ದ ಮೀಸಲಾತಿ ಪ್ರಮಾಣಕ್ಕೆ ರಾಜ್ಯ ಹೈಕೋರ್ಟ್ ತಡೆ ನೀಡಿದ್ದು, ನ್ಯಾಯಾಲಯಕ್ಕೆ ಸಮರ್ಥ ಮಾಹಿತಿ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಯಚೂರಿನಲ್ಲಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿರ್ಧಾರ ಕೈಗೊಂಡಾಗ ಅದನ್ನು ಎತ್ತಿ ಹಿಡಿಯುವುದು ಪ್ರಸ್ತುತ ಸರ್ಕಾರದ ಜವಾಬ್ದಾರಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿ ಪ್ರಮಾಣವನ್ನು ನ್ಯಾಯಾಲಯದ ಮುಂದೆ ಸಮರ್ಥ ವಾದ ಮಂಡಿಸಿ ಅದನ್ನು ಉಳಿಸಲು ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮೀಸಲಾತಿ ವಿರೋಧಿ, ಈಗಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದ

0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಗಂಭೀರ ಅನಾರೋಗ್ಯ ಎಂದರೆ ಚಿಕಿತ್ಸೆ ಮತ್ತು ಆರ್ಥಿಕ ನಷ್ಟದ ನಡುವೆ ಆಯ್ಕೆ ಎಂದಲ್ಲ. ಪ್ರತಿ ಕುಟುಂಬಕ್ಕೆ 5 ಲಕ್ಷದವರೆಗೆ ವಾರ್ಷಿಕ ನಗದುರಹಿತ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಶೇಕಡ 40% ಬಡಜನರನ್ನು ಗುರಿಯಾಗಿಸಿಕೊಂಡಿದೆ ಮತ್ತು ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಜೂನ್ 2026ರ ಹೊತ್ತಿಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1.92 ಲಕ್ಷ ಕೋಟಿ ಮೌಲ್ಯದ 12.69 ಕೋಟಿ ಆಸ್ಪತ್ರೆ ದಾಖಲಾತಿಗಳನ್ನು ಸಕ್ರಿಯಗೊಳಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಗಣಕಯಂತ್ರ ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ರಾಜೇಶ್ ಹೊಂಗಲ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆರೋಗ್ಯ ರಕ್ಷಣೆ ಮತ್ತು ಆಸ್ಪತ್ರೆಯ ಚಿಕಿತ್ಸೆ ಸಂದರ್ಭದಲ್ಲಿ ಆರ್ಥಿಕ ನೆರವನ್ನು ನೀಡುವಂತಹ ಈ ಭಾರತ ಸರ್ಕಾರದ ಪ್ರಮುಖ ಆರೋಗ್ಯ ಉಪಕ್ರಮ ಅಥವಾ ಯೋಜನೆ ಆಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲ ಉದ್ದೇಶ ಸಾಮಾನ್ಯ ಜನರಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂತಹ ಕುಟುಂಬಗಳಿಗೆ ಉತ್ತಮ ಆರೋಗ್ಯ ಸೇವೆ ಅವರ ಮನೆ ಹತ್ತಿರದಲ್ಲೇ ದೊರೆಯುವಂತೆ ಮಾಡಬೇಕು ಮತ್ತು ತೀವ್ರ ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬಂದಾಗ ಆ ಕುಟುಂಬಗಳಿಗೆ ಉಂಟಾಗುವಂತಹ ದೊಡ್ಡ ಆರ್ಥಿಕ ಹೊರೆ ಕಡಿಮೆ ಮಾಡುವಂತಹ ಹಿರಿದಾದ ಯೋಜನೆ ಈ ಆಯುಷ್ಮಾನ್ ಭಾರತ್ ಒಂದು ಮೂಲ ಸಂದೇಶ ಕೊಡುತ್ತದೆ. ಏನಂದ್ರೆ ಚಿಕಿತ್ಸಾ ವೆಚ್ಚ ಭರಿಸುವ ಆರ್ಥಿಕ ಭದ್ರತೆಯನ್ನ ಎಲ್ಲರಿಗೂ ವಿಸ್ತರಿಸಬೇಕು ಅನ್ನೋ ವಿಶಾಲ ಗುರಿಯನ್ನ ಯೋಜನೆ ಹೊಂದಿದೆ.
0: ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕೋದ್ಯಮಿಗಳಿಗೆ ಮಂಜೂರು ಮಾಡಿರುವ ಕೈಗಾರಿಕಾ ನಿವೇಶನಗಳನ್ನು ರದ್ದುಗೊಳಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಕೈಗಾರಿಕಾ ನಿವೇಶನಗಳನ್ನು ಪಡೆದುಕೊಂಡವರು ನಿಗದಿತ ಕಾಲಮಿತಿಯೊಳಗೆ ಅಗತ್ಯ ಹಣ ಪಾವತಿಸಿ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ನಿಯಮಾನುಸಾರ ಹಣ ಪಾವತಿಸದೆ ವಿಳಂಬ ಮಾಡುವವರಿಗೆ ವಿನಾಯಿತಿ ನೀಡದೆ ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮನೆ ಮನೆಗೆ ಶುದ್ಧ ಜಲ ಅಭಿಯಾನವನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು, ಮೈಸೂರು ನಗರದಲ್ಲಿ ಮುಂದಿನ 1 ವರ್ಷದೊಳಗೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಕುಡಿಯುವ ನೀರು, ಘನತ್ಯಾಜ್ಯ ನಿರ್ವಹಣೆ ಹಾಗೂ ನಗರಾಭಿವೃದ್ದಿಗೆ ಸಂಬಂಧಿಸಿ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ನೆರವಾಗಿದೆ ಎಂದು ಶಿಕಾರಿಪುರ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನೀರನ್ನು ಸಂರಕ್ಷಿಸಿದರೆ ಜೀವಸಂಕುಲವನ್ನು ಸಂರಕ್ಷಿಸಿದಂತೆ, ಬರ ಪರಿಸ್ಥಿತಿ ಹಿನ್ನೆಲೆ ಕುಡಿಯುವ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಮನೆಗಳಲ್ಲಿ ಮಿತವಾಗಿ ಬಳಸಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI

0: ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಐಒಟಿ ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಸ್ಯಾಂಡ್ ಬಾಕ್ಸ್ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ ರಘು ಎಚ್ ವಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಐಒಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ರಘು ಎಚ್ ವಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಐಒಟಿ ಭದ್ರತೆ ಹಾಗೂ ಸ್ಯಾಂಡ್ ಬಾಕ್ಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
2: ಬಹುತೇಕ ನಮ್ಮ ಶ್ರೋತೃಗಳಿಗೆ ಇಂಟರ್ನೆಟ್ ಅಂದ್ರೆ ಏನು ಅಂತ ಗೊತ್ತಿದೆ, ಆದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನ್ ಸರ್?
3: ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನು ಅನ್ನೋದನ್ನ ಒಂದು ಸಣ್ಣ ಕಥೆಯ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಗ್ರಾಮದ ರೈತ ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ಮಣ್ಣಿನ ತೇವಾಂಶ ಚೆಕ್ ಮಾಡಿ ನೀರಿನ ಪಂಪ್ ಆನ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾನೆ. ಈಗ ಅದೇ ರೈತ ಹೊಲದಲ್ಲಿ ಮಣ್ಣಿನೊಳಗೆ ಒಂದು ಸೆನ್ಸರ್ ಅಳವಡಿಸಲಾಗಿದೆ ಅಂತ ಇಟ್ಕೊಳ್ಳಿ ಮನ್ಸಲ್ಲಿ. ಇವಾಗ ಸೆನ್ಸರ್ ಅನ್ನೋದಿದ್ರೆ ಆ ಮಣ್ಣಿನ ತೇವಾಂಶನ ಅದೇ ಲೆಕ್ಕ ಮಾಡುತ್ತೆ, ಅದೇ ಚೆಕ್ ಮಾಡಿ ರೈತನ ಮೊಬೈಲ್ ಫೋನಿಗೆ ಇನ್ಫಾರ್ಮೇಶನ್ ಬರುತ್ತೆ ಎಷ್ಟು ತೇವಾಂಶ ಇದೆ ಅಂತ. ಅದ್ರ ಮೇಲೆ ಆ ಒಂದು ಪಂಪ್ ಅನ್ನ ರೈತ ಕೂತ ಜಾಗದಲ್ಲೇ ಆನ್ ಮಾಡಬೇಕಾ, ಏನ್ ಮಾಡಬಹುದು ಈ ಟೈಮಲ್ಲಿ ಅಂತ ಪ್ಲಾನ್ ಮಾಡಬಹುದು. ಮತ್ತು ಆಟೋಮೆಟಿಕ್ ಆಗಿ ಪಂಪ್ ಆನ್ ಮತ್ತೆ ಆಫ್ ಕೂಡ ಮಾಡಬಹುದು. ಆ ಸೆನ್ಸರ್, ಆ ಪಂಪ್ ಮತ್ತು ಅವುಗಳ ನಡುವೆ ಆಗೋ ಕಮ್ಯುನಿಕೇಶನ್ ಅನ್ನೇ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ ನಾವು.
2: ಹಾಗಾದ್ರೆ ಈಗ ಇದು ನಮ್ಮ ಮೊಬೈಲ್ಗಳು ಮತ್ತು ಲ್ಯಾಪ್ಟಾಪ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ನಮ್ಮ ರೈತರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
3: ಹೌದು, ಇವತ್ತು ಐಒಟಿ ನಮ್ಮ ಸುತ್ತಮುತ್ತ ಎಲ್ಲಾ ಕಡೆ ಇದೆ. ನಮ್ಮ ಸ್ಟೆಪ್ಸ್ ಕೌಂಟ್ ಮಾಡೋ ಸ್ಮಾರ್ಟ್ ವಾಚಸ್, ಸ್ಮಾರ್ಟ್ ಟಿವಿ, ಮನೆಯ ಸೆಕ್ಯೂರಿಟಿ ಕ್ಯಾಮ್ರಾಸ್, ಸ್ಮಾರ್ಟ್ ಸಿಟಿನಲ್ಲಿ ಇರೋ ಟ್ರಾಫಿಕ್ ಸಿಗ್ನಲ್ಸ್ಗಳು, ಹೀಗೆ ತುಂಬಾ ಕಡೆಗಳಲ್ಲಿ ಐಒಟಿ ಯೂಸ್ ಆಗುತ್ತೆ. ಅದಕ್ಕೆ ಐಒಟಿ ಅನ್ನೋದು ಫ್ಯೂಚರ್ ಟೆಕ್ನಾಲಜಿ ಮಾತ್ರ ಅಲ್ಲ, ಅದು ಈಗಾಗಲೇ ನಮ್ಮ ದಿನನಿತ್ಯದ ಪ್ರಮುಖ ಒಂದು ಭಾಗ ಆಗ್ಬಿಟ್ಟಿದೆ.
2: ಇಷ್ಟೊಂದು ಸಾಧನಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಅದರ ಅಪಾಯ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಅನ್ಸುತ್ತೆ.
3: ಅಪಾಯ ಆಗಬಾರದು ಅಂತ ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
2: ಹೌದು,
3: ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯ ಮೇನ್ ಡೋರ್ಗೆ ಒಳ್ಳೆಯ ಲಾಕ್ ಹಾಕಿ ಸೆಕ್ಯೂರ್ ಆಗಿ ಇಟ್ಟಿರ್ತೀರ, ಆದ್ರೆ ಮನೆಯಲ್ಲಿ 10 ಸಣ್ಣ ಕಿಟಕಿಗಳಿವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದ್ರೆ ಕಿಟಕಿ ಮುಖಾಂತರ ಯಾರಾದ್ರೂ ಬಂದು ನಮ್ಮ ಮನೆ ಒಳಗಡೆ ಹೋಗ್ಬೋದು, ಅಂದ್ರೆ ನಮ್ಮ ಕಿಟಕಿನೂ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ನಾವು. ಅದಕ್ಕೆ ಪ್ರತಿಯೊಂದು ಕನೆಕ್ಟೆಡ್ ಡಿವೈಸ್ ಕೂಡ ನೆಟ್ವರ್ಕ್ ಗೆ ಓಪನ್ ಆಗಿರುತ್ತೆ. ಒಂದು ಸ್ಮಾಲ್ ವಿಂಡೋ ಇದ್ದ ಹಾಗೆ ಅವುಗಳಲ್ಲಿ ಒಂದೇ ಒಂದು ಡಿವೈಸ್ ಸರಿಯಾಗಿ ಸೆಕ್ಯೂರ್ ಆಗಿಲ್ಲ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡೋ ವ್ಯಕ್ತಿಗೆ ಅದು ನೆಟ್ವರ್ಕ್ ಒಳಗಡೆ ಬರೋ ಒಂದು ಎಂಟ್ರಿ ಪಾಯಿಂಟ್ ಆಗ್ಬಿಡುತ್ತೆ. ಅದಕ್ಕೆ ಐಒಟಿ ಸೆಕ್ಯೂರಿಟಿ ಅನ್ನೋದು ಕೇವಲ ಅದೊಂದು ಡಿವೈಸ್ ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದ್ರ ಜೊತೆ ಯಾವ್ಯಾವ ಡಿವೈಸಸ್ ಗಳು ಕನೆಕ್ಟ್ ಆಗಿರುತ್ತೆ ಎಲ್ಲಾ ಡಿವೈಸಸ್ ಗಳನ್ನು ಅಷ್ಟೇ ಸೆಕ್ಯೂರ್ ಆಗಿ ಇಟ್ಕೋಬೇಕು ನಾವು.
2: ಇನ್ನು ಹಾಗಾದ್ರೆ ಐಒಟಿ ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಈ ಸ್ಯಾಂಡ್ ಬಾಕ್ಸ್, ಇದರ ಆವಿಷ್ಕಾರ ಬಹುಶಃ ನಿಜ ಜೀವನದ ಒಂದು ಸಮಸ್ಯೆಗಳಿಂದನೇ ಇದನ್ನ ಇನ್ವೆಂಟ್ ಆಗಿರೋದು ಅಂತ ಅನಿಸ್ತಾ ಇದೆ.
3: ಹೌದು, ನಮ್ಮ ಮನೆಗಳು, ಹಾಸ್ಪಿಟಲ್ಗಳು ಮತ್ತೆ ಇಂಡಸ್ಟ್ರಿಗಳಲ್ಲಿ ಐಒಟಿ ಡಿವೈಸಸ್ ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಡಿವೈಸಸ್ ನ ಡೆಪ್ಲಾಯ್ ಮಾಡುವ ಮೊದಲು ನಂತರವೂ ಸೆಕ್ಯೂರ್ ಆಗಿದೆಯಾ ಆ ಡಿವೈಸ್ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇದನ್ನ ಚೆಕ್ ಮಾಡೋದ್ ಹೇಗೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಇನ್ಸ್ಟಾಲ್ ಮಾಡಿದೀವಿ ಆ ಜಾಗದಲ್ಲಿ ರಿಯಲ್ ಟೈಮ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ನ ಇಟ್ಕೊಳ್ತೀವಿ, ಅದಕ್ಕ ನಾವು ಸ್ಯಾಂಡ್ ಬಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಲೀಟ್ ಡಿವೈಸಸ್, ಸ್ಟ್ಯಾಂಡರ್ಡ್ಸ್ ಮತ್ತೆ ಟೆಸ್ಟಿಂಗ್ ಮೆಥಡ್ಸ್ ಗಳನ್ನ ಒಟ್ಟಿಗೆ ಹೊಂದಿರುವ ಒಂದು ವ್ಯವಸ್ಥೆ. ರಿಯಲ್ ನೆಟ್ವರ್ಕ್ ಅಥವಾ ರಿಯಲ್ ಯೂಸರ್ಸ್ ಗೆ ಯಾವುದೇ ರಿಸ್ಕ್ ಆಗದಂತೆ ಹೊಸ ಐಒಟಿ ಡಿವೈಸ್ ಅಥವಾ ಸಾಫ್ಟ್ವೇರ್ ನಲ್ಲಿ ಇರಬಹುದಾದ ಹಿಡನ್ ವಲ್ನರಬಿಲಿಟೀಸ್ ನ ಟೆಸ್ಟ್ ಮಾಡೋದಕ್ಕೆ ಬಳಸುವ ಒಂದು ಸೆಪರೇಟ್ ಆದ ಕಂಟ್ರೋಲ್ ಎನ್ವಿರಾನ್ಮೆಂಟ್.
2: ಹಾಗಾದ್ರೆ ಈ ಬಲ್ಬ್ ಅಥವಾ ಕ್ಯಾಮ್ರಾ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಸ್ಯಾಂಡ್ ಬಾಕ್ಸ್ ನಲ್ಲಿ ಸುರಕ್ಷಿತವಾಗಿ ಪರೀಕ್ಷಿಸಲಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ?
3: ಎಕ್ಸಾಕ್ಟ್ಲಿ.
2: ಇನ್ನು ಈ ಸಂಶೋಧನೆ ಅಂತ ಹೇಳಿದ್ರಲ್ಲ, ಸಾಮಾನ್ಯವಾಗಿ ನಮ್ಮ ಸಂಶೋಧನೆ ಅಂದ ತಕ್ಷಣನೇ ನಮಗೆ ತಲೆಗೆ ಬರುವಂತದ್ದು ಒಂದು ಪ್ರಯೋಗಾಲಯ, ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನಿಜ ಜೀವನದಲ್ಲಿ ಈ ತರ ನೀವು ಐಒಟಿ ಭದ್ರತಾ ಸಂಶೋಧನೆಯನ್ನ ಇಷ್ಟು ಸರಳವಾಗಿ ಹೇಳ್ತಾ ಇದ್ದೀರಲ್ಲ.
3: ಹೌದು, ಇಲ್ಲಿ ಹೇಗೆ ಅಂತ ಹೇಳಿದ್ರೆ

0: ಐಒಟಿ ಅನ್ನೋ ವಿಷಯ ತಗೊಂಡಾಗ ಬರೀ ಲ್ಯಾಬ್ ಅಲ್ಲಿ ಮಾತ್ರ ವರ್ಕ್ ಮಾಡೋ ಸಂಶೋಧನೆ ತರ ಆಗಲ್ಲ. ಇಲ್ಲಿ ಪ್ರತಿಯೊಂದು ಡಿವೈಸಸ್ ಗಳನ್ನು ರಿಯಲ್ ಟೈಮ್ ಅಲ್ಲಿ ನಮ್ಗೆ ಉಪಯೋಗ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ಇನ್ಸುಲಿನ್ ಪಂಪ್ಸ್ ಮತ್ತು ಪೇಸ್ ಮೇಕರ್ಸ್ ಅಂತ ಐಒಟಿ ಕನೆಕ್ಟೆಡ್ ಮೆಡಿಕಲ್ ಡಿವೈಸಸ್ ಗಳು, ಇದರ ಬಗ್ಗೆ ವಿಜ್ಞಾನಿಗಳು ಅಧ್ಯಯನ ಮಾಡಿರ್ತಾರೆ. ಆಗ ಸರಿಯಾದ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ, ಜೀವ ಉಳಿಸೋಕೆ ಅಂತ ಉದ್ದೇಶದಿಂದ ಮಾಡಿರುವಂತ ಇದು ಇನ್ನೊಬ್ರು ಏನಾದ್ರೂ ಆಕ್ಸೆಸ್ ಮಾಡಿ ಅದ್ರ ವ್ಯಾಲ್ಯೂ ಡೇಟಾಗಳನ್ನ ಚೇಂಜ್ ಮಾಡಿದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಡೇಟಾ ಚೇಂಜ್ ಆದ್ರಿಂದ ಅದ್ರ ಪ್ರಕಾರ ನಾವು ಅವ್ರಿಗೆ ಮೆಡಿಸಿನ್ಸ್ ಗಳನ್ನ ಕೊಡ್ತೀವಿ. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಪಂಚದಾದ್ಯಂತ ಏನ್ ಮಾಡಿದ್ರು, ಈ ತರ ಲ್ಯಾಬೊರೇಟರಿನಲ್ಲಿ ಏನು ಒಂದು ಎಕ್ಸ್ಪೆರಿಮೆಂಟಲ್ ಔಟ್ಪುಟ್ ಆಗಿರುತ್ತೆ ಅದ್ರ ಪ್ರಕಾರ ಕಮ್ಯುನಿಕೇಶನ್ ಪ್ರೋಟೋಕಾಲ್, ಸ್ಟ್ರಾಂಗ್ ಅಥೆಂಟಿಕೇಶನ್ ಎಲ್ಲ ಇವರು ಆಡ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಅಂತ ಅವ್ರು ರಿಲೀಸ್ ಮಾಡ್ತಾರೆ.
1: ಹಾಗಾದ್ರೆ ಈ ಸಂಶೋಧನೆಯಲ್ಲಿ ಸ್ಯಾಂಡ್ ಬಾಕ್ಸ್ ಪರಿಕಲ್ಪನೆ ಹೇಗೆ ಹೊಂದಿಕೊಳ್ಳುತ್ತೆ ಸರ್?
0: ಎಕ್ಸಾಕ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಒಂದು ರಿಯಲ್ ಏರ್ ಕ್ರಾಫ್ಟ್ ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದ್ರೆ ಪ್ಯಾಸೆಂಜರ್ಸ್ ಗೆ ರಿಸ್ಕ್ ಆಗದಂತೆ ನಾವು ಹೇಗೆ ಫ್ಲೈಟ್ ಸಿಮ್ಯುಲೇಟರ್ಸ್ ಗಳನ್ನ ಉಪಯೋಗಿಸ್ತೀವೋ ಅದೇ ರೀತಿ ಸ್ಯಾಂಡ್ ಬಾಕ್ಸ್ ಕೂಡ ಒಂದು ಸೇಫ್ ಟೆಸ್ಟಿಂಗ್ ಎನ್ವಿರಾನ್ಮೆಂಟ್ ಆಗಿ ಕೆಲಸ ಮಾಡುತ್ತೆ.
1: ನಿತ್ಯ ಜೀವನದಲ್ಲಿ ನಡೆಯುವಂತ ವಿಷಯದ ಮೇಲೆ ಉದಾಹರಣೆಯನ್ನ ಕೊಟ್ರೆ ಬಹುಶಃ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ.
0: ಇದಕ್ಕೆ ಒಂದು ಸ್ಮಾರ್ಟ್ ಹೋಮ್ ನ ಎಕ್ಸಾಂಪಲ್ ನ ತಗೋಣ. ಡೋರ್ ಲಾಕ್ಸ್ ಗಳನ್ನೂ ದೂರದಲ್ಲೇ ಕೂತು ಆಪರೇಟ್ ಮಾಡ್ತಾರೆ ಅವ್ರು ಫೋನ್ ಥ್ರೂ ಎಲ್ಲ, ಸ್ಮಾರ್ಟ್ ಡೋರ್ ಲಾಕ್ಸ್ ಅಂತ ಹೇಳ್ತೀವಿ. ನೀವು ಮೊಬೈಲ್ ಮೂಲಕ ದೂರದಿಂದ ಡೋರ್ ಲಾಕ್ ಮಾಡಿದಾಗ ಆ ಕಮಾಂಡ್ ಮಧ್ಯದಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಕ್ಕಾಗದೇ ಇರೋ ತರ ಅದನ್ನ ಎನ್ಶೂರ್ ಮಾಡ್ಕೊಂಡಿರುತ್ತೆ. ಇದು ಒಂದು ಸಿಂಪಲ್ ಮತ್ತು ನಾರ್ಮಲ್ ಫೆಸಿಲಿಟಿ ಅಂತ ಅನ್ನಿಸ್ಬೋದು, ಆದರೆ ಇದರ ಹಿಂದೆ ಸಾಕಷ್ಟು ಸೀರಿಯಸ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ ವರ್ಕ್ ಆಗ್ತಾ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸೆಕ್ಯೂರಿಟಿ ಫೀಚರ್ಸ್ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಗೆ ಬರೋದಕ್ಕಿಂತ ಮುಂಚೆಯೇ ಸ್ಯಾಂಡ್ ಬಾಕ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಟೆಸ್ಟ್ ಮಾಡಿ ಸೇಫ್ ಆಗಿದ್ಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡಬಹುದು. ಅಂದ್ರೆ ನಾವು ಡೈಲಿ ಲೈಫ್ ಅಲ್ಲಿ ಕ್ಯಾಶುವಲ್ ಆಗಿ ಬಳಸೋ ಒಂದು ಸಿಂಪಲ್ ಫೀಚರ್ ಇಂದ ಹಿಡಿದು ಸಾಕಷ್ಟು ಸೆಕ್ಯೂರಿಟಿ ಚೆಕ್ಸ್ ಗಳನ್ನ ಇದರಲ್ಲಿ ಮಾಡಬಹುದು.
1: ಆರಂಭದಲ್ಲಿ ಹೇಳಿದ್ರಿ ನಮ್ಮ ರೈತ ಭೂಮಿಯನ್ನ ಪರೀಕ್ಷೆ ಮಾಡಿ ನೀರು ಬೇಕಾ ಬೇಡವಾ ಎಷ್ಟು ಬೇಕು ಅನ್ನೋದನ್ನ ಮನೇಲೇ ಕೂತು ಅವನು ಡಿಸೈಡ್ ಮಾಡಬಹುದು ಅಂತ ಹೇಳಿದ್ರಿ. ಇದಕ್ಕೆ ಸೆನ್ಸಾರ್ ಚಿಪ್ ಗಳನ್ನ ಅಳವಡಿಸಬೇಕು ಅಂತ ಹೇಳಿದ್ರಿ. ಈಗ 1 ಎಕರೆ ಭೂಮಿ ಇರುವಂತ ರೈತ ಒಂದು ಚಿಪ್ ಇಂದನೇ ಅವನು ಅಳಿಬಹುದು ಅದನ್ನ?
0: ಇವಾಗ ಸೆನ್ಸರ್ಸ್ ಗಳು ಏನಂದ್ರೆ, ಒಂದೊಂದು ಸೆನ್ಸರ್ ಗಳು ಒಂದೊಂದು ರೀತಿಯಾದ ಉಪಯೋಗಕ್ಕೆ ಇರ್ತವೆ. ಇವಾಗ ಒಂದು ಟೆಂಪರೇಚರ್ ಸೆನ್ಸರ್ ಅಂತ ಹೇಳಿದ್ರೆ, ನಾವು ಒಂದೇ ಚಿಪ್ ಅಲ್ಲಿ ಒಂದು ರೀಜನ್ ಒಂದು 10 ಎಕರೆ ಜಾಗದಲ್ಲಿ ಏನ್ ಟೆಂಪರೇಚರ್ ಇದೆ ಅಂತ ನಾವು ಇವ್ಯಾಲ್ಯೂಯೇಟ್ ಮಾಡಬಹುದು. ಅದೇ ಒಂದು ತೇವಾಂಶ ತಗೋಬೇಕಂತ ಹೇಳಿದ್ರೆ 1 ಎಕರೆಗೆ 3-4 ಹಾಕ್ಬೇಕಾಗ್ಬೋದು. ಆತರ ನಾವು ಯಾವ ತರ ಸೆನ್ಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತೀವಿ ಮತ್ತೆ ಅದ್ರ ಉಪಯೋಗ ಏನು, ಅದ್ರ ಬೇಸಿಸ್ ಮೇಲೆ ನಾವು ಎಷ್ಟು ಸೆನ್ಸರ್ ಗಳನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಬೇಕಾಗತ್ತೆ. ಯಾವ ತರ ಪ್ಲಾಂಟೇಶನ್ ಇರುತ್ತೆ ಅದ್ರ ಮೇಲೆ ನಾವು ಯಾವ ಸೆನ್ಸರ್ ಗಳನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಬಹುದು.
1: ಅಂದ್ರೆ ಯಾವ ಪ್ರದೇಶದಲ್ಲಿ ಭೂಮಿ ಇದೆ, ರೈತ ಯಾವ ಬೆಳೆಯನ್ನ ಬೆಳೀತಾ ಇದ್ದಾನೆ, ಸೊ ಯಾವ ಬೆಳೆಗೆ ಏನು ಬೇಕಾಗತ್ತೆ ಅದ್ರ ಮೇಲೆ ಅವಲಂಬಿತವಾಗಿರತ್ತೆ ಅಂತ ಹೇಳ್ತಾ ಇದ್ರ. ಆದ್ರೆ ಎಲ್ಲದಕ್ಕೂ ಬೇರೆ ಬೇರೆ ತಂತ್ರಜ್ಞಾನ ಬೇಕಾಗಿರೋದ್ರಿಂದ ಅವನಿಗೆ ಯಾವ್ದು ಬೇಕು ಆ ರೀತಿಯಲ್ಲಿ ಅವನು ಅಳವಡಿಸಬೇಕಾಗತ್ತೆ ಅಂತ ಹೇಳ್ತಿದ್ದೀರಾ. ಸೊ ಈಗ ಉದಾಹರಣೆಗೆ ನೀವು ಹೇಳಿದ ಹಾಗೆ ನಮ್ಮ ರೈತ ಈಗ ನೀರು ಹಾಕಬೇಕು ಅಂತ ಅನ್ಕೊಳ್ಳೋಣ. 1 ಎಕರೆ ಭೂಮಿ ಇದೆ, ಭತ್ತ ಬೆಳೀತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಇದನ್ನ ತಾನು ಅಳವಡಿಸ್ಕೋಬೇಕು ಅನ್ನೋದಾದ್ರೆ ಅವನು ಏನ್ ಮಾಡ್ಬೇಕು?
0: ಇವಾಗ ಸೆನ್ಸರ್ಸ್ ನ ಮಾಡಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದ್ರ ರೇಂಜ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ. 1 ಎಕರೆಗೆ ಅಂದ್ರೆ ಸಣ್ಣ ಸೆನ್ಸರ್ ಮುಖಾಂತರನೇ ಅವನು ಮಾಡಬಹುದು, 1 or 2 ಸೆನ್ಸರ್ಸ್ ಗಳನ್ನ ಇಟ್ಕೊಂಡು ಮಾಡಬಹುದು. ಅದೇ ಒಬ್ಬ 10 ಎಕರೆ ಇದೆ ಭೂಮಿ ಅಂತ ಇಟ್ಕೊಳ್ಳೋಣ, ಅವನು ಒಂದೇ ಸೆನ್ಸರ್ ನಲ್ಲಿ ಅದೇ ಸೆನ್ಸರ್ ಯಾವ್ದನ್ನ 1 ಎಕರೆಗೆ ಯೂಸ್ ಮಾಡಿದ್ವಿ ಅದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಮ್ಮ ಹತ್ರ ನಾವು 1 ಎಕರೆಗೆ ಯಾವ ತರದ್ ಬೇಕು, 10 ಎಕರೆಗೆ ಯಾವ ತರದ್ ಬೇಕು, ಮತ್ತೆ ಅದ್ರ ವಾಟರ್ ಕಂಟೆಂಟ್ ಆ ಜಾಗದಲ್ಲಿ ಯಾವ ತರ ಇದೆ ಅದರನ್ನ ಅನಲೈಸ್ ಮಾಡಿ ಅವ್ರಿಗೆ ಯಾವ ತರ ಬೇಕು ಆ ತರ ಸೆನ್ಸರ್ಸ್ ಗಳನ್ನ ನಾವು ಪ್ಲಾನ್ ಮಾಡಬಹುದು.
1: ಈಗ ನಿಮ್ಮ ಮಾತಿನಿಂದ ಗೊತ್ತಾಗ್ತಾ ಇದೆ ನಮ್ಮ ರೈತರು ಏನಾದ್ರೂ ಇದರಲ್ಲಿ ಆಸಕ್ತಿಯನ್ನ ತೋರಿಸಿದ್ರೆ ಸಿಡಾಕ್ ನವ್ರನ್ನೇ ಸಂಪರ್ಕಿಸಬೇಕು.
0: ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ಅವರ ಭೂಮಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಗಳನ್ನ ಪ್ಲಾನ್ ಮಾಡಬಹುದು.
1: ಈಗ ಇಷ್ಟೆಲ್ಲ ಮಾತಾಡಿದ್ವಿ, ಆದ್ರೆ ಇಂಥ ಕ್ಷೇತ್ರದಲ್ಲಿ ವೃತ್ತಿ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಸಲಹೆನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಥವಾ ಇನ್ಫಾರ್ಮೇಶನ್ ಅಲ್ಲಿ ಡಿಗ್ರಿ ಮಾಡಿರೋದ್ರಿಂದ ಇದಕ್ಕೆ ಒಳ್ಳೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ. ಆಮೇಲೆ ಅವರಿಗೆ ಇಂಟ್ರೆಸ್ಟ್ ಇರುವಂತ ಏರಿಯಾನ ಅವರು ಚೂಸ್ ಮಾಡಬಹುದು. ಒಂದು ಏರಿಯಾ ಅಂತ ತಗೊಂಡ್ರೆ ಸೆಕ್ಯೂರಿಟಿ ಅನಲಿಸ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು.

0: ಅಂದ್ರೆ ಇವಾಗ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಏನೇನಿದೆ ಒಂದು ಇದರಲ್ಲಿ ಅಂತ ಚೆಕ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡುವಂಥದ್ದು. ಎಂಬೆಡೆಡ್ ಸಿಸ್ಟಮ್ಸ್ ಇಂಜಿನಿಯರ್ ಆಗಿ ಕೂಡ ವರ್ಕ್ ಮಾಡಬಹುದು. ಅಂದ್ರೆ IoT ಡಿವೈಸಸ್ ಒಳಗೆ ಇರೋ ಹಾರ್ಡ್ವೇರ್, ಸಾಫ್ಟ್ವೇರ್ ಡಿಸೈನ್ ಅದನ್ನೆಲ್ಲ ಅವರು ಇಂಪ್ಲಿಮೆಂಟ್ ಮಾಡಬಹುದು. ಮತ್ತೆ ಇವಾಗ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರಿಂಗ್ ರಿಲೇಟೆಡ್ ವರ್ಕ್ ಮಾಡಬೇಕು ಅಂದ್ರೆ ಸಿಡ್ಯಾಕ್ ಅಲ್ಲಿ ಡಿಪ್ಲೊಮೊ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಕೋರ್ಸ್ ಇದೆ. ಅದು ಸಿಕ್ಯಾಟ್ ಎಕ್ಸಾಮ್ ಮುಖಾಂತರ ಅವರು ಜಾಯಿನ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಆ ಕೋರ್ಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ.
1: ಇನ್ನು ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಇವಾಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋದು ಫ್ಯೂಚರ್ ಕಾನ್ಸೆಪ್ಟ್ ಅಲ್ಲ, ಅದು ಈಗಾಗಲೇ ನಮ್ಮ ದಿನನಿತ್ಯದ ಒಂದು ಮುಖ್ಯ ಅಂಗ ಆಗ್ಬಿಟ್ಟಿದೆ. ಮತ್ತು ದಿನದಿಂದ ದಿನಕ್ಕೆ ಹೊಸ ಹೊಸ ಡಿವೈಸ್ ಕನೆಕ್ಟ್ ಆಗ್ತಾ ಹೋದಂತೆ ಅವುಗಳನ್ನು ರೆಸ್ಪಾನ್ಸಿಬಲ್ ಆಗಿ ಮತ್ತು ಸೇಫ್ ಅಂಡ್ ಸೆಕ್ಯೂರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ನೀವು ಇಂಜಿನಿಯರ್ ಆಗಿರಬಹುದು, ರಿಸರ್ಚರ್ ಆಗಿರಬಹುದು, ಇದನ್ನ ಕೇವಲ ಒಂದು ಕೆರಿಯರ್ ಆಪರ್ಚುನಿಟಿ ಅಂತ ಮಾತ್ರ ಇಟ್ಕೋಬೇಡಿ. ಎಲ್ಲರಿಗೂ ಹೆಚ್ಚು ಸೇಫ್ ಅಂಡ್ ಸೆಕ್ಯೂರ್ ಡಿಜಿಟಲ್ ಫ್ಯೂಚರ್ ನ ಬಿಲ್ಡ್ ಮಾಡಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಆಗಿರಬೇಕು. ನಮ್ಮ ದೇಶದಲ್ಲಿ ಸೆಕ್ಯೂರ್ ಡಿಜಿಟಲ್ ಫ್ಯೂಚರ್ ಅನ್ನೋ ಟೆಕ್ನಾಲಜಿ ಮಾತ್ರದಿಂದ ಆಗಲ್ಲ, ನಾವು ಅದನ್ನ ಬಿಲ್ಡ್ ಮಾಡೋ ರೆಸ್ಪಾನ್ಸಿಬಲ್ ಪೀಪಲ್ ಕೂಡ ಆಗಬೇಕು.
1: ಕೇಳಿದ್ರಲ್ಲ ಶ್ರೋತೃಗಳೇ, IoT ಅದರ ಭದ್ರತಾ ಸವಾಲುಗಳು, ಅದರ ಸುತ್ತಲಿನ ಸಂಶೋಧನೆ ಮತ್ತು ಅನ್ವಯಿಕೆಗಳು ಹಾಗೂ ಅದು ನೀಡುವ ರೋಚಕ ವೃತ್ತಿ ಜೀವನದ ಅವಕಾಶಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಕಾರ್ಯಕ್ರಮ ನಿಮಗೆ ಸಹಾಯ ಮಾಡ್ತು ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ ರಘು HV ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
2: IoT ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಸ್ಯಾಂಡ್ ಬಾಕ್ಸ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಘು HV ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30:37.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.

0: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ನಾಪುಕ್ರು ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದಲ್ಲಿ ಮಾಸಿಕ ವೆಳ್ಳಾಟಂ ಇದೇ 15ರಂದು ನಾಳೆ ಗುರುವಾರ ನಡೆಯಲಿದ್ದು, ನಾಳಿನ ಕಾರ್ಯಕ್ರಮದ ಪ್ರಾಯೋಜಕರು ಕಕ್ಕಬೆಯ ಬೊಳ್ಳನಮಂಡ ಮುತ್ತಣ್ಣ, ಕಮಲಾಕ್ಷಿ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
4: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರ್ಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದಿ ನಂಬರ್, ಸೇವ್ ಲೈಫ್ಸ್.
2: ವಿರಾಜಪೇಟೆ ಕೊಡವ ಸಮಾಜ ಮತ್ತು ಲಯನ್ಸ್ ಕ್ಲಬ್ ವಿರಾಜಪೇಟೆ ಇವರ ಸಹಯೋಗದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಇಂದು ಬುಧವಾರ ಬೆಳಿಗ್ಗೆ 10ರಿಂದ ಅಪರಾಹ್ನ 3 ಗಂಟೆವರೆಗೆ ವಿರಾಜಪೇಟೆ ಕೊಡವ ಸಮಾಜದ ಆವರಣದಲ್ಲಿ ನಡೆಯಲಿದೆ. ಬೆಂಗಳೂರು ನಾರಾಯಣ ಹೃದಯಾಲಯದ ನುರಿತ ತಜ್ಞರು ಈ ಶಿಬಿರದಲ್ಲಿ ಇರಲಿದ್ದು, ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ವಿರಾಜಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591-803656, ಕಾಳಿಮಾಡ ಶರತ್, 8762050292.
6: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
9: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ. ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು. ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾ ಕಿಡಂಬಿ ಶ್ರೀಕಾಂತ್ ಎರಡನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು

0: ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚೀನಾ, ಜಪಾನ್, ಮಂಗೋಲಿಯಾ, ನೇಪಾಳ ಮತ್ತು ಇರಾನ್ ಸೇರಿದಂತೆ ಇತರ ದೇಶಗಳ ಪ್ರತಿನಿಧಿಗಳು ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆ ಮತ್ತು ನಾಗರಿಕತೆಯ ವಿನಿಮಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ದೂರವಾಣಿ ಮೂಲಕ ಫಲಪ್ರದ ಮಾತುಕತೆ ನಡೆಸಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಸಮ್ಮತಿಸಿದ್ದಾರೆ. ವ್ಯಾಪಾರ, ಇಂಧನ, ತಂತ್ರಜ್ಞಾನ, ಭದ್ರತೆ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸಲು ಒಮ್ಮತ ವ್ಯಕ್ತಪಡಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ಒಟ್ಟಾಗಿ ಹೆಚ್ಚು ಸ್ಥಿರ ಹಾಗೂ ಸಮೃದ್ಧ ಜಾಗತಿಕ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಅವರು ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರ ಕುರಿತು ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆಯು ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ನಿನ್ನೆ ಮುಕ್ತಾಯಗೊಂಡಿತು. ಈ ಘೋಷಣೆಯಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳು ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದದ ಎಲ್ಲಾ ರೂಪಗಳು ಹಾಗೂ ಅಭಿವ್ಯಕ್ತಿಗಳನ್ನು ಬಲವಾಗಿ ಖಂಡಿಸಿವೆ. ವಿಶ್ವಸಂಸ್ಥೆಯ ನಾಗರಿಕ ಸಂಹಿತೆ ಮತ್ತು ಅಂತಾರಾಷ್ಟೀಯ ಕಾನೂನಿಗೆ ಅನುಗುಣವಾಗಿ ಭಯೋತ್ಪಾದನೆ ಹಾಗೂ ಅದಕ್ಕೆ ಪೂರಕವಾದ ಹಿಂಸಾತ್ಮಕ ಉಗ್ರವಾದವನ್ನು ತಡೆಗಟ್ಟಲು, ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಸಮಗ್ರ ಹಾಗೂ ನಿರಂತರ ರೀತಿಯಲ್ಲಿ ಶ್ರಮಿಸುವ ತಮ್ಮ ದೃಢ ನಿಶ್ಚಯವನ್ನು ಈ ರಾಷ್ಟಗಳು ಪುನರುಚ್ಚರಿಸಿವೆ. ಸಂಪರ್ಕಿತ, ಸುರಕ್ಷಿತ, ಸ್ಥಿತಿಸ್ಥಾಪಕ, ಅಭಿವೃದ್ಧಿ ಹೊಂದಿದ ಮತ್ತು ಸಮೃದ್ಧ ಬಿಮ್ಸ್ಟೆಕ್ ಪ್ರದೇಶವನ್ನು ಸಾಕಾರಗೊಳಿಸಲು ಈ ಸಂಘಟನೆಯ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸಲು ಬದ್ಧರಾಗಿರುವುದಾಗಿ ತಿಳಿಸಿವೆ. ಮಾನವ ಕಳ್ಳಸಾಗಣೆ, ಮಾದಕ ವಸ್ತುಗಳು, ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆ ಕ್ಷೇತ್ರಗಳಲ್ಲಿ ಅಂತಿಮಗೊಳಿಸಲಾದ ಕ್ರಿಯಾ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹಾಗೂ ಭಯೋತ್ಪಾದನೆ ವಿರುದ್ದದ ಕ್ರಮಗಳಿಗೆ ಸಹಕಾರ ಕುರಿತ ಉಪ ಗುಂಪು ಸಿದ್ದಪಡಿಸಲಿರುವ ಕ್ರಿಯಾ ಯೋಜನೆ ಅಂತಿಮಗೊಳಿಸಲು ದೆಹಲಿ ಘೋಷಣೆ ಕರೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಾಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ

ಅನುಭವಿಗೆ ಸರಾಸರಿ 3 ಇದ್ದದ್ದು 2025-26 ರ ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ರಘುಪುರ್ ದಿಯಾರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯೊಂದು ಮಗುಚಿಬಿದ್ದ ಪರಿಣಾಮ 13 ಮಂದಿ ಮೃತಪಟ್ಟಿದ್ದು 6 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ವೈಶಾಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವರ್ಷಾ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಅಪ್ರಾಪ್ತರಾಗಿದ್ದು ಇವರು ಔತಣಕೂಟವೊಂದರಲ್ಲಿ ಭಾಗವಹಿಸಲು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ದೋಣಿಯಲ್ಲಿ ಸುಮಾರು 15-20 ಮಂದಿ ಇದ್ದರು. ಗಾಯಗೊಂಡ ಇತರ 7 ಮಂದಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಘೋಷಿಸಿದ್ದಾರೆ. ಘಟನೆ ಕುರಿತು ದುಃಖ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಮತ್ತು ಪ್ರಸ್ತುತ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಉಭಯ ದೇಶಗಳ ವ್ಯಾಪಾರ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಪ್ರಕ್ರಿಯೆಯಲ್ಲಿ ಎರಡೂ ರಾಷ್ಟಗಳು ಸಾಕಷ್ಟು ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026ರ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಕಠಿಣ ಹೋರಾಟದ ನಂತರ ಜಯಗಳಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ತನ್ವೀರ್ ರೋಚಕ 3 ಸೆಟ್ಗಳ ಪಂದ್ಯದಲ್ಲಿ ಜಪಾನ್ನ ನಾತ್ಸುಕಿ ನಿದಾರಾ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ಅವರು ಮುಂದಿನ ಪಂದ್ಯದಲ್ಲಿ ಜರ್ಮನಿಯ ಆಟಗಾರ್ತಿ ಇವೋನ್ ಲೀ ಅವರನ್ನು ಎದುರಿಸಲಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಫ್ರಾನ್ಸ್ನ ಆಟಗಾರ ಅರ್ನಾಡ್ ಮೆಕ್ಲೆ ಅವರನ್ನು 2-0 ಅಂತರದಿಂದ ಸೋಲಿಸಿದರು. 16ರ ಘಟ್ಟದ ಪಂದ್ಯದಲ್ಲಿ ಅವರು ಫ್ರಾನ್ಸ್ನ ಮತ್ತೊಬ್ಬ ಆಟಗಾರ ಅಲೆಕ್ಸ್ ಲಾನಿಯರ್ ಅವರನ್ನು ಎದುರಿಸಲಿದ್ದಾರೆ. ಪ್ರಶಸ್ತಿ ನಿರೀಕ್ಷೆಗಳನ್ನು ಹೊತ್ತಿದ್ದ ಭಾರತದ ಪಿವಿ ಸಿಂಧು ಮತ್ತು ಲಕ್ಷ್ಯ ಸೇನ್ ಮೊದಲ ಸುತ್ತಿನಲ್ಲೇ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಭಾರತದ ಡಬಲ್ಸ್ ಅಭಿಯಾನವು ಇಂದು ಆರಂಭವಾಗಲಿದ್ದು, ಪುರುಷರ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಕಣಕ್ಕೆ ಇಳಿಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ತನ್ವಿ ಶರ್ಮಾ, ಕಿಡಂಬಿ ಶ್ರೀಕಾಂತ್ 2ನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಮಡಿಕೇರಿ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
0: ನಿಧನ ಸುದ್ದಿ. ಕೋಟೂರು ಗ್ರಾಮಾಂತರ ನಿವಾಸಿ ಕಾಟಿಮಾಡ ಮಣಿ ನಂಜಪ್ಪಾಯಿಂಗ ನಿನ್ನಂದು ಮರಣಪಟ್ಟಿತ್ತು. ಅಜಿತ್ರ ಪೊಪ್ಪ ಕಾಟಿಮಾಡ ಮಣಿ ನಂಜಪ್ಪಾಯಿಂಗಡ ಅಕ್ಕೇರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ನಡಪ. ಮಡಿಕೇರಿ ಜಯನಗರ ನಿವಾಸಿ ಬಿಎಸ್ಎನ್ಎಲ್ ಉದ್ಯೋಗಿ ಆಯ್ತಿಂಜ ಕಾರಪಂಡ ಭೀಮಯ್ಯಂಗ ಇಂದು ಪೊಲಚಿತ್ತಿಗೆ ಮರಣಪಟ್ಟಿತ್ತು. 71 ಬಯತರ ಕಾರಪಂಡ ಭೀಮಯ್ಯಂಗಡ ಚಾವು ತಡಿನ ಜಯನಗರದ ಅಯ್ಯಂಗಡ ಮನೆಯಲ್ಲಿ ಬೆಚ್ಚಿದ್ದು. ಆಕೇರಿ ಕಾರ್ಯ ಇಂದು ಮಜನ ದಂಟುಗಟ್ಟೆಗೆ ಪೊನ್ನಂಪೇಟೆ ಬೆಸಗೂರ್ಲುಳ್ಳ ಒಕ್ಕ ಕ್ಯಾಕೊಳತ್ಲ ನಡಪ. ಹಾಲುಗುಂದ ಗ್ರಾಮತರ ಚೆಲ್ಲಿಯಂಡ ಸೀತಮ್ಮ ಅಯ್ಯಂಗ ನಿನ್ನಾಂದು ಬೈಟ ಮರಣಪಟ್ಟಿತ್ತು. 98 ಬೈತರ ಚೆಲ್ಲಿಯಂಡ ಸೀತಮ್ಮ ಅಯ್ಯಂಗಡ ಆಕೇರಿ ಕಾರ್ಯ ಇಂದು ಮಜನ ದಂಟುಗಟ್ಟೆಗೆ ಒಕ್ಕ ತುಟುಂಗ್ಲತ್ಲ ನಡಪ. ನಾಲ್ಕೇರಿ ಗ್ರಾಮ ಕಾಕೋಟು

0: ಪರಂಬು ನಿವಾಸಿ ಕುಟ್ಟನ ದಯಾನಂದ ಮಾಣಿ ಅವರು ನಿನ್ನೆ ನಿಧನರಾಗಿದ್ದಾರೆ. 73 ವರ್ಷ ಪ್ರಾಯದ ದಯಾನಂದ ಮಾಣಿ ಅವರ ಅಂತ್ಯಕ್ರಿಯೆ ಇಂದು 3 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಾಡಗ ಬಾಣಂಗಾಲ ಗ್ರಾಮದ ಕಾಂತಿ ಹೇಮಚಂದ್ರ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 83 ವರ್ಷ ಪ್ರಾಯದ ಕಾಂತಿ ಹೇಮಚಂದ್ರ ಅವರ ಅಂತ್ಯಕ್ರಿಯೆ ಮೃತರ ಸ್ವಗೃಹದಲ್ಲಿ ಇಂದು ಅಪರಾಹ್ನ 3:30 ಗಂಟೆಗೆ ನಡೆಯಲಿದೆ. ಮದೆ ಗ್ರಾಮದ ಸಾಲಪ್ಕರಡಿ ಬೆಟ್ಟ ನಿವಾಸಿ ಗುತ್ತಿಮುಂಡನ ಕುಶಾಲಪ್ಪ ಅವರ ಪತ್ನಿ ಭಾಗೀರಥಿ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ಗುತ್ತಿಮುಂಡನ ಭಾಗೀರಥಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್

0: ಮದೆ ಗ್ರಾಮದ ಸಾಲಪ್ ಕರಡಿ ಬೆಟ್ಟ ನಿವಾಸಿ ಗುತ್ತಿಮುಂಡನ ಕುಶಾಲಪ್ಪ ಅವರ ಪತ್ನಿ ಭಾಗೀರಥಿ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ಗುತ್ತಿಮುಂಡನ ಭಾಗೀರಥಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
3: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
11: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
12: The number you've dialed is currently busy. Kindly
2: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
14: ಮಾಂಡೋವಿ ಮೋಟರ್ಸ್ ಮೈಸೂರು ವತಿಯಿಂದ ಸ್ವಿಫ್ಟ್, ಆಲ್ಟೋ ಕೇಟನ್, ಸೆಲೋರಿಯಾ, ವ್ಯಾಗನಾರ್ ಹಾಗೂ ವಿಕ್ಟ್ರಿಸ್ ಕಾರುಗಳ ಮೇಲೆ ಆಕರ್ಷಕ ಆಫರ್ಗಳು, ಹೆಚ್ಚುವರಿ ಬೆನಿಫಿಟ್ಸ್, ಎಕ್ಸ್ಚೇಂಜ್ ಪ್ರಯೋಜನಗಳು, ಅಲ್ಲದೆ ಆಕರ್ಷಕ ಫೈನಾನ್ಸ್ ಸೌಲಭ್ಯ ಕೂಡ ಇದೆ. ಈ ಎಲ್ಲದರ ಪ್ರಯೋಜನಗಳನ್ನು ನಿಮ್ಮದಾಗಿಸಲು ಇಂದೇ ಭೇಟಿ ನೀಡಿ ಮಾಂಡೋವಿ ಮೋಟರ್ಸ್, ಗೋಣಿಕೊಪ್ಪಲ್, ಕುಶಾಲ್ ನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
15: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
16: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
17: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಣ ಮಮತಾ ಜನ. ಮುಖ್ಯಪಟ್ಟ ಸುದ್ದಿ. ಮುಂಗಾರು ಬೆಳೆ ಸಮೀಕ್ಷೆ ಕಡ್ಡಾಯ ಕೃಷಿ ಇಲಾಖೆ. ಪ್ರಧಾನಮಂತ್ರಿ ಸೂರ್ಯಾಘರ್ ಮುಫ್ತ್ ಬಿಜ್ಲಿ ಯೋಜನೆ ಸಂಬಂಧ ಅಭಿಯಾನಕ್ಕೂ ಮೊಳಿ. ಸುದ್ದಿರ ವಿವರ. 2026-27 ಸಾಲರ ಮುಂಗಾರು ಬೆಳೆ ಸಮೀಕ್ಷೆ ಕಾರ್ಬಾರನ್ನು ಶುರು ಮಾಡಿತ್ತು. ರೈತಂಗ ತಂಗಡ ಜಾಗತ್ತು ಬಳಂದ ಬೆಳೆರ ವಿವರತನ ಬೆಳೆ ಸಮೀಕ್ಷೆ ತಂತ್ರಾಂಶತ್ಲು ದಾಖಲೆ ಮಾಡುವನಕ್ಕೆ ಕೃಷಿ ಇಲಾಖೆ ಕೂಟಂಡಿತ್ತು. ಸರ್ಕಾರ ಬೆಳೆ ಸಮೀಕ್ಷೆ ಮಾಡಿತ್ತು. ರೈತಂಗಡ ಜಾಗತ್ತು ಬಳಂದ ಬೆಳೆರ ವಿಸ್ತೀರ್ಣ ಬಳರ ವಿವರತೋಡೆ ಮಾಹಿತಿನ ಕೂಟಿಬೆಚ್ಚನುಂಡು. ಬಳೆ ಸಮೀಕ್ಷಾ ಆ್ಯಪ್ಲ ರೈತಂಗ ಬಳಂದ ಬಳರ ಫೋಟೋ ಪಡ್ತಿತ್ತು. ಬಳರ ವಿವರತನ ಅಪ್ಲೋಡ್ ಮಾಡಲು ತಾಲೂಕು ಆಡಳಿತ ನೇಮಕ ಮಾಡಿತುಳ. ಮೊಬೈಲ್ ತಂತ್ರಾಂಶ ಜ್ಞಾನತನ ಪೊಂದಿತುಳ ಸ್ಥಳೀಯ ಖಾಸಗಿ ನಿವಾಸಿಯಡ ಸಹಾಯ ಪಡೆದವಂಡು ಈ ಸಾಲಲು ಬಳೆ ಸಮೀಕ್ಷೆ ಮಾಡುತ್ತ ರೈತಂಗಕ್ಕೆ ಬಳೆ ವಿಮೆ ಯೋಜನೆಯ ಫಲಾನುಭವಿ ಅಪ್ಪಕುಳಂಗು ಅರ್ಹತೆ ಇಪ್ಪಲ. ಬೆಳೆ ವಿಮೆ ಯೋಜನೆ ರಡಿಲು ಪೆದ ನೋಂದಣಿ ಮಾಡಿಯವತ್ತ ರೈತಂಗ ಅಪಚ್ಚುಕ ಬೆರಿಯ ಮಾಡಿಯಂಡು ಬೆಳೆ ವಿಮೆ ಪಡೆದವಲು. ರೈತಂಗ ಈ

0: ಕಾರ್ಬಾರಲು ಕೂಡಿಯಾಡೋಣಂದು ಸೋಮಾರಪೇಟೆ ಕುಶಾಲನಗರ ಸಹಾಯಕ ಕೃಷಿ ನಿರ್ದೇಶಕ ವೀರಣ್ಣ ಕೆಪಿ ರೈತಂಗಡಲ್ಲಿ ಮನವಿ ಮಾಡಿಯಂಡಿತ್ತು. ಗೋಣಿಕೊಪ್ಪ ಸೆಸ್ಕ್ ಉಪವಿಭಾಗತರ ಕಚೇರಿಯಲ್ಲಿ ನಿನ್ನಂದು ಪಿಎಂ ಸೂರ್ಯಾಗರ್ ಮುಫ್ತ್ ಬಿಜ್ಲಿ ಯೋಜನೆ ರಡಿಲು ಸೇವಾ ಸೇತು ಅಭಿಯಾನಕ್ಕೂ ಮುಳಿಯಿಟ್ಟತು. ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕುಮಾರಿ ಸಂಜನಾ ಅವು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ಈ ಸಂದರ್ಭದ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಸತೀಶ್ ಎಸ್ಎಸ್ ಕೂಡಿಯಾಡಿ ತಿಂಜತ್. ಕಾರ್ಯಕ್ರಮದ ಸುಮಾರು 8 ಅಧಿಕೃತ ಮೇಲ್ಛಾವಣಿಕಾರ ಕೂಡಿಯಾಡಿ ತಿಂಜತ್. 50 ರಿಂದ 60 ಗ್ರಾಹಕಂಗ ಪಿಂಜ ಸಾರ್ವಜನಿಕಂಗ ಕೂಡಿಯಾಡಿತು ಯೋಜನರ ಮೇದ ಮಾಹಿತಿ ಅಡ್ತಂಡತ್. ಸೌರ ವಿದ್ಯುತ್ ಘಟಕತನ ಇಟ್ಟವನಕ್ಕೆ ಸಾರ್ವಜನಿಕಂಕ ಪುರುಡು ಕೊಡಪದು ಈ ಕಾರ್ಯಕ್ರಮದ ಉದ್ದೇಶ ಆಯ್ತುಂಡು. ನಿನ್ನಂಜ ಸುರುವಾನ ಈ ಕಾರ್ಯಕ್ರಮ ನಾಳಂಕೆ 15 ಗೋಣಿಕೊಪ್ಪ ಸೆಸ್ಕ್ ಉಪವಿಭಾಗ ಕಚೇರಿ ಪೊಲಾಕ 10:30 ವೈಪತ್ ಅಂಜರ ಗಂಟೆಗತನೆ ನಡಪ. ಅವರ ಮಾಹಿತಿಕ್ ಸಾರ್ವಜನಿಕಂಗ ಗೋಣಿಕೊಪ್ಪ ಉಪವಿಭಾಗದರ ಕಚೇರಿನ ಸಂಪರ್ಕ ಮಾಡುವನಕ್ಕೆ ಸೆಸ್ಕ್ ಅರಿಚುಟ್ಟಿತು. ಸೋಮಾರಪೇಟೆ ಉಪವಿಭಾಗದರ ಶಾಂತಳ್ಳಿ ಶಾಖಾ ವ್ಯಾಪ್ತಿ F1 ದೊಡ್ಡಮಳ್ತೆ ಫೀಡರ್ ಮಾರ್ಗತ್ತು ಫೀಡರ್ ನಿರ್ವಹಣಾ ಕಾಮಗಾರಿ ಉಳ್ಳಾನುಂಡು. ಇಂದು ಪೊಲಾಕ 10:30 ಕರೆಂಟ್ ಇಪ್ಪುಲ. ಇಂಡ ಮಾರಿಪತ್ತು ದೊಡ್ಡಮಳ್ತೆ ಕಾಗಡಿಕಟ್ಟೆ ಕೋಗೆ ಕೋಡಿ ಗೆಜ್ಜೆ ಹಣಗೋಡು ದೊಡ್ಡ ಹಣಗೋಡು ಚಿಕ್ಕತೋಳೂರು ಕಿಬ್ಬೆಟ್ಟ ಕಾಡು ಮನೆ ಕುವೆಂಪು ಸ್ಕೂಲ್ ಸುತ್ತಮುತ್ತ ಕರೆಂಟ್ ಇಪ್ಪುಲ. ಅನ್ನನೆ ಸೋಮಾರಪೇಟೆ ಉಪವಿಭಾಗದರ ಶನಿವಾರ ಸಂತೆ ಶಾಖಾ ವ್ಯಾಪ್ತಿರ F6 ಮಂಜೂರು ಫೀಡರ್ಲು ಪಣಿ ಉಳ್ಳಾನುಂಡು. ಇಂದು ಪೊಲಾಕ 10:30 ಕರೆಂಟ್ ಕೊಡಪಾನಿಪ್ಪುಚುಡುವ. ಇಂಡ ಮಾರಿಪತ್ ಶೆಟ್ಟಗನಹಳ್ಳಿ ಅಪ್ಪ ಶೆಟ್ಟಹಳ್ಳಿ ಚಿನ್ನಹಳ್ಳಿ ಈಚಲಬೀಡು ಹೊಸೂರು ಮಂಜೂರು ಸುತ್ತಮುತ್ತ ಕರೆಂಟ್ ಇಪ್ಪಲ. ಸಾರ್ವಜನಿಕ ಸಾಕರ ತರುಣೊಂದು ಸೆಸ್ಕ್ ಕಾರ್ಯಪಾಲಕ ಇಂಜಿನಿಯರ್ ಕೊಟ್ಟಂಡಿತು. ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಟಿ ಶೆಟ್ಟಿಗೇರಿ ಇಂಡ ಆದ ನೆಲ್ಲು ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡುಕೂಟತ್ತು ಚಂಗರಂದಿ ಪತ್ತಲೋದಿ ಪೈತಾಂಡು ನಮ್ಮೆ ಕಾರ್ಯಕ್ರಮ. ಇದೇ ನಾಳಂಕೆ 18:27 ವೈಪತ್ತು 6:30 ತಾವಳಗೇರಿ ಮುಂದನಾಡು ಕೊಡವ ಸಮಾಜತ್ತು ನಡಪಾಂದು ಅರಂಜಿತ್ತು. ಜಿಲ್ಲೆಲು ಮಡಿಕೇರಿ ತಾಲೂಕರ ಭಾಗಮಂಡಲ ಪಿಂಜ ತಲಕಾವೇರಿಲು ಇದೇ ನಾಳಂಕೆ 17 ಬೈಟ್ 7:50 ಕಾವೇರಿಲು ತೀರ್ಥ ಉದ್ಭವ ಅಪ್ಪ ಭಕ್ತಾದಿಯ ಏರ ಸಂಖ್ಯೆಯಲ್ಲೂ ಕೂಡಿಯಾಡುವ. ಹಿಂಡ ಮಾರಿಪತ್ತು ಕಾನೂನು ಸುವ್ಯವಸ್ಥೆನ ಕಾತುಬೆಪ್ಪನಿಟ್ಟಲು ಅಬಕಾರಿ ಕಾಯ್ದೆ 1965 ಕಲಂ 21 ಉಳ್ಳನಕ್ಕೆ 17 ಪೊಲಾಕ 6 ಅದೇ ದಿನ ನಡಪಾದ್ರೆ 12 ಭಾಗಮಂಡಲ ಪೊಲೀಸ್ ಠಾಣಾ ವ್ಯಾಪ್ತಿರ 20 ಕಿಲೋಮೀಟರ್ಲು ಎಲ್ಲಾ ಕಳ್ಳಂಗಡಿ ಬಾರು ಹೋಟೆಲ್ ಪಿಂಜ ಕ್ಲಬ್ಲು ಕಳ್ಳು ಮಾರಾಟತನ ನಿಷೇಧ ಮಾಡುವನಕ್ಕೆ ಜಿಲ್ಲಾ ದಂಡಾಧಿಕಾರಿ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಆದೇಶ ಹೊರಡಿಸಿಟ್ಟಿತು. ಮಡಿಕೇರಿ ದಸರಾ ಸಮಿತಿ ಬಹುಭಾಷ್ಟ ಕವಿಗೋಷ್ಠಿ ಸಮಿತಿರ ಆದನೆಲು ನಾಳೆ ಪೊಲಾಕ 10 ಮಡಿಕೇರಿಯ ಗಾಂಧಿಪುರಂಲು ಎಲ್ಲ ಪಾಜರ ಕವಿಗೋಷ್ಠಿ ನಡಪ. ತಲಕಾವಿ ತಿರಿಕೆಲು ಇಂದು ಮಜ್ಜನತ್ರ ಮೀದ ಮನಾರ ಕಾರಬಾರು ಉಳ್ಳಾನುಂಡು. ತಲಕಾವೇರಿ ತಿರಿಕೆ ಪ್ರವೇಶ ಇಪ್ಪುಲ. ಭಕ್ತಾದಿಯ ಸಾಕಾರ ತಪ್ಪನಕ್ಕೆ ತಿರಿಕೆರ ಕಾರ್ಯನಿರ್ವಾಹಕ ಅಧಿಕಾರಿಯವು ಕೊಟ್ಟಂಡಿತು. ಇಲ್ಲಿಕ್ ಸುದ್ದಿ ಸಮಾಚಾರ ತುಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
4: ತಾಯಿ ಕಾವೇರಿಯ ಭಕ್ತಾದಿಗಳೇ ಗಮನಿಸಿ, ಕೊಡಗಿನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಯ ಪ್ರಾತಿನಿಧಿಕ ಸಂಘಟನೆಯಾದ ಕೊಡಗು ಏಕೀಕರಣ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವರ್ಷಂಪ್ರತಿಯಂತೆ ಈ ವರ್ಷವೂ ಜಿಲ್ಲೆಯ ಶ್ರದ್ಧಾಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಇದೇ ಅಕ್ಟೋಬರ್ 16 ನವೆಂಬರ್ 16 ತುಲಾಮಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ. ಹಾಗಾಗಿ ನಾಡಿನ ಭಕ್ತಾದಿಗಳು ಅನ್ನದಾನಕ್ಕೆ ಕೈಜೋಡಿಸಲು ಅಕ್ಕಿ ತೆಂಗಿನಕಾಯಿ ತರಕಾರಿ ಹಾಗೂ ಧನ ಸಹಾಯ ನೀಡಲಿಚ್ಛಿಸುವ ದಾನಿಗಳು ಈಗ ಹೇಳುವವರನ್ನು ಸಂಪರ್ಕಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಸೂರಜ್ ಮಚಯ್ಯ ಅಂಡ್ ಸುನಿಲ್ ಚೆಂಗಪ್ಪ, ನೀಲ್ ಗಗನ್ 3 ಗೋಪಾಲಪುರ ಲೇಔಟ್, ಆರ್ಟಿ ನಗರ ಪೋಸ್ಟ್ ಸುಲ್ತಾನ್ಪಾಳ್ಯ, ಮಂಡೇಟಿರ ಸುನಿಲ್ ಪೊನ್ನಣ್ಣ, B512 ಬ್ರಿಗೇಡ್ ಒಮೆಗಾ, 80 ಫೀಟ್ ರಸ್ತೆ ಬನಶಂಕರಿ, 6ನೇ ಸ್ಟೇಜ್ ಸುಬ್ರಹ್ಮಣ್ಯಪುರ ಬೆಂಗಳೂರು, ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ, ಕಾಳಿ ಏಜೆನ್ಸೀಸ್, ವಿರಾಜಪೇಟೆ, ವಾನಂಡ ಟಿ ಮದನ್, ಆರ್ಜಿ ಗ್ರಾಮ, ಮಡಿಕೇರಿಯಲ್ಲಿ.

0: है और ग्रीनफील्ड एयरपोर्ट का काम अंतिम दौर में है। आने वाले दिनों में धौलेरा देश की पहली स्मार्ट इंडस्ट्रियल सिटी के रूप में स्थापित होगी।
1: राइजिंग फ्रॉम हिस्टोरिक मैरिटाइम रूट्स टू पायोनियर इंडियाज हाईटेक मैन्युफैक्चरिंग फ्यूचर, धौलेरा स्टैंड्स एज अ शाइनिंग टेस्टामेंट टू द विजनरी प्लानिंग एंड विकसित भारत। अपर्णा खोंड, आकाशवाणी न्यूज, अहमदाबाद।
2: In men's cricket, India will face the West Indies in the fourth T20 International in Hyderabad today. The match will begin at 7 p.m. IST. India lead the five-match series 2-1 after defeating West Indies by 14 runs in the third T20I in Indore last Sunday. In badminton, Tanvi Sharma and Kidambi Srikant progressed to the second round of the Denmark Open 2026 after securing hard-fought victories in their opening matches. Tanvi defeated Japan's Natsuki Nadiara 2-1 in a thrilling three-game contest. She will now face German player Yuen Li. On the other hand, Kidambi Srikant defeated French badminton player Arnaud Mahla 2-0 and will now face Alex Lenia in the round of 16. PV Sindhu bowed out after a close battle against Yuen Li of Germany. Lakshya Sen also exited in the first round. India's doubles campaign will begin today with Sattvik Sairaj Ranki Reddy and Chirag Shetty and Tressa Jolly Gayatri Gopichand in action in the men's and women's draws. And now for a look at today's newspapers, it's over to Shagun Chopra.
3: Thank you, Pramod. India, a trusted partner in weaponized world, says PM Modi, headlines the Hindustan Times. Asian Age headlines, power to empower, key to India's rise, says Modi. Most papers report on the story of Amit Shah hitting out at the opposition, saying the NDA will return to power with a resounding victory in 2029. The Tribune says, nation is watching Rahul trying to save infiltrators and his vote bank, says Shah. Most papers also report on Nandan Nilekani speaking about question paper leaks at the Bloomberg New Economy Forum 2026 in Delhi. The Hindu says, generate questions at last minute to prevent paper leaks, says Nilekani. While the Times of India in a story says, last minute paper generation can kill incentive to leak, says Nilekani. And finally, a story in the Statesman says, 10 to 5 job, desk and a laptop. Once a feared Maoist, now university official. The paper adds that 70-year-old M. Venugopal, carrying a bounty of 6 crores on his head, left the Maoist top ranks and walked out to surrender exactly a year ago. And with that, it's back to you, Pramod.
2: Thank you, Shagun. And now before we end the bulletin, the headlines once again. Prime Minister Narendra Modi to address Brihattar Bharat International Conference in New Delhi today through video message. BIMSTEC nations strongly condemn terrorism and violent extremism in all its forms and manifestations, including cross-border terrorism. External Affairs Minister S. Jayashankar says India-US trade talks are heading in the right direction and a deal is being ironed out. U.S. Secretary of State Marco Rubio to visit India next week to strengthen energy cooperation and strategic partnership. 13 people killed in boat tragedy in Raghupur Diara area of Vaishali district in Bihar. And in cricket, fourth T20 international between India and the West Indies to be played in Hyderabad this evening. And with that, we end the morning news. Have a nice day.
4: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
6: ನಮಸ್ಕಾರ ಸ್ನೇಹಿತರೆ, ಆಯುಷ್ವಾಣಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಬೆವರು ಮತ್ತು ಹೋಮಿಯೋಪತಿ ಚಿಕಿತ್ಸೆ. ಬೆವರುವುದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ. ಬೆವರು ದೇಹದಲ್ಲಿ ಹೆಚ್ಚಾದ ಉಷ್ಣಾಂಶವನ್ನು ಹೊರಹಾಕಿ ದೇಹವನ್ನು ತಂಪಾಗಿಸುತ್ತದೆ. ಆರೋಗ್ಯವಂತ ಮನುಷ್ಯ ದಿನಕ್ಕೆ ಸುಮಾರು 1-2 ಲೀಟರ್ ಬೆವರನ್ನ ಚರ್ಮದ ಮೂಲಕ ಹೊರಹಾಕುತ್ತಾನೆ. 1 ಲೀಟರ್ ಬೆವರು ಸುಮಾರು 584 ಕಿಲೋ ಕ್ಯಾಲರಿಯಷ್ಟು ಉಷ್ಣಾಂಶವನ್ನ ಹೊರಹಾಕುತ್ತದೆ. ಬೆವರಿಗೆ ಕಾರಣ ಏನು ನೋಡೋಣ. ಜ್ವರ ಬಂದಾಗ ಬೆವರು ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿ ಬೆವರು ಹೆಚ್ಚಾಗುತ್ತದೆ. ಉದ್ವೇಗ, ಭಯ, ಆತಂಕ ಮತ್ತು ಮಾನಸಿಕ ಒತ್ತಡ. ಹೆಚ್ಚು ಬಿಸಿಯಾದ ಊಟ ಮಾಡುವುದರಿಂದಲೂ ಸಹ ಬೆವರು ಹೆಚ್ಚಾಗುತ್ತದೆ. ಹೆಚ್ಚು ಬಿಸಿ ನೀರಿನ ಸ್ನಾನ ಮಾಡಿದಾಗಲೂ ಸಹ ಬೆವರು ಹೆಚ್ಚಾಗುತ್ತೆ. ವ್ಯಾಯಾಮ, ಕ್ರೀಡೆ, ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಸಮಸ್ಯೆ, ಹೃದಯಾಘಾತ, ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆಯಾದಾಗ ಅತಿಯಾಗಿ ಬೆವರು ಕಾಣಿಸಿಕೊಳ್ಳುತ್ತದೆ. ಬೆವರು ಜಾಸ್ತಿಯಾದಾಗ ಕಂಕುಳು, ತೊಡೆ ಸಂಧಿಗಳಲ್ಲಿ ಗಜಕರಣ ಅಂದರೆ ರಿಂಗ್ ವರ್ಮ್ ಅಂತ ಹೇಳ್ತೀವಿ, ಅದು ಸಹ ಕಾಣಿಸಿಕೊಳ್ಳುತ್ತೆ. ದೀರ್ಘಕಾಲ ಶೂ ಧರಿಸುವುದರಿಂದ ಕಾಲಿನ ಕೊನೆಯ ಬೆರಳು ಸಂದಿಯಲ್ಲಿ ಪೊರೆಯ ರೀತಿ ಫಂಗಸ್ ಉಂಟಾಗುತ್ತದೆ. ಬೆವರು ಹೆಚ್ಚಾದಾಗ ಮೂತ್ರಪಿಂಡದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉತ್ಪಾದನೆಯಾಗುವ ಸಾಧ್ಯತೆ

0: ಜೊತೆ ಹೆಚ್ಚು. ಇದನ್ನು ತಡೆಗಟ್ಟಲು ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಚಳಿಗಾಲದಲ್ಲಿ ಬೆವರು ಕಡಿಮೆಯಾಗುವುದರಿಂದ ಚರ್ಮ ಒಣಗಿ ಒರಟಾಗುತ್ತದೆ. ಅಂಗೈ ಅಂದರೆ ಹಸ್ತ ಪಾದಗಳು ಒಡೆದು ಸೀಳುತ್ತದೆ. ರಕ್ತಸ್ರಾವ ಉಂಟಾಗುತ್ತದೆ. ಅದಕ್ಕೆ ಬಾಹ್ಯಲೇಪನವಾಗಿ ಹೋಮಿಯೋಪತಿಯಲ್ಲಿ ಪೆಟ್ರೋಲಿಯಂ ಆಯಿಂಟ್ಮೆಂಟ್, ಹೆಮಮಲಿಸ್ ಆಯಿಂಟ್ಮೆಂಟ್, ಕ್ಯಾಲೆಂಡುಲಾ ಆಯಿಂಟ್ಮೆಂಟ್ಗಳನ್ನು ಸಹ ವೈದ್ಯರ ಸಲಹೆಯ ಮೇರೆಗೆ ಉಪಯೋಗಿಸಬಹುದು. ಬೆವರಿಂದ ಏನು ತೊಂದರೆ ಆಗುತ್ತೆ ನೋಡೋಣ. ಬೆವರು ಸಾಲೆ ಅಂತೀವಿ ಅಂದ್ರೆ ಸ್ವೆಟ್ ರ್ಯಾಶ್. ಜ್ವರ ಬಂದಾಗ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ಬೆವರು ಕೋಶದಲ್ಲಿ ಬೆವರು ಕಟ್ಟಿಕೊಂಡು ಹಣೆ, ಕುತ್ತಿಗೆ, ಕಂಕುಳು, ತೊಡೆ, ಬೆನ್ನಿನಲ್ಲಿ ಉರಿ ಮತ್ತು ನವೆಯಿಂದ ಕೂಡಿದ ಸಣ್ಣ ಬೆವರು ತುಂಬಿದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತದೆ. ಇದು ಹೆಚ್ಚಾದಲ್ಲಿ ಕೀವು ತುಂಬಿದ ಗುಳ್ಳೆಗಳು, ಗಂಟುಗಳು ಕಾಣಿಸಿಕೊಳ್ಳುತ್ತದೆ. ಹಣೆಯ ಮೇಲೆ ಬೆವರು ಸಲೆಯನ್ನ ಉಜ್ಜಿ ಸ್ನಾನ ಮಾಡುವುದರಿಂದ ಬೆವರನ್ನ ಬೆವರು ಗ್ರಂಥಿಗಳಿಂದ ಹೊರಹಾಕಬಹುದು. ಈ ಭಾಗದಲ್ಲಿ ಕ್ಯಾಲೆಂಡುಲಾ ಪೌಡರ್ ಅನ್ನು ಸಿಂಪಡಿಸುವುದರಿಂದ ಬೆವರಿನ ಉತ್ಪತ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕಡಿಮೆಯಾಗದಿದ್ದಲ್ಲಿ ತಜ್ಞ ಅರ್ಹ ಹೋಮಿಯೋಪತಿ ವೈದ್ಯರಿಂದ ಚಿಕಿತ್ಸೆ ಪಡೆಯಬೇಕು. ಬೆವರಿನ ವಾಸನೆ. ಸಾಮಾನ್ಯವಾಗಿ ಬೆವರಿಗೆ ಯಾವುದೇ ವಾಸನೆ ಅಂದ್ರೆ ಸ್ಮೆಲ್ ಅಂತೀವಿ ಅಥವಾ ಓಡರ್ ಅಂತ ಹೇಳ್ತೀವಿ, ಯಾವುದೇ ವಾಸನೆ ಇರುವುದಿಲ್ಲ. ಬೆವರು ಗ್ರಂಥಿಗಳಿಂದ ಬೆವರು ಚರ್ಮದ ಮೇಲೆ ಬಂದಾಗ ಬೆವರು ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳಿಗೆ ಸೇರಿ ರಾಸಾಯನಿಕ ಕ್ರಿಯೆಗಳಿಗೊಳಗಾಗಿ ವಾಸನೆ ಬರುತ್ತದೆ. ಬೆವರಿನ ವಾಸನೆ ಸಮಸ್ಯೆ ಇರತಕ್ಕಂಥವರು ದಿನಕ್ಕೆ 2-3 ಬಾರಿ ಸೋಪಿನಿಂದ ಸ್ನಾನ ಮಾಡುವುದರಿಂದ ವಾಸನೆ ತಡೆಗಟ್ಟಬಹುದು. ಕ್ಯಾಲೆಂಡುಲಾ ಪೌಡರ್ ಅನ್ನು ಸಹ ಉಪಯೋಗಿಸಬಹುದು. ಆರೋಗ್ಯಕರವಾದ ಬೆವರಿನಿಂದ ಬಟ್ಟೆಗಳ ಮೇಲೆ ಯಾವುದೇ ಬಣ್ಣದ ಗುರುತುಗಳು ಮೂಡುವುದಿಲ್ಲ. ಆದರೆ ಬೆವರು ಬ್ಯಾಕ್ಟೀರಿಯಾಗಳೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆ ನಡೆದಾಗ ಹಳದಿ, ಕಂದು, ಕೆಂಪು, ನೀಲಿ ಬಣ್ಣದ ಕಲೆಗಳು ಮೂಡಬಹುದು. ತಡೆ ಮತ್ತು ಕಂಕುಳಲ್ಲಿ ಇದು ಸಾಮಾನ್ಯ. ಇದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಅಂಗೈ ಮತ್ತು ಅಂಗಾಲಿನಲ್ಲಿ ಬೆವರುವುದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಗಾಬರಿ, ಚಿಂತೆ, ಪರೀಕ್ಷೆ ಭಯ, ಎಕ್ಸಾಮಿನೇಷನ್ ಫಿಯರ್, ಇದರಿಂದ ಬೆವರು ಅಧಿಕವಾಗಿ ಕಂಡುಬರುತ್ತದೆ. ವೈದ್ಯರನ್ನು ಯಾವಾಗ ಸಂದರ್ಶಿಸಬೇಕು? ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಬೆವರುವುದು, ರಾತ್ರಿ ನಿದ್ದೆಯಲ್ಲಿ ಹೆಚ್ಚಾಗಿ ಬೆವರುವುದು, ಬೆವರಿನೊಂದಿಗೆ ತೂಕ ಕಡಿಮೆಯಾದಾಗ, ಹೃದಯ ಬಡಿತ ಹೆಚ್ಚಾದಾಗ, ಬೆವರಿನೊಂದಿಗೆ ಕೆಮ್ಮು ಹೆಚ್ಚಾದಾಗ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಜಾಸ್ತಿ ಬೆವರತಕ್ಕಂಥವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗತ್ತೆ. 1. ನಿತ್ಯ ಸೋಪಿನಿಂದ ಸ್ನಾನ ಮಾಡಿ ಚರ್ಮವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಸಾಕಷ್ಟು ನೀರು ಕುಡಿಬೇಕು. ತಾಜಾ ಹಣ್ಣು, ಹಸಿರು ತರಕಾರಿ, ಸೊಪ್ಪು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಇದಕ್ಕೆ ಕೆಲವೊಂದು ಹೋಮಿಯೋಪತಿ ಔಷಧಿಗಳು ಯಾವ್ದು ಉಪಯೋಗಿಸ್ತೀವಿ ಅಂತಂದ್ರೆ ಕ್ಯಾಲ್ಕೇರಿಯಕಾರ್, ಸೈಲೀಷಿಯಾ, ಮ್ಯಾಗ್ಮೂರ್, ವೆರಾಟ್ರಮಾಲ್, ಮ್ಯಾಕ್ಕಾರ್, ಕೋನಿಯಂ, ಮರ್ಕ್ಯೂರಿಯಸ್, ಪೆಟ್ರೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನ ಉಪಯೋಗಿಸುತ್ತೇವೆ. ಸಾಮಾನ್ಯವಾಗಿ ಹೋಮಿಯೋಪತಿ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ವ್ಯಕ್ತಿಗತವಾಗಿ ನಾವು ಚಿಕಿತ್ಸೆ ನೀಡೋದ್ರಿಂದ ಪ್ರಿಸ್ಕ್ರಿಪ್ಷನ್ ಕೊಡೋದು ಕಷ್ಟ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕೈನಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಕಾಲ್ನಲ್ಲಿ ಬೆವರಿದಾಗ ಔಷಧಿ ಚೇಂಜ್ ಆಗುತ್ತೆ, ಮುಖದಲ್ಲಿ ಬೆವರು ಬಂದ್ರೆ ಔಷಧಿ ಚೇಂಜ್ ಆಗುತ್ತೆ, ಕಂಕುಳಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಹಾಗೆ ಬೆವರಿನ ವಾಸನೆಗಳೇನಾದ್ರು ಇದ್ರೆ ಔಷಧಿ ಚೇಂಜ್ ಆಗುತ್ತೆ. ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಔಷಧಿ ತಗೋಬೇಕು. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರವನ್ನ ಸಂಪರ್ಕಿಸಿದರೆ ಚಿಕಿತ್ಸೆ ಸಂಪೂರ್ಣ ಉಚಿತ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಈ ಕುರಿತು ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:35:25.
1: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
2: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿಮ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
1: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
2: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 ರಿಂದ ನವೆಂಬರ್ 11 ರವರೆಗೆ ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
1: ವಾವ್, ಸೂಪರ್!
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶಿರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
5: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿ

0: ಅಮ್ಯೂಲಿಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
2: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇಂದು ಬುಧವಾರ ಕುಶಾಲನಗರ ಗೌಡ ಸಮಾಜ ರಸ್ತೆಯ ಬಿಜಿಟಿ ಹೋಟೆಲ್ ಅಂಡ್ ಲಕ್ಸುರಿ ಕಂಫರ್ಟ್ಸ್ ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
3: ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
5: ತನಿಷ್ಕ್ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ ಒಂದು ಗ್ರಾಮ್ ಮೇಲೆ 301 rupees ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
7: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಶ್ರೋತೃಗಳೇ, ಈಗ ಕೆಲವು ಸಂಸ್ಕಾರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹುದಿಕೇರಿ ಗ್ರಾಮದ ಸಿಎಸ್ ಅಯ್ಯಪ್ಪ ಹಾಗೂ ಜೀವನ್ ಅಯ್ಯಪ್ಪ ಅವರಿಂದ ಜೋಯೋ ಪಾಟ್.

0: Y amará.
1: ಶ್ರೋತೃಗಳೇ, ಇದುವರೆಗೆ ಸಂಸ್ಕಾರ ಗೀತೆಗಳನ್ನು ಕೇಳಿದಿರಿ.

0: ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
1: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ,
2: ಅಯ್ಯೋ ಸುಮ್ಕಿರವೋ,
1: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
2: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ, ಅದನ್ನ ಓದ್ತಾ ಇದ್ದೀನಿ.
0: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್
1: ಗಡಿಯಾರಗಳು ನಮ್ಮ ಮೈಸೂರಿನ ಸೌಂದರ್ಯವನ್ನು ಮತ್ತು ಮನೆಗಳಲ್ಲಿ ಹೆಚ್ಚು ಗಡಿಯಾರಗಳನ್ನು ಹೊಂದಿದವರಿಗೆ ಸಮಯ ಪಾಲನೆಗಾಗಿ ಇವು ಬಹಳ ಕೆಲಸಕ್ಕೆ ಬರ್ತಾ ಇದ್ದವು. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ನಾವೆಲ್ಲರೂ ಕರೀತಕ್ಕಂಥದ್ದು ದೊಡ್ಡ ಗಡಿಯಾರ. ಇದು ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂತ ಕರೀತಾರೆ, ಅಥವಾ ಸಿಲ್ವರ್ ಜುಬ್ಲಿ ಕ್ಲಾಕ್ ಟವರ್ ಅಂತ. ಇದನ್ನು ಕಟ್ಟಿದ್ದು 1927 8ನೇ ತಿಂಗಳು 8ನೇ ತಾರೀಕು. ಇದಕ್ಕೊಂದು ವಿಶೇಷತೆ ಇದೆ, ಯಾಕೆ ಇದನ್ನು ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂತ ಕರೀತಾರೆ? ದೊಡ್ಡ ಗಡಿಯಾರ ಅನ್ನೋದು ನಾವೆಲ್ಲ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು, ಆದರೆ ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂದರೆ ಏನು ಅಂದರೆ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಆಳ್ವಿಕೆ 1902 1927 ಆಗ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದರಿಂದ 75 ಅಡಿ ಎತ್ತರದ ಇಂಡೋ ಸಾರಸಾನಿಕ್ ಸ್ಟೈಲ್ ಮತ್ತು ರಾಜಸ್ಥಾನ್ ಶೈಲಿಯ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಈ ಒಂದು ಇಂಡಿಪೆಂಡೆಂಟ್ ಪಿಲ್ಲರ್, ಅದರಲ್ಲಿ ಗಡಿಯಾರಗಳನ್ನು ಅಳವಡಿಸಿರ್ತಕ್ಕಂಥ ಈ ದೊಡ್ಡ ಗಡಿಯಾರದ ವಿಶೇಷತೆ. ಇದಕ್ಕೆ ಬಳಸಿರುವ ಕಲ್ಲು ರಾಜಸ್ಥಾನದ ಸ್ಯಾಂಡ್ ಸ್ಟೋನ್, ಮತ್ತು ಒಳಗಡೆ ಇದಕ್ಕೆ ಹಂತಗಳಿವೆ. ಮೇಲೆ ಹತ್ತಿ ಹೋಗಲಿಕ್ಕೆ ಒಂದು ಕಿರಿದಾದ ಒಂದು ಬಾಗಿಲಿದೆ, ಅದನ್ನು ತೆಗೆದು ಒಳಗೆ ಹೋದರೆ ಟೀ ಕುಡ್ಡಿನಲ್ಲಿ ಮಾಡಿರ್ತಕ್ಕಂಥ ಹಂತಗಳಿವೆ, ಬಹಳ ಕಿರಿದಾದ ಹಂತಗಳು. ಮೇಲೆ ಹತ್ತಿ ಹೋಗಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂತಹ ರೇಲಿಂಗ್ಸನ್ನು ಹಿಡ್ಕೋಬೇಕು.

ಆಗುತ್ತೆ. ಕೆಲವು ಕಡೆ ಮೊದಲೆಲ್ಲ ದಾರ ಕಟ್ಟಿದ್ರು, ಈಗ ಕಾಣ್ತಾ ಇಲ್ಲ ಅದು. ಇದು ಒಳಗೆ ಪ್ರವೇಶ ಮಾಡಿ ಸಣ್ಣ ದ್ವಾರದಿಂದ ಮೇಲಕ್ಕೆ ಹತ್ತಬಹುದು, 75 ಅಡಿ ಎತ್ತರಕ್ಕೂ ಹೋಗಬಹುದು. ನಾನು ಅದರ ಇನ್ಸ್ಪೆಕ್ಷನ್ಗೆ 3 ಜನ ಬೇರೆ ಬೇರೆ ಕಾರ್ಪೊರೇಷನ್ ಕಮಿಷನರ್ ಜೊತೆಯಲ್ಲಿ ಅದನ್ನು ಹತ್ತಿ ಸರ್ವೆ ಮಾಡಿದ್ದೀನಿ. ಅದರ ಪ್ರಕಾರ ಕೆಲವು ಮಾಹಿತಿಗಳನ್ನು ನಿಮ್ಮವರು ಹಂಚ್ಕೋತೇನೆ. ಇಲ್ಲಿ ಮೇಲೆ ಹತ್ತಿ ಹೋಗಿ ನೋಡಿದ್ರೆ ಒಂದು ದೊಡ್ಡ ಗಂಟೆ ಇದೆ, 5 ಅಡಿ ಎತ್ತರದ ಪಂಚಲೋಹದಿಂದ ಮಾಡಿರ್ತಕ್ಕಂಥ ಗಂಟೆ. ಇದನ್ನು ಮೇಲ್ಗಡೆ ಒಂದು ಟವರ್ ಇದೆ, ಆ ಟವರಿನ ಮಧ್ಯಭಾಗದಲ್ಲಿ ಕಬ್ಬಿಣದ ದೊಡ್ಡ ದೊಡ್ಡ ಸರಳನ್ನು ಹಾಕಿ ಅದರ ಮಧ್ಯದಲ್ಲಿ ಈ ಗಂಟೆಯನ್ನು ನೇತು ಬಿಟ್ಟಿದ್ದಾರೆ. ಈಗ ಅದು ಹೊಡಿತಾ ಇಲ್ಲ, ಬಟ್ ಹೊಡೆಯೋದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಬಹಳ ವರ್ಷಗಳ ಕಾಲ ಅದನ್ನು ಕೇಳಿದ್ದೇವೆ. ಅದರ ಪ್ರಕಾರ 1 ಗಂಟೆಗೆ 1 ಸಾರಿ ಮಾತ್ರ ಹೊಡಿತಾ ಇತ್ತು, 12 ಗಂಟೆಗೆ 12 ಸಾರಿ ಹೊಡೆಯೋವರೆಗೂ ಇದು ವಿಶೇಷವಾಗಿ ಚಾಲನೆಯಲ್ಲಿತ್ತು. ಇನ್ನೊಂದು ವಿಶೇಷತೆ ಏನಂದರೆ, ಇದರ ಸ್ಥಾಪನೆ ಆದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು 25 ವರ್ಷದ ಆಳ್ವಿಕೆ ಆದದ್ದರಿಂದ 25 ಸಾರಿ ಈ ಗಂಟೆ ಹೊಡೆಯುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದರು. ಅದೊಂದು ವಿಶೇಷವಾದ ಆಕರ್ಷಣೆ ಆಗಿತ್ತು. ಈ ಗಂಟೆ ಹೊಡೆಯುವ ವಿಧಾನ ಇದೆಯಲ್ಲ, ವೈಜ್ಞಾನಿಕವಾಗಿ ಬಹಳ ಮುಖ್ಯವಾದಂತಹದ್ದು. ಗಂಟೆ ಅಂದರೆ ನಮಗೇನು, ಅದರ ಮಧ್ಯದಲ್ಲಿ ಒಂದು ರಾಡ್ ಇರಬೇಕು, ಅದನ್ನು ಟಚ್ ಮಾಡಿದ್ರೆ ಶಬ್ದ ಬರುತ್ತೆ, ಹೊಡೆಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಮೇಲ್ ಹೋದ್ಮೇಲೆ ಅಲ್ಲಿ ಸಿಕ್ಕಿದ್ದು ನೋಡಿಬಿಟ್ಟು ಅದರ ಮೆಕ್ಯಾನಿಸಮ್ ನೋಡಿ ನನಗೆ ಆಶ್ಚರ್ಯ ಆಗೋಯಿತು. ಅಂದರೆ ಈ ಗಂಟೆಗೆ ಬಾರಿಸೋದು ಹೆಂಗೆ ಅಂತಂದರೆ, ಗಂಟೆಯ ಕಂಠದ ಭಾಗಕ್ಕೆ ಹೊರಗಡೆಯಿಂದ ಸುಮಾರು 1-2 ಅಡಿ ಉದ್ದದ ವೃತ್ತಾಕಾರದ ಒಂದು ಕಬ್ಬಿಣವನ್ನು ಸೇರಿಸಿದ್ದಾರೆ. ಆ ಕಬ್ಬಿಣಕ್ಕೆ ತಂತಿಯನ್ನು ಕೊಟ್ಟು ಕಟ್ಟಿ ಅದು ಸುಮಾರು 10 ಅಡಿಗಳಷ್ಟು ಕೆಳಗೆ ಬಂದು ಕೆಳಗಡೆ ಕಬ್ಬಿಣದ ಭಾರವನ್ನೇ ಹಾಕಿದ್ದಾರೆ. ನೋಡ್ತಾ ಇದ್ರೆ ಅದು ಇಡೀ ಸಿಲಿಂಡ್ರಿಕಲ್ ಕಬ್ಬಿಣವನ್ನು ಕೆಳಗೆ ಎಳೆಯುತ್ತೆ. ಅದು ಆ ಮೆಕ್ಯಾನಿಸಮ್ ಬಹಳ ಚೆನ್ನಾಗಿದೆ. ಅದು ಹಾಗೆ ಎಳೆಯದಾಗ ಈ ಗಂಟೆ ಹೊರಗಿನಿಂದ ಕಬ್ಬಿಣ ಹೊಡೆಯುತ್ತೆ. ಆ ಬಹುಶಃ ಆ ಶಬ್ದವನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ನಾವು ಮೇಲ್ ಹೋದಾಗ ಕಮಿಷನರು ನಾವೆಲ್ಲ ಸೇರಿಕೊಂಡು ಪ್ರಯತ್ನ ಮಾಡಿದ್ವಿ. ಆ ಹೊಡೆದ ಶಬ್ದಕ್ಕೆ ನಾವು ಕಿವಿ ಮುಚ್ಕೊಂಡು ನಿಂತ್ಕೋಬೇಕಾಯ್ತು, ಅಷ್ಟು ಮಟ್ಟಿಗೆ ಅದು ಶಬ್ದ ಬರ್ತಾ ಇತ್ತು. ಗಂಟೆ ಹೊಡೆಯೋದೀಗ ನಿಂತು ಹೋಗಿದೆ. ಅದನ್ನ ಮೇಂಟೈನ್ ಮಾಡ್ತಾ ಇದ್ದವರು ವಯಸ್ಸಾಯಿತು, ಒಳಗೆ ಹತ್ತದ ಕಷ್ಟ ಅಂತೇಳಿ ಅವರು ಬಿಟ್ಟಿದ್ದಾರೆ. ಅದರಿಂದ ಸರಿ ಮಾಡಿಸ್ಬೇಕು, ಗಂಟೆಗೆ ಸ್ವಲ್ಪ ಸಮಸ್ಯೆನೂ ಆಗಿದೆ ಅಲ್ಲಿ ಒಳಗಡೆ. ಈ ಗಂಟೆಯ ಸುತ್ತ ಮಂಟಪ ಇದೆ, ಮಂಟಪದ 4 ಭಾಗಗಳಲ್ಲೂ ತೆರೆಕೊಂಡಿದೆ. ಈ ಮಂಟಪ ನಿರ್ಮಿಸಿ ಅದರ ಮೇಲ್ಭಾಗದಲ್ಲಿ ಒಂದು ಗೋಳಾಕಾರದ ಗುಮ್ಮಟ ನಿರ್ಮಿಸಿದ್ದಾರೆ. ಈ ಗುಮ್ಮಟ ಅರಮನೆಯಲ್ಲಿ ಇರತಕ್ಕಂತಹ ಗುಮ್ಮಟದ ಮಾದರಿಯಲ್ಲೇ ಇರತಕ್ಕಂತಹದ್ದು, ಮತ್ತು ಅದರ ಮೇಲೆ ಒಂದು ಕಳಸವನ್ನು ನಿರ್ಮಿಸಿದ್ದಾರೆ. ಕಳಸ ಅಂತ ಗಂಟೆಯ ಸುತ್ತಲೂ 4 ಛತ್ರಿಯಾಕಾರದಲ್ಲಿ ಕೆಳಗೆ ಬಗ್ಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ನೋಡಬಹುದು. ಅದು ಸಹ ಕಲ್ಲು ಮತ್ತು ನಮ್ಮ ರಾಜಸ್ಥಾನ ಸ್ಯಾಂಡ್ ಸ್ಟೋನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಅದರ ಸುತ್ತಲೂ ಕೊನೆಯ ಭಾಗಗಳಲ್ಲಿ 4 ಕಳಸದ ಮಾದರಿಯ ಕೆತ್ತನೆಗಳಿದ್ದಾವೆ. ಸೊ 75 ಅಡಿ ಎತ್ತರದ ಈ ಒಂದು ಕಟ್ಟಡಕ್ಕೆ ಸಿಡಿಲು ಬಡಿದ್ರೆ ಏನಾಗಬಹುದು ಅನ್ನೋ ಭಯದಿಂದ ಮೇಲಿನಿಂದ ಕೆಳಗಿನವರೆಗೂ ಸುಮಾರು 1.5 ಇಂಚು ಅಗಲದ ಒಂದು ಗ್ರೂ ಮಾಡಿ ಅದರಲ್ಲಿ ತಾಮ್ರದ ತಂತಿಯನ್ನು ಸೇರಿಸಿದ್ದಾರೆ. ಈ ತಾಮ್ರದ ತಂತಿಯನ್ನು ಕೆಳಗೆ ತಂದು ಅದನ್ನು ಅರ್ಥಿಂಗ್ ಮಾಡಿದ್ದಾರೆ. ಯಾವುದೋ ಕಾರಣಕ್ಕೆ ಇದು ಸುಮಾರು 20 ಅಡಿಗಳಷ್ಟು ಕೆಳಗಿನಿಂದ ಈ ತಾಮ್ರದ ಪಟ್ಟಿಯಂಗೆ ಇದ್ದಂಥದ್ದನ್ನು ಕದ್ಬಿಟ್ಟಿದ್ರು ಯಾರೋ. ನಮಗೆ ಕನ್ಸರ್ವೇಷನ್ ಮಾಡುವಾಗ ಕಳೆದ 3-4 ವರ್ಷದ ಹಿಂದೆ ಇದನ್ನು ನೋಡಿ ಆನಂತರ ಅದನ್ನು ಮತ್ತೆ ಸೇರಿಸಿ ಇವಾಗ ಅರ್ಥಿಂಗ್ ಮಾಡಿದ್ದಾರೆ ಅದನ್ನು. ಈ ಕೆತ್ತನೆ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥದ್ದು, ನಾನು ಹೇಳಿದೆ ಗ್ರೀಕೋ ರೋಮನ್ ಮತ್ತು ರಾಜಸ್ಥಾನ ಶೈಲಿಯಲ್ಲಿರ್ತಕ್ಕಂಥದ್ದು ಅಂತ. ಇದು ಮುಂದಿನ ವರ್ಷ ಆಗಸ್ಟ್ 8ನೇ ತಾರೀಕಿಗೆ ಇದಕ್ಕೆ 100 ವರ್ಷ ಆಗುತ್ತೆ. ಇದನ್ನು ಪೂರ್ಣ ಮಾಡಿದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಹಾತ್ಮ ಗಾಂಧಿಯವರ ಕೈಲಿ ಇದನ್ನು ಓಪನಿಂಗ್ ಮಾಡಿಸ್ಬೇಕು ಅಂಥೇಳಿ ಅವರಿಗೆ ಪತ್ರ ಕಳಿಸ್ತಾರೆ. ಆದರೆ ಮಹಾತ್ಮ ಗಾಂಧಿ ಆಗತಾನೆ ಮೈಸೂರಿಗೆ ಬಂದು ಬೆಂಗಳೂರಿನಲ್ಲಿರ್ತಾರೆ. ಆಗ ಇಲ್ಲ, ನಾನು ಈಗ ತಾನೇ ಈ ಕಾರ್ಯಕ್ರಮ ಮುಗಿಸಿದ್ದೀನಿ, ನನ್ನ ಕಾರ್ಯಕ್ರಮ ಹಾಸನ ಮತ್ತು ಮಡಿಕೇರಿಗೆ ಹೋಗಬೇಕಾಗಿದೆ, ನಾನು ಬರೋಕ್ಕಾಗಲ್ಲ ಅಂಥೇಳಿ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಂಥ ಮೋತಿಲಾಲ್ ನೆಹರು ಹೆಸರನ್ನು ಸೂಚಿಸ್ತಾರೆ. ಸೊ ಮೋತಿಲಾಲ್ ನೆಹರು ಅವರಿಗೆ ಒಂದು ಇನ್ವಿಟೇಷನ್ ಕಳಿಸಿ ಅವರನ್ನು ಕರೆಸ್ಕೊಳ್ತಾರೆ. ಅವರು ಬಂದು ದೊಡ್ಡ ಗಡಿಯಾರದ

0: ಇನಾಗ್ರೇಷನ್ ಅನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಇದೆ, ಈ ದೊಡ್ಡ ಗಡಿಯಾರದ ನಿರ್ಮಾಣಕ್ಕೆ ನಮ್ಮ ರಾಜವಂಶಸ್ಥರು ಒಂದು ಪೈಸೆಯೂ ಸಹ ಖರ್ಚು ಮಾಡಿಲ್ಲ. ಇದನ್ನು ನಿರ್ಮಾಣ ಮಾಡೋದಕ್ಕೆ ಖರ್ಚು ಮಾಡಿದವರು ಪ್ಯಾಲೇಸ್ ಆಫೀಸರ್ಸ್, ಪ್ಯಾಲೇಸ್ ಸರ್ದಾರ್ಸ್, ಅರಸು ಮಂಡಳಿಯ ಜೆಂಟಲ್ಮೆನ್, ಪ್ಯಾಲೇಸ್ ವಿದ್ವಾನ್ ಮತ್ತು ಉಳಿದಂತಹವರೆಲ್ಲರೂ ಸೇರಿಕೊಂಡು ಎಂಪ್ಲಾಯೀಸ್ ಎಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ಕಟ್ಟಿದಂತಹದ್ದು ಈ ದೊಡ್ಡ ಗಡಿಯಾರ. ದಿಸ್ ಈಸ್ ಎ ಗ್ರೇಟ್ ರೆಸ್ಪೆಕ್ಟ್ ಟು ದಿ ಕಿಂಗ್ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅಂದರೆ ಅವರ ಎಂಪ್ಲಾಯಿಗಳೆಲ್ಲ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ನಿರ್ವಹಣೆ ನಮ್ಮ ಕಾರ್ಪೊರೇಷನ್ ಅವರು ಮಾಡ್ಕೊಂಬಂದಿದ್ದಾರೆ. ಇದು ಬಹಳ ದುಸ್ಥಿತಿಯಲ್ಲಿದ್ದಾಗ ಇದರ ಸಂರಕ್ಷಣೆಗೆ ಹಣವನ್ನು ಸ್ಯಾಂಕ್ಷನ್ ಮಾಡಿದಂಥವರು ಶಿಲ್ಪಾ ನಾಗ್, ಅವಾಗಿನ IAS ಆಫೀಸರ್, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಂಥವರು ಈ ದೊಡ್ಡ ಗಡಿಯಾರಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ಕಡೆ ಅಶೋಕ ರೋಡ್, ಆಲ್ಬರ್ಟ್ ವಿಕ್ಟರ್ ರೋಡ್, ಹರ್ಷ ರೋಡ್ ಮತ್ತು ಗಾಂಧಿ ವೃತ್ತಗಳ ಮಧ್ಯಭಾಗದಲ್ಲಿ ನಮ್ಮ ಟೌನ್ ಹಾಲ್ ಮುಂಭಾಗದಲ್ಲಿ ಈ ದೊಡ್ಡ ಗಡಿಯಾರ ಇರತಕ್ಕಂಥದ್ದು. 1993 ನಮ್ಮ ಮೈಸೂರಿನ ಮೇಯರ್ ಆಗಿದ್ದಂತಹ ಧ್ರುವ ಕುಮಾರ್ ರವರು ಗಡಿಯಾರದ ಒಳಗಿದ್ದಂತಹ ರೋಮನ್ ಅಂಕಿಗಳನ್ನು ತೆಗೆದು ಕನ್ನಡದ ಅಂಕಿಗಳನ್ನು ಅಳವಡಿಸಿದ್ರು. ಇವಾಗಲೂ ಈಗ ಕನ್ನಡದ ಅಂಕಿಗಳೇ ಇರೋದು, ಗಂಟೆ ಮಾತ್ರ ಹೊಡಿತಾ ಇಲ್ಲ. ಅದನ್ನು ಹೊಡೆಯುವಂತೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಪೊರೇಷನ್ ಮಾಡಬೇಕಾಗಿದೆ.
1: ಮೈಸೂರು ವೃತ್ತಾಂತರಂಗ, ಮೈಸೂರು ವೃತ್ತಾಂತರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 9:45:19.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಸೋನು ನಿಗಮ್ ಅವರ ಸ್ವರದಲ್ಲಿ ಚಪ್ಪಾಳೆ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ಕವಿರಾಜ್.

ಕೊನೆಯಲ್ಲಿ ಕೇಳೋಣ ಕಬ್ಜಾ ಚಿತ್ರದ ಗೀತೆ. ಹಾಡಿದ್ದಾರೆ ಐಶ್ವರ್ಯ ರಂಗರಾಜನ್ ಹಾಗೂ ಸಂತೋಷ್. ಸಂಗೀತ ಸಂಯೋಜಿಸಿದ್ದಾರೆ ರವಿ ಬಸ್ರೂರ್, ಸಾಹಿತ್ಯ ಕಿನ್ನಲ್ ರಾಜ್.

0: ಶ್ರೋತೃಗಳೇ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ? ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222588 ಅಥವಾ 2281298.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 10:23. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಕೇಳೋಣ. ಪಾರ್ವತಿ ಮಹಾದೇವನ್ ಅವರ ಹಾಡುಗಾರಿಕೆ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ರಾಗ ಹಿಂದೋಳ, ರೂಪಕ ತಾಳ.

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ. ಸಮಯ 10:30 ಸೆಕೆಂಡ್ಗಳು.

0: ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ರಂಗೀನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿ ರಂಗೀನ್.

ಕೇಳಿ ರಂಗೀನ್. ಕೇಳುಗರಿ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಾಸ್ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಅಭಿಜಿತ್ ಹಾಗೂ ಯಲ್ಕಾ ಯಾಜ್ಞಿಕ್, ನದೀಮ್ ಶ್ರವಣ್ ಅವರ ಸಂಗೀತ, ಸಾಹಿತ್ಯ ಸಮೀರ್ ಅವರದು.

ಶ್ರೇಯಾ ಘೋಷಾಲ್ ಹಾಡಿರುವ ಜೆಹರ್ ಚಿತ್ರದ ಗೀತೆಯನ್ನು ಕೇಳೋಣ. ತಸವರ್ ಖಾನುಂ ಸಂಗೀತ ನೀಡಿರುವ ಈ ಗೀತೆಯ ರಚನೆಕಾರರು ಸಯ್ಯದ್ ಖಾದ್ರಿ.

0: ಜೆಹರ್ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
0: ಇನ್ನು ರಂಗೀನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದುರಂಧರ್ ಚಿತ್ರದ ಗೀತೆಯನ್ನು ಕೇಳೋಣ. ಸಿಮ್ರಾನ್ ಚೌಧರಿ ಹಾಡಿರುವ ಈ ಗೀತೆಯ ರಚನೆಕಾರರು ಸಿಮ್ರಾನ್ ಚೌಧರಿ, ಸಂಗೀತ ನೀಡಿದರೆ ಶಾಶ್ವತ್ ಸಚ್ದೇವ್.

0: ಧುರಂಧರ್ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಆಕಾಶದೀಪ.
2: ನಾವು ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಅವನ ಬದುಕಿಗೆ ಒಂದು ಸಾರ್ಥಕತೆ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಬದುಕು
3: ಸಾಗಿಸ್ತೇನೆ.
1: ಬರುವ ಶುಕ್ರವಾರ ಅಂದರೆ ಅಕ್ಟೋಬರ್ 16ರಂದು ಬೆಳಗ್ಗೆ ಪ್ರಸಾರವಾಗಲಿದೆ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಹಸಿದಿರ ನಾಯಿಗೆ ಕಡುಬು ಸಿಕ್ಕಿದಾಗೆ ದುಡ್ಡಿನ ವ್ಯಾಮೋಹಕ್ಕೆ ಇಳಿದು ಬಿಟ್ಟೆ.
1: ಭಾಗವಹಿಸುತ್ತಾರೆ ಕೊಡಗಿನ ಪ್ರತಿಭೆ ಅಜ್ಜ ಮಕ್ಕಡ ವಿನೋ ಕುಶಾಲಪ್ಪ.
2: ಈ ಜೀವನ ಯಾಕೋ ಸರಿಯಾಗಲ್ಲ ಅನ್ಸ, ಆವಾಗ ನಾನು ಏನ್ ಮಾಡಿದೆ, ನಮ್ಮ ಊರಿಂದ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರುವ ಅನ್ಕೊಂಡು ನಾನು ಮಡಿಕೇರಿಗೆ ಆವಾಗ ಬಂದೆ.
1: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
0: ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದಾಮಿನಿ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ ಕಲಾವಿದರು ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಂ, ಸಂಗೀತ ನದೀಮ್ ಶ್ರವಣ್, ರಚನೆ ಸಮೀರ್ ಅವರದು.

ಇನ್ನು ಸಡಕ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದರೆ ಅಭಿಜಿತ್ ಹಾಗೂ ಅನುರಾಧ ಪೋತ್ವಾಲ್, ನದೀಮ್ ಶ್ರವಣ್ ಅವರ ಸಂಗೀತ, ಸುರೇಂದ್ರ ಸಾತಿಯವರ ಸಾಹಿತ್ಯ.

ರಂಗೀನ್. ಇದುವರೆಗೆ ರಂಗೀನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನ್ ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ. ಕತೆ ಹೇಳ್ಕೊಡು ಅಂದ್ರು ಹೇಳ.

0: ಅಲ್ಲ, ಯಾರು ಹೇಳ್ಕೊಡ್ತಾರೆ ನಂಗೆ?
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
0: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು
0: ನನ್ನೆದೆಯ ಹಾಡು.

0: ಪ್ರೀತಿಯ ಶ್ರೋತೃಗಳಿಗೆಲ್ಲ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ದಮಯಂತಿ ಪಿ ಎಸ್. ಶ್ರೋತೃಗಳೇ, ನನ್ನೆದೆಯ ಹಾಡು ಕಾರ್ಯಕ್ರಮದ ನಿಯಮ ಏನು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೂ ನಿಯಮ ಹೇಳೋದು ನನ್ನ ಕರ್ತವ್ಯ. ನಿಯಮಗಳು ಏನು ಅಂತ ಹೇಳಿದರೆ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಸಿಕ್ಕಿ ನೀವು ಮಾತಾಡುವಾಗ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ವೈಯಕ್ತಿಕ ವಿಷಯದ ಬಗ್ಗೆ ಚರ್ಚಿಸುವ ಹಾಗಿಲ್ಲ. ಹಾಗೆ ಯಾವುದೇ ರಾಜಕೀಯ ಪಾರ್ಟಿ ಪಕ್ಷಗಳ ಕುರಿತು ಮಾತಾಡುವ ಹಾಗಿಲ್ಲ. ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಯಾರ ಮನಸ್ಸಿಗೂ ನೋವುಂಟು ಮಾಡಬಹುದಾದ ಮಾತುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬೇಡ. ಇದು ಮಾಹಿತಿ ಹಾಗೂ ಮನೋರಂಜನೆಗಾಗಿ ಮಾಡುವಂತ ಒಂದು ಕಾರ್ಯಕ್ರಮ. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೇವೆ. ನೀವು ಅದಕ್ಕೆ ಸರಳವಾದ ಸ್ವಂತ ವಾಕ್ಯವೊಂದನ್ನು ಹೇಳಬೇಕಾಗುತ್ತೆ. ಜೊತೆಗೆ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ನಮಸ್ತೆ.
0: ಯಾರು ಮಾತಾಡ್ತಿರೋದು?
1: ನಾನು ಪುಷ್ಪರಾಜ್ ಮಾತಾಡುದು.
0: ಹೇಗಿದ್ದೀರಾ ಪುಷ್ಪರಾಜ್ ಅವರೇ? ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಬೆಳಗಿನ ತಿಂಡಿ ಎಲ್ಲ ಆಯ್ತಾ? ನಮ್ದೆಲ್ಲ ತಿಂಡಿ ಎಲ್ಲ ಮಾಡಿ ನಿಮ್ ಜೊತೆ ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡಿದ್ದೇವೆ. ದಸರಾ ಬರ್ತಾ ಇದೆ, ಹೇಗೆ ಸಿದ್ಧತೆ ನಡೀತಾ ಇದೆ? ದಸರಾ ಹತ್ರ ಬರ್ತಾ ಇದೆ, ಸಿದ್ಧತೆಗಳು ಹೇಗೆ ಆಗ್ತಾ ಇದೆ?
1: ನಾವು ಮಡಿಕೇರಿಗೆ ಬರ್ತೀವಿ ಮೇಡಮ್, ಅಷ್ಟೇ ಮೇಡಮ್.
0: ದಸರಾ ನಿಮ್ಗೆ ಹೂಕಾಡು ಪೈಸರಿ ಹತ್ರ ಅಲ್ವಾ?
1: ಮಡಿಕೇರಿ.
0: ಯಾವ್ಯಾವ ದಸರಾಕ್ಕೆಲ್ಲ ಹೋಗಿದ್ದೀರಾ ನೀವು
1: ಮೇಡಮ್?
0: ಯಾವ್ಯಾವ ದಸರಾಕ್ಕೆಲ್ಲ ಹೋಗಿದ್ದೀರಾ? ಗೋಣಿಕೊಪ್ಪದಲ್ಲಿ ದಸರಾ ಆಗುತ್ತೆ, ಮೈಸೂರು ದಸರಾ ಆಗುತ್ತೆ, ಮಂಗಳೂರಲ್ಲಿ ದಸರಾ ಆಗುತ್ತೆ, ಮಡಿಕೇರಿಯಲ್ಲಿ ಕೂಡ ಆಗುತ್ತೆ.
1: ನಾವು ಮಡಿಕೇರಿ ದಸರಾಕ್ಕೆ ಮಾತ್ರ ಹೋಗಿದ್ದು ಹೌದಾ ಮೇಡಮ್?
0: ವರ್ಷ ವರ್ಷ ಬರ್ತೀರಾ ದಸರಾಕ್ಕೆ?
1: ಪ್ರತಿ ವರ್ಷ ಬರ್ತಿಲ್ಲ ಮೇಡಮ್, ಒಂದೊಂದು ವರ್ಷ ಬರ್ತೀವಿ ಮೇಡಮ್.
0: ಹಾಗೆ ತುಲಾ ಸಂಕ್ರಮಣ, ಕಾವೇರಿ ಸಂಕ್ರಮಣ ಕೂಡ ಬರ್ತಾ ಇದೆ, ಏನಾದರೂ ಹೋಗ್ತೀರಾ ತಲಕಾವೇರಿಗೆ?
1: ಇಲ್ಲ ಮೇಡಮ್,
0: ಹೋಗೋದಿಲ್ಲ.
1: ಇಲ್ಲ ಮೇಡಮ್.
0: ಹಬ್ಬ ಏನು ಆಚರಿಸ್ತೀರಾ?
1: ಹಬ್ಬ ಮನೆಯಲ್ಲಿ ಮಾಡ್ತೀವಿ ಮೇಡಮ್, ಹುಳಿ ದೋಸೆ ಕೆಂಪುಡೆ ಪಲ್ಯ ಎಲ್ಲ ಮಾಡ್ತಾರಲ್ಲ, ಅದು ಹಾಕಿ ಮಾಡ್ತೀವಿ ಮೇಡಮ್.
0: ಹೌದು, ಆ ದಿನದ ವಿಶೇಷತೆ ಅಲ್ವಾ ಅದು?
1: ಹೌದು ಮೇಡಮ್.
0: ಯಾವ ಗೀತೆ ಬೇಕಿತ್ತು ಇವತ್ತು
1: ಮೇಡಮ್? ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚಿತ್ರದಲ್ಲಿ ಕೆ ಯುವರಾಜ್ ಹಾಗೂ ಅರ್ಚನಾ ಉಡುಪ ಅವರು ಆಡಿರುವ ನನ್ನ ಮನೆ ಅಂಗಿನಾರ ಮನೆ ಎಲ್ಲ ಆಗಿದೆ ಮೇಡಮ್.
0: ಚಂದದ ಗೀತೆ ಅಲ್ವಾ?
1: ಹೌದು ಮೇಡಮ್.
0: ಪ್ರಸಾರ ಮಾಡುವ ಹಾಗೆ ಇವತ್ತಿನ ಕಾರ್ಯಕ್ರಮ ಗೊತ್ತೇ ಇದೆಯಲ್ವಾ ಪುಷ್ಪರಾಜ್ ಅವರೇ? ನುಡಿಗಟ್ಟು.
1: ಹೌದು ಮೇಡಮ್.
0: ನುಡಿಗಟ್ಟು ಹೇಳ.
1: ಓಕೆ ಮೇಡಮ್.
0: ಬೆವರು ಸುರಿಸು ಅಂತ, ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡು ಅಂತ ಅದರ ಅರ್ಥ. ವಾಕ್ಯ ರಚನೆ ಮಾಡ್ತೀರಾ?

0: ಅಂದ್ರೆ ಎಲ್ಲರೂ ಬೆವರು ಸುರಿಸಿ ದುಡಿಬೇಕು
1: ದುಡಿಬೇಕು ಅಂತ. ರೈತರು ತಮ್ಮ ಗದ್ದೆಯಲ್ಲಿ ಬೆವರು ಸುರಿಸಿದ್ರೆ ಮಾತ್ರ ನಮ್ಗೆ ಅನ್ನ ಸಿಗುತ್ತೆ ಅಂತ.
0: ಹೌದು ಮೇಡಮ್.
1: ಅಲ್ವಾ, ಕಷ್ಟಪಟ್ಟರೆ ಮಾತ್ರ ನಮ್ಗೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ.
0: ಹೌದು ಮೇಡಮ್.
1: ಅಲ್ವಾ?
0: ಹೌದು ಮೇಡಮ್.
1: ಆಯ್ತು ಪುಷ್ಪರಾಜ್ ಅವರೇ, ಕರೆ ಮಾಡಿದ್ಕೆ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ.
0: ನಮಸ್ತೆ.
1: ನಮಸ್ತೆ ಸರ್.

0: ಯೋಗಿ, ಎಷ್ಟೊಂದು ಪ್ರಶಾಂತವಾಗಿದೆ ನಿಮ್ಮೂರು. ಈ ಜನ, ಈ ಗಾಳಿ, ಈ ನೆಲ, ಈ ನೀರು ಅದ್ಭುತ. ನಾನಿಲ್ಲಿ ಬಾಳೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ನಡೀರಿ ಹೋಗೋಣ.
1: ಎಲ್ಲಿಗೆ?
0: ಮನೆಗೆ.
1: ಯಾರ ಮನೆಗೆ?
0: ನಮ್ಮನೆಗೆ.

ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.

0: ಇನ್ನು ಮುಂದಿನ ಕರೆ ಯಾರ್ದು ಅಂತ ನೋಡುವ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಾ?
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೆ ಮೇಡಮ್.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೆ ಮೇಡಮ್. ನಿಮಗೆ ನವರಾತ್ರಿ ಹಬ್ಬದ ಶುಭಾಶಯ ಮೇಡಮ್.
0: ಥ್ಯಾಂಕ್ ಯು, ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು ಮೇಡಮ್.
0: ನೀವು ಹಬ್ಬ ಎಲ್ಲ ಮಾಡ್ತೀರಾ?
1: ನಾವು ಇಲ್ಲಿ ದೇವಸ್ಥಾನದಲ್ಲಿ ಭಜನೆಗೆಲ್ಲ ಹೋಗ್ತೇವೆ ಮೇಡಮ್. ಮತ್ತೆ
0: ಏನು ನವರಾತ್ರಿಯ ವಿಶೇಷತೆ ಏನು ನಿಮ್ಮೂರ್ ಕಡೆ?
1: ವಿಶೇಷ ಅಂದ್ರೆ ತರ ತರದ ಒಂದೊಂದು ಅವತಾರದ ಸಾರಿ ಉಟ್ಟಿಕೊಂಡು ಉಟ್ಟಿಸಿ ದೇವರಿಗೆ ಪೂಜೆ ಮಾಡ್ತಾರೆ, ದುರ್ಗಾ ಪರಮೇಶ್ವರಿಗೆ.
0: ಇವತ್ತು ಯಾವ ತರದ ಸೀರೆ?
1: ಇವತ್ತು
0: ಯಾವ ಬಣ್ಣದ? ಇವತ್ತು ನವರಾತ್ರಿ
1: ಮೇಡಮ್, ಕೆಲಸದಲ್ಲಿದ್ದೇನೆ ನಾನು. ಹೋಗ್ಲಿಲ್ಲ, ನಾನು ನಿನ್ನೆ ಹೋಗಿದ್ದೇನೆ. ಹಾಗೆ
0: ಇವತ್ತು ನೀಲಿ ಬಣ್ಣದ್ದು.
1: ನೀಲಿ ಬಣ್ಣದಾಗಿರ್ಬೋದು, ನಾವು ಹೋಗ್ಲಿಲ್ಲ, ಹೋಗ್ಬೇಕಷ್ಟೇ ಮೇಡಮ್. ಇವತ್ತು ಬೆಳಿಗ್ಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಆಗ್ತದೆ ನಮಗೆ, ಕೆಲಸ ಅಂತ ಇರ್ತದೆ.
0: ಇವತ್ತು ಇನ್ನು ಅಂಗಡಿಯಲ್ಲಿ ಕುತ್ಕೊಂಡೇ ನೀವು ಫೋನ್ ಮಾಡ್ತಾ ಇದ್ದೀರಾ?
1: ಹೌದು ಮೇಡಮ್.
0: ವ್ಯಾಪಾರ ಎಲ್ಲ ಹೀಗೆ ಅಂಗಡಿಯಲ್ಲಿ ಫೋನ್ ಮಾಡ್ತಾ ಇದ್ದೀರಾ, ವ್ಯಾಪಾರದ ಕಥೆ ಏನು?
1: ಅಲ್ಲ, ಕಮ್ಮಿ ವ್ಯಾಪಾರ, ಈಗ ಕಮ್ಮಿ ಅಲ್ಲ ಮೇಡಮ್. ತೋಟದ ಕೆಲಸಕ್ಕೆ ಹೋಗ್ತಾರಲ್ಲ,
0: ಮಧ್ಯಾಹ್ನ ಹೊತ್ತಲ್ಲೂ ವ್ಯಾಪಾರ ಇರೋದಿಲ್ಲ.
1: ಸಂಜೆ ಬರ್ತಾರೆ, ಮಕ್ಳು ಬರುವಾಗ ನಾವು ರೆಡಿ ಆದ್ರೆ ಆಯ್ತು ಮೇಡಮ್.
0: ನಿಮ್ಮ ಬಾಸ್ ಏನು ಹೇಳಲ್ಲ?
1: ಅವರೇ ಅವರೇ ನನಗೆ ಫೋನ್ ತೆಗೆದು ಕೊಟ್ಟು ಅವರೇ ಅಲ್ಲಿ ಬಂದವರಿಗೆ ಕೊಟ್ಟುಕೊಂಡಿದ್ದಾರೆ.
0: ಹೌದಾ? ಈಗ ನಿಮ್ ಜೊತೆನೆ ಮಾತಾಡೋದಾಯ್ತು, ನಿಮ್ಮ ಅಂಗಡಿ ಮಾಲೀಕರ ಜೊತೆ ಒಂದ್ಸಲ ಮಾತಾಡ್ಬೇಕು ಅಂತ ಅನ್ಸ್ತಾ ಇದೆ ಸರಸ್ವತಿ.
1: ಅವರು ಮಾತಾಡಲ್ಲ ಮೇಡಮ್.
0: ಒಂದ್ಸಲ ಕೊಟ್ಬಿಡಿ, ಮಾತಾಡುವ ನಮ್ ಜೊತೆ.
1: ಅವ್ರು ಮಾತಾಡಿದಿಲ್ಲ, ಅಲ್ಲಿ ಅಲ್ಲಿ ಆಚೆ ಕಡೆಗೆ ಹೋದ್ರು.
0: ಅವ್ರಿಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ನೀವು ಮಾತಾಡಿ ಅಂತ.
1: ಅವ್ರು ಮಾತಾಡಿದಿಲ್ಲ, ಅವರು ಬೇರೆ ಬೇರೆ ವಹಿವಾಟಿನಲ್ಲಿ ಇದ್ದಾರಲ್ಲ ಮೇಡಮ್, ಹಾಗೆ ಮಾತಾಡಿ.
0: ಈಗ ನೀವು ಮಾತಾಡ್ತಿರುವಾಗ ಯಾರೋ ಕಸ್ಟಮರ್ಸ್ ಬಂದ್ಬಿಟ್ರಪ್ಪ, ಏನ್ ಮಾಡ್ತಿರವಾಗ?
1: ಅವ್ರು ಇದ್ದಾರಲ್ಲ ಮೇಡಮ್,
0: ಅವರು ನೋಡ್ಕೊಳ್ತಾರೆ.
1: ಅವ್ರು ನೋಡ್ಕೊಳ್ತಾರೆ.
0: ಆಯ್ತು, ಈಗ ನಿಮ್ಗೆ ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ನನಗೆ ಕರುಳಿನ ಕರೆಚಿತ್ರದಿಂದ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ.
0: ಮೈಸೂರು ದಸರಾ ಸುಂದರ, ಮಡಿಕೇರಿ ದಸರಾ ನೋಡಿದಿರಿ ನೀವು?
1: ಇಲ್ಲ ಮೇಡಮ್, ನೋಡ್ಲಿಲ್ಲ ನಾನು.
0: ಯಾವ ಎಲ್ಲ ದಸರಾ ನೋಡಿದ್ರಿ ಇದುವರೆಗೆ?
1: ನಾನು ಮಂಗಳೂರು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಿದ್ದೇನೆ, ಅಲ್ಲಿ ದಸರಾ ಒಮ್ಮೆ ನೋಡಿದ್ದೀನಿ.
0: ಇಷ್ಟು ಹತ್ರ ಇದ್ದೀರಾ ನೀವು ಮಡಿಕೇರಿ ದಸರಾಕ್ಕೆ ಒಂದ್ಸಲ ಬರೋದಲ್ವಾ?
1: ಹೌದು, ಬರ್ಬೋದು ಮೇಡಮ್.
0: ಬಂದ್ಬಿಡಿ ಈ ಸಲ.
1: ಮೈಸೂರಿಗೆ ಹೋಗಿದ್ದಾರೆ, ಅಲ್ಲಿಗೆ ಮಡಿಕೇರಿಗೆ ಬಂದಿದ್ದಾರೆ.
0: ಈ ಸಲ ಸರಸ್ವತಿ ಅವರು ನೀವು ಮಡಿಕೇರಿ ದಸರಾ ನೋಡಿ ನಮ್ಗೆ ಮುಂದಿನ ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ಬೇಕಿತ್ತು. ಹೇಳ್ಬೇಕು ಯಾವ ದಸರಾ ಹೇಗಿದೆ ಮಡಿಕೇರಿ ದಸರಾ. ಆಯ್ತು ಸರಸ್ವತಿ ಅವರಿಗೆ, ಇವತ್ತು ನುಡಿಗಟ್ಟಲ್ವಾ ಪ್ರಶ್ನೆಯನ್ನ ಕೇಳ ನಿಮ್ಗೆ? ಕೈ ಸುಟ್ಕೊಳ್ಳೋದು ಅಂತ, ಅದ್ರ ಅರ್ಥ ನಷ್ಟ ಅಥವಾ ತೊಂದರೆಗೆ ಸಿಲುಕಿಕೊಳ್ಳೋದು ಅಂತ.
1: ಹೌದು, ನಾವು ಯಾವಾದ್ರೂ ವ್ಯಾಪಾರ ಮಾಡುವಾಗ ನಾವು ಒಂದು ವಸ್ತುಗಳನ್ನು ಹೆಚ್ಚು ಕಮ್ಮಿ ಆಗಿ ಹೋಗ್ತದೆ ಮೇಡಮ್, ಅದರಲ್ಲಿ ಕೈ ನಷ್ಟ ಬರ್ತದೆ.
0: ಹೌದೌದು, ಗೊತ್ತಿಲ್ಲದೆ ನಾವು ಏನಾದ್ರೂ ಒಂದು ಹಣ ಹೂಡಿಕೆ ಮಾಡುವಂತದ್ದು
1: ವಸ್ತುಗಳನ್ನು ಇಷ್ಟು ರೇಟಿಗೆ ಕೊಡಿ ಅಂತ ಹೇಳ್ತಾರೆ, ನಾವು ಎಲ್ಲಿಯಾದ್ರೂ ತಪ್ಪಿ ಹೋದ್ರೆ.
0: ಹೌದೌದು,
1: ತಪ್ಪಿ ಹೋಗ್ತದಲ್ಲ ಮೇಡಮ್,
0: ಅವಾಗ ಕೈ ಸುಟ್ಕೊಳ್ತೀವಿ. ಆ ತರ ಅನುಭವ ಆಗಿದೆಯಾ ನಿಮ್ಗೆ ಅಂಗಡಿಯಲ್ಲಿ?
1: ಆದ್ರೆ ಸರಿಯಾಗಿ ಮಾಡಿಕೊಡ್ತೇವೆ ನಾವು, ಆದ್ರೂ ಒಂದೊಂದು ಸಲ ಆಗ್ತದೆ ಮೇಡಮ್. ಹಾಗೆ
0: ಸರಸ್ವತಿ ಅವರು ಯಾವಾಗಾದ್ರೂ ಕೈ ಸುಟ್ಕೊಂಡಿದ್ದೀರಾ?
1: ಇಲ್ಲ ಇಲ್ಲಪ್ಪ, ನಾನು ಕೈ ಸುಟ್ಟಿಲ್ಲ ಮೇಡಮ್. ಅದಂದ್ರೆ ನಾವು ಅಷ್ಟು ಆಲೋಚನೆ ಮಾಡಿಕೊಂಡು ಹೋಗ್ಬೇಕು, ಇಲ್ಲದಿದ್ರೆ ನಮಗೆ ನಷ್ಟವಿಲ್ಲ ಮೇಡಮ್.
0: ಹೌದು, ಕೆಲಸಕ್ಕೆ ಸಮಸ್ಯೆ ಆಗ್ಬಿಡುತ್ತೆ.
1: ಹೌದು, ಕೆಲಸಕ್ಕೆ ಸಮಸ್ಯೆ ಆಗ್ತದೆ.
0: ಆಯ್ತು ಸರಸ್ವತಿ ಅವರೇ, ನಿಮ್ಮ ಕೈ ಸುಟ್ಕೊಳ್ಳೋ ಅಂತ ಕೆಲಸ ಆಗೋದು.

0: ಆಯ್ತು
1: ನಿಮ್ಮ
0: ಮೇಡಮ್,
1: ಮೆಚ್ಚಿನ ಗೀತೆಯನ್ನು ಇವಾಗ ಪ್ರಸಾರ ಮಾಡುವ.
0: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
1: ನಮಸ್ತೆ. ನಿಮ್ಮ ಮೆಚ್ಚಿನ ಗೀತೆ ಕರುಳಿನ ಕೂಗು ಚಿತ್ರದ್ದು. ಈ ಗೀತೆಯ ರಚನೆಕಾರರು ಆರ್ ಎನ್ ಜಯಗೋಪಾಲ್ ಅವರು, ಸಂಗೀತ ಎಂ ರಂಗರಾವ್, ಗೀತೆಯನ್ನು ಹಾಡಿದರೆ ಪಿ ಬಿ ಶ್ರೀನಿವಾಸ್.
2: ಮೈಸೂರು ದಸರಾ.

0: ರೀ, ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗ್ಬರೇಣ್ವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆಯಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.

0: ಇನ್ನು ನನ್ನೆದೆಯ ಕಾರ್ಯಕ್ರಮದ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸೋಮಪೇಟೆಯಿಂದ ದಿನೇಶ್ ಹಾಲೇರಿ ಮಾತಾಡ್ತಾ ಇದ್ದೀನಿ ಮೇಡಮ್.
0: ದಿನೇಶ್ ಹಾಲೇರಿ ಅವರು? ಎರಡೆರಡು ಊರು ಹೇಳ್ಬಿಡ್ತೀರಾ ನೀವು, ಹಾಲೇರಿ ಬೇರೆ ಹೇಳ್ತೀರಾ, ಸೋಮಪೇಟೆ ಬೇರೆ ಹೇಳ್ತೀರಾ?
1: ಇಲ್ಲ ಮೇಡಮ್, ನನ್ನ ಮನೆ ಅಕ್ಕನ ಹೆಸರು ಹಾಲೇರಿ.
0: ಹಾಲೇರಿ
1: ಇಲ್ಲಿ ಮಾದಾಪುರದ ಇದೆ ನೋಡಿ.
0: ಹೌದೌದು, ಗೊತ್ತಾಯ್ತು.
1: ಅಲ್ಲಿಗೆ ಬಂದಿದ್ದು, ನಮ್ಮ ಮುತ್ತಾತ ಬಂದಿದ್ದು 1910
0: ಅಂದ್ರೆ ಹುಟ್ಟಿದವರನ್ನ ನಿಮ್ಗೆ ಮರೀಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಜೊತೆಗೆ
1: ನಾನು ನನ್ನ ಹೆಸರು ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಹೆಸರನ್ನ.
0: ದಿನೇಶ್ ಹಾಲೇರಿ ಅಂತೇಳಿ. ಸೋಮಪೇಟೆಯಲ್ಲಿ ಎಲ್ಲಿದ್ದೀರಾ?
1: ನಾನು ರೇಂಜರ್ ಬ್ಲಾಕ್ ಅಲ್ಲಿ ಮೇಡಮ್.
0: ರೇಂಜರ್ ಬ್ಲಾಕ್
1: ಸೋಮಪೇಟೆ ಟೌನ್ ಎಲ್ಲ ಇದೆ ಅಲ್ಲಿ.
0: ಎಲ್ಲ ಕಾರ್ಯಕ್ರಮ
1: ಮೂಲ ಮಡಿಕೇರಿ ನಂದು.
0: ಓ, ಇವಾಗೆಲ್ಲ ಟೋಟಲಿ ಕನ್ಫ್ಯೂಷನ್ ಆಯ್ತು. ಈಗ ಸೋಮಪೇಟೆ, ಹಾಲೇರಿ, ಮಡಿಕೇರಿ ಎಲ್ಲ.
1: ನಾನು ಮಡಿಕೇರಿ ಓದಿದ್ದಲ್ಲ ಅಲ್ಲೇ, ಈಗ 40 ವರ್ಷದಿಂದ ಸೋಮಪೇಟೆ ಇದ್ದೀನಿ. ಸೋಡೆ ನೋಡ್ಕೊಂಡು
0: ಈಗ ಸದ್ಯಕ್ಕೆ ಸೋಮಪೇಟೆಯಲ್ಲಿ ಇದ್ದೀರಾ? ತಾವು ಕೃಷಿಕರಲ್ವಾ?
1: ಕೃಷಿಕರು ಮೇಡಮ್.
0: ಏನೇನು ಬೆಳಿತೀರಾ?
1: ಕಾಫಿ,
0: ಏಲಕ್ಕಿ. ಏನು ಅಲ್ಲ, ಏಲಕ್ಕಿಗೆಲ್ಲ ಬಹಳ ಫೇಮಸ್ ಅಲ್ವಾ?
1: ಇಲ್ಲ ಮೇಡಮ್, ಏಲಕ್ಕಿ ಇಲ್ಲ, ಏಲಕ್ಕಿ ಬರೋದಿಲ್ಲ ನಮ್ಮ ಜಾಗದಲ್ಲಿ.
0: ಕಾಫಿ ಬೆಳಿತೀರಾ?
1: ಕಾಫಿ, ಉಂಡೆ ಮೆಣಸು, ಕಿತ್ತಲೆ.
0: ಕಿತ್ತಲೆ ಹೇಗಿದೆ ಫಸಲು? ಕಿತ್ತಲೆ ಇದು
1: ಕಿತ್ತಲೆ ಇಲ್ಲ ಮೇಡಮ್, ಅಂತ ಒಂದ್ ದಿವಸ ಬಸ್ ಬಂದಿಲ್ಲ ಈ ಸತಿ, ಮಳೆ ಕಡಿಮೆ ಆದ್ರಿಂದ.
0: ರೋಬಸ್ಟನ ಅಥವಾ ಯಾವುದು ನಿಮ್ಮದು?
1: ಅರೇಬಿಕ. ಅರೇಬಿಕ
0: ಅರೇಬಿಕ ಕೆಲಸ ಜಾಸ್ತಿ ಅಲ್ವಾ?
1: ಹೌದು ಮೇಡಮ್, ಕೆಲಸ ಜಾಸ್ತಿ. ರೋಬಸ್ಟ್ ಟರ್ನ್ ಮಾಡ್ತಾ ಇದೀವಿ.
0: ಕೆಲಸಕ್ಕೆ ಜನರೆಲ್ಲ ಸಿಗ್ತಾರಾ ಆ ಕಡೆ?
1: ಸಿಗ್ತಾರೆ,
0: ತೊಂದರೆ ಇಲ್ಲ,
1: ಕೈ ಮುಗಿಬೇಕು ಕೆಲಸಕ್ಕೆ ಬನ್ನಿ.
0: ಹೌದು. ಈಗ ನಮ್ಮ ಮಡಿಕೇರಿ ಆಕಾಶವಾಣಿನ ನೀವು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ?
1: 23 ವರ್ಷದಿಂದ ಮೇಡಮ್, ಜನವರಿಯಿಂದ.
0: ಜನವರಿಯಿಂದ ಕರೆಕ್ಟ್ ಮಂತ್.
1: ನನಗೆ ಇವರು ನಂಬರ್ ಕೊಟ್ಟಿದ್ರು, ನಿಮ್ಮ ಇಲ್ಲಿ ಉದ್ಘೋಷ ಆಗಿದ್ರಲ್ಲ ಬಿ ಎ ಗಣೇಶ್ ಅವರು.
0: ಹಾಂ ಹಾಂ ಹಾಂ, ಸೋಮಾಪೇಟೆ
1: ಅವ್ರು ನಂಬರ್ ಕೊಟ್ಟಿದ್ರು, ಅಲ್ಲಿಂದ ಪ್ರಾರಂಭ ಮಾಡಿದೆ ನಾನು.
0: 2023
1: ಮೂರಿಂದ ಅದೇ ಮುಂದೆ ರೇಡಿಯೋ ಕೇಳ್ತಾ ಇದೆ, 2000 ಅದಕ್ಕೆ ಕರೆಗೆ ಮಾಡ್ತಾ ಇದ್ವಿ. ಜನವರಿ 23ರಿಂದ.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ನಿಮ್ಗೆ ನಮ್ಮ ನೆನೆದಿದ್ದು
1: ಮೇಡಮ್? ಈಗ ಅದೇ ಚಿತ್ರಕಾವ್ಯ ಕೇಳ್ತಿದ್ದೆ, ಕೆಲವು ಸಂದರ್ಶನ ಕೇಳ್ತಾ ಇದ್ದೆ, ಎಲ್ಲ ಕೇಳ್ತಿದೆ.
0: ಈಗ ಕಾರ್ಯಕ್ರಮ ಎಲ್ಲ ಬದಲಾಗಿದೆ, ಬದಲಾವಣೆ ಆಗಿದೆ ಕಾರ್ಯಕ್ರಮದಲ್ಲಿ. ದಿನೇಶ್ ಅವರೇ, ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ?
1: ಅದೇ ಮೇಡಮ್, ಈಗ ಮೊದಲು ಬದಲಾವಣೆ ಆದ್ಮೇಲೆ ಮೊನ್ನೆ ಕಳೆದ ಗುರುವಾರ ಇದು ಕೇಳಿದೆ ಬೆಳಿಗ್ಗೆ ಮಾತು ಮಾತ್ರ ಅಲ್ಲಿ 8ವರೆಗೆ.
0: ಹೇಗನ್ಸುತ್ತೆ ಸರ್?
1: ಮತ್ತೆ ಬೆಳಗಿನ ಕಾರ್ಯಕ್ರಮ ಇನ್ನೂ ಅಡ್ಜಸ್ಟ್ ಆಗಿಲ್ಲ, ನಾನು ಹೊಂದ್ಕೊಂಡಿಲ್ಲ ನಾನು. ಈಗ ಬೆಳಿಗ್ಗೆ ನೆನ್ನೆ ಇವತ್ತು 6ವರೆ ಇದಾಯ್ತು. ಅದು ನೆನ್ನೆ ಇದು ಕೇಳಿದೆ, ಯಾವ್ದು ಭಾನುವಾರ ಮುಳಿಯ ಅವ್ರದ್ದು ಒಂದು ಕೊಟ್ಟರೆ ನೋಡಿ, ಒಂದು ಕ್ವಿಜ್ ಕಾಂಪಿಟೇಷನ್ ಓದಿದ್ಕೊಂಡೆ.
0: ಹೌದು,
1: ಅದು ಕೇಳಿದೆ, ಅದು ಕಳಿಸಿದೀನಿ, ನೋಡ್ಬೇಕೇನು ಅಂತ.
0: ಇನ್ನು ನೋಡ್ಬೇಕು.
1: ಹಾಗೆ ಇನ್ನು ಅಭಿಪ್ರಾಯ ಕೊಡ್ಬೇಕಾದ್ರೆ ಮುಂದಿನ ವಾರ ಆಗಬೇಕು, ನಾವು ಹೊಂದ್ಕೊಂಡ ಮೇಲೆ ಕೊಡ್ತೀನಿ ನಾನು.
0: ಇವಾಗ
1: ಇದು ನನ್ನದೇ ಹಾಡು ಸೋಮವಾರ ಇಲ್ವಾ ಮೇಡಮ್?
0: ಇಲ್ಲ ಇಲ್ಲ,
1: ನಿಮ್ ಸೋಮವಾರ ನೋಡಿದೆ ಕಾಣ್ಲಿಲ್ಲ, ಅದಕ್ಕೆ ಕೇಳಿದೆ.
0: ಈಗ ನಮ್ಗೆ ಈಗ ಪ್ರೊಮೋಸ್ ಎಲ್ಲ ಹಾಕ್ತಾ ಇರ್ತೀವಲ್ಲ, ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ದಿನ ಬರ್ತಾ ಇದೆ ಅಂತ ಹಾಕ್ತಾ ಇರ್ತೀವಿ ಪ್ರೊಮೋಸ್ ಗಳು ನಾವು.
1: ನೀವು ಹೇಳ್ತಾ ಇದ್ರಿ, ನಾವು ಹೊಂದ್ಕೊಳ್ಬೇಕು ಸರಿಯಾಗಿ, ಅದಕ್ಕೆ
0: ಈ ಹೊಸ ಕಾರ್ಯಕ್ರಮಕ್ಕೆ ನೀವು ಹೊಂದ್ಕೊಳ್ಬೇಕು ಇನ್ನು ಅಲ್ವಾ?
1: ಹಾಗೆ 20 ನಂತರ ಮಾಡಿ ನಾವು ಸ್ವಲ್ಪ ಸಲಹೆ ಕೊಡೋಣ ಯೋಚನೆ ಮಾಡಿದ್ದೀನಿ.
0: ಆಯ್ತು ಆಯ್ತು, ನಿಮ್ಮದೇ ಕಾರ್ಯಕ್ರಮ ಅಲ್ವಾ ಇದು?
1: ನಿಜ ಮೇಡಮ್.
0: ಹೌದು, ಯಾವ ಗೀತೆ ಬೇಕು ಸರ್ ಇವತ್ತು?
1: ಮೇಡಮ್ ನನಗೆ ಹಳೆ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣ ಅಂತ ಹೇಳಿ ಲತಾ ಮಂಗೇಶ್ವರ್ ಹಾಡಿದ್ದು.
0: 1967 ಇಸ್ವಿಯ ಚಿತ್ರದ ಗೀತೆಯನ್ನ ಕೇಳಿದ್ದೀರಾ?
1: ಲಕ್ಷ್ಮಣ್ ಬಳಿಕರ ಸಂಗೀತ.
0: ಲಕ್ಷ್ಮಣ್? ಹೌದು ಹೌದು ಸರ್.
1: ಲತಾ ಅವರು ಅಲ್ಲಿ ಎರಡು ಹಾಡು ಹಾಡಿದ್ದಾರೆ ಲತಾ ಅವರು.
0: ಲತಾ ಮಂಗೇಶ್ವರ್
1: ಹಾಡು ಜೊತೆ ಅವರ ಸೋದರ ಹಾಡಿದ್ದಾರೆ ಲತಾ ಮಂಗೇಶ್ವರ್, ರಾಜಾ ಭೂಷಣ ಮತ್ತು ಉಷಾ ಮಂಗೇಶ್ವರ್.
0: ಹೌದು ಸರ್, ಹೌದು.
1: ಹಾಡಿಲ್ಲ ನನ್ನ ಹತ್ರ. ಮತ್ತೆ ಇನ್ನೆರಡು ಹಾಡು ಮನ್ನಡೆ ಹಾಡಿದ್ದಾರೆ.
0: ಹೌದು ಸರ್, ಹೌದು.
1: ಈ ಚಿತ್ರ 2 ಭಾಷೆ ಬಂದಿತ್ತು, ಕನ್ನಡ ಮತ್ತು ಮರಾಠಿಲಿ.
0: ಓ ಹೌದಾ? ಈಗ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ ಇದು.
1: ಹೌದು ಮೇಡಮ್, ಬೆಳ್ಳನೆ ಬೆಳಗ್ಗೆ ಆಯ್ತು. ಅದು ಮೂಲ ಒಂದು ಹಿಂದಿ ಚಿತ್ರ ಬಾಪಿ ಜೋಡಿ ಅಂತ ಹೇಳಿ ಬೆಳ್ಳೆ ಹಾಡಿನ.
0: ಚಿತ್ರ ನೋಡಿದ್ರ ನೀವು ಅವಾಗ? ಚಿತ್ರ ನೋಡಿದ್ದೀರಾ ಸರ್?
1: ಈ ಚಿತ್ರ ಟಿವಿ ನೋಡಿದ್ ಮೇಡಮ್,
0: ಟಿವಿನಲ್ಲಿ
1: ಟಿವಿ ನೋಡಿದ್ ನಾನು.
0: 1967 ತೆರೆ ಕಂಡ ಚಿತ್ರ ಇದು.
1: ಹೌದು, ಅಲ್ಲ 67 ಇರ್ಬೇಕು ಮೇಡಮ್.
0: 67 ಭುಜಂಗ ಮಹೇಶ್ ವಾಡಿ ಅವರ ರಚನೆಯ ಗೀತೆ ಇದು. ಹೌದು ಸರ್. ಈಗ ನಿಮ್ಮ
1: ಸಂಗೀತ?
0: ಹೌದು ಸರ್, ಹೌದು. ಈಗ ಪ್ರಸಾರ ಹಾಡನ್ನ ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಈಗ ನುಡಿಗಟ್ಟನ್ನ ಕೇಳ್ಬಿಡ್ಲಾ? ತಲೆದೂಗು ಅಂತ ನುಡಿಗಟ್ಟು, ಅದರ ಅರ್ಥ ಒಪ್ಪು ಅಂತ.
1: ಅಂದ್ರೆ ಕೆಲಸ ನಮಗೆ

0: ஏன் இதுல ஒரு ಹಿರಿಯರು ಉಪದೇಶ ಮಾಡ್ತಾ ಇರ್ತಾರೆ, ಹಿರೋಜನ್ ಹೇಳ್ತಾ ಇರ್ತಾರೆ, ನಾವು ಒಂದು ಸಮ್ಮತಿ ತಿಳಿಸ್ಬೇಕು, ಅದು ತಲೆ ತೂಕ ಮುಗಿತಾ ಅಂದ್ರೆ ನಮ್ಗೆ ಅರ್ಥ ಆಗಿದೆ ಅಂತ ಅರ್ಥ.
1: ತಲೆ ತೂಕ
0: ತಲೆ ತೂಕದಂದ್ರೆ ನಮ್ಗೆ ಅರ್ಥ ಆಗಿದೆ ಅಂತ, ನಮ್ಗೆ ಒಪ್ಪಿಗೆ ಇದೆ,
1: ಒಪ್ಪಿಗೆ ಇದೆ ಅಂತ ಹೇಳಿ.
0: ಒಂದು ರೀತಿ ಇನ್ನೊಂದ್ಸಲ ಏನಾಗುತ್ತೆ, ಇವನು ಏನ್ ಹೇಳ್ತಾ ಇದ್ದಾನೆ ಒಬ್ಬ ಅಂತೇಳಿ ಅವ್ನ ಜಾಗ ಖಾಲಿ ಮಾಡ್ಬೇಕು ಅಂತ ತಲೆ ತೂಕ ಬಿಡ್ತೀವಿ, ಅಂದ್ರೆ ಜಾಗ ಖಾಲಿ ಮಾಡ್ಬೇಕು ಅಂತೇಳಿ.
1: ಆತರ ತಲೆ ತೂಕದಲ್ಲ ಇದು,
0: ಅದಲ್ಲ ಅದು ಒಂದೇ ತಲೆ ತೂಕ ಅಂದ್ರೆ ಅರ್ಥ ಆಗಿದೆ ಅಂತ ಹೋದ್ರೆ ಸಾಕಪ್ಪ ಅಂತ ಆಗ್ಬಿಡುತ್ತೆ.
1: ಈಗ ಯಾವ ತರ ತಲೆ ತೂಗುದಂದ್ರೆ, ಈಗ ಉದಾಹರಣೆಗೆ ಈಗ ಒಬ್ಬ ಯಕ್ಷಗಾನ ಮಾಡ್ತಾರೆ, ಆ ಪಾತ್ರಧಾರಿಯ ಕುಣಿತ ಕಂಡು ನಾವೀಗ ಪ್ರೇಕ್ಷಕ ತಲೆ ತೂಗ್ತೀವಿ,
0: ಅಂದ್ರೆ ಒಂದು ಎಪ್ರಿಸಿಯೇಷನ್.
1: ಹೌದು ಹೌದು, ಆ ತರ ತಲೆ ತೂಗೋದು.
0: ತಮಾಷೆ ಮಾಡಿದ್ರು,
1: ಗೊತ್ತಾಯ್ತು ಗೊತ್ತಾಯ್ತು ಸರ್. ಆಯ್ತು ದಿನೇಶ್ ಅವರೇ, ನಿಮ್ಮ ಜೊತೆ ಮಾತಾಡೋದು ತುಂಬಾ ಸಂತೋಷವಾಯಿತು. ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ
0: ಧನ್ಯವಾದಗಳು.
1: ಧನ್ಯವಾದಗಳು ಸರ್.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನನ್ನೆತೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ ಶ್ರೋತೃಗಳೇ. ನಮ್ಮ ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858 ಹಾಗೂ 228129 0827222858 ಹಾಗೂ 228129.
1: ಆಕಾಶದೀಪ. ನಾವು ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಅವನ ಬದುಕಿಗೆ ಒಂದು ಸಾರ್ಥಕತೆ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಬದುಕು
2: ಸಾಗಿಸ್ತೇನೆ.
3: ಬರುವ ಶುಕ್ರವಾರ ಅಂದರೆ ಅಕ್ಟೋಬರ್ 16ರಂದು ಬೆಳಗ್ಗೆ ಪ್ರಸಾರವಾಗಲಿದೆ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಹಸ್ದಿರ ನಾಯಿಗೆ ಕಡುಬು ಸಿಕ್ಕಿದಾಗೆ ದುಡ್ಡಿನ ವ್ಯಾಮೋಹಕ್ಕೆ ಇಳಿದು ಬಿಟ್ಟೆ.
3: ಭಾಗವಹಿಸುತ್ತಾರೆ ಕೊಡಗಿನ ಪ್ರತಿಭೆ ಅಜ್ಜ ಮಕ್ಕಡ ವಿನು ಕುಶಾಲಪ್ಪ.
1: ಈ ಜೀವನ ಯಾಕೋ ಸರಿಯಾಗಲ್ಲ ಅನ್ಸು, ಆವಾಗ ನಾನು ಏನ್ ಮಾಡಿದೆ, ನಮ್ಮ ಊರಿಂದ ಬಿಟ್ಟು ಸ್ವಲ್ಪ ಹೊರಗಡೆಗೆ ಬರುವ ಅನ್ಕೊಂಡು ನಾನು ಮಡಿಕೇರಿಗೆ ಆವಾಗ ಬಂದೆ.
3: ಶ್ರೋತೃಗಳೇ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
0: ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ,
4: ನಮಸ್ಕಾರ ಮೇಡಮ್, ನಾನು ಸಕಲೇಶ್ಪುರದಿಂದ ಗಿರಿಜಾ ಮೇಡಮ್.
0: ಗಿರಿಜಾ ಅವರೇ, ಸಕಲೇಶ್ಪುರದಿಂದ ತುಂಬಾ ದೂರದಿಂದ ಮಾತಾಡ್ತಾ ಇದ್ದೀರಾ, ಹೇಗಿದ್ದೀರಾ?
4: ಏನು ಕೊಡಗು ಅಂತ ಏನ್ ದೂರ ಇಲ್ಲ ಮೇಡಮ್,
0: ಹತ್ರನೇ ಅಲ್ವಾ.
4: ಕೊಡಗಿನ ಕಿತ್ಲೆ, ನಂಜನಗೂಡಿನ ರಸಬಾಳೆ, ಮಲೆನಾಡಿನ ಹಲಸಿನಣ್ಣು, ಹೀಗೆ ಚೆನ್ನಾಗಿರುತ್ತಲ್ವಾ ಮೇಡಮ್ ಕೇಳಕ್ಕೆ?
0: ನಂಜನಗೂಡು ಕೊಡಗು ಎಲ್ಲ ಹೇಳಿದ್ರಿ, ಸಕಲೇಶ್ಪುರದಲ್ಲಿ ಏನು ವಿಶೇಷ?
4: ಸಕಲೇಶ್ಪುರದಲ್ಲಿ ಏನಿಲ್ಲ, ಮಳೆ ಇಲ್ಲ,
0: ಮಳೆ ಸಕಲೇಶ್ಪುರದಲ್ಲಿ
4: 26ನೇ ಇಸ್ವಿ ಚೆನ್ನಾಗೇ ಇಲ್ವಲ್ಲ ಮೇಡಮ್?
0: ಹೌದು ಮೇಡಮ್, ಹೌದು, ಮಳೆ ಸಕಲೇಶ್ಪುರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಮಳೆ ಇಲ್ಲ.
4: ಹೌದು ಮೇಡಮ್, ಹಾಗೆ ಕಾಡು ಪ್ರಾಣಿಗಳ ಹಾವಳಿ, ಮಳೆ ಇಲ್ಲ, ಬೆಳೆ ಬೆಳೆಯಕ್ಕೆ ಆಗ್ತಾ ಇಲ್ಲ. ಅದೇ 2026ನೇ ಇಸ್ವಿ ಯಾಕೋ ತುಂಬಾ ಒಂಥರ ಕೆಟ್ಟದಾಗಿಬಿಟ್ಟಿದೆ ಮೇಡಮ್.
0: ಹೌದು, ಇನ್ನೇನು ಬರ್ತಾ ಬರ್ತಾ
4: ಏನೋ ಗೊತ್ತಾಗ್ತಾ ಇಲ್ಲ,
0: ಕುಡಿಲಿಕ್ಕೆ ನೀರು ಇಲ್ಲದಾಗುತ್ತೆ ಅಂತ ಅನ್ಸ್ತಾ ಇದೆ.
4: ನಾವು ಬೇರೆ ನೀರೆಲ್ಲ ಇದೆ ನಮ್ಗೆ, ನಾವು 2 ಕಿಲೋಮೀಟರ್ ಇಂದ ಕುಡಿಯೋ ನೀರು ತರ್ತಾ ಇದೀವಿ ಮೇಡಮ್.
0: ಬಾವಿ ನೀರ?
4: ಹ್ಮ್, ಬಾವಿ ನೀರು.
0: ಏನ್ ಬೆಳಿತೀರಾ?
4: ನೀರಿದೆ ಆದ್ರೆ ಚೆನ್ನಾಗಿಲ್ಲ ಕುಡಿಯೋಕೆ ಅಂತ, ಬೇರೆ 2 ಕಿಲೋಮೀಟರ್ ಇಂದ ಕುಡಿಯೋಕೆ ಮಾತ್ರ ತರ್ತೀವಿ.
0: ಓಹೋ, ಈಗ ನಿಮ್ ಕಡೆ ಎಲ್ಲ ಈಗ 5 ರೂಪಾಯಿ ಕಾನ್ ಹಾಕಿ ಕಾಯಿನ ಹಾಕಿ ನೀರ್ ತರ್ತಾರ, ಆತರ ವ್ಯವಸ್ಥೆ ಏನಿಲ್ವಾ?
4: ಇಲ್ಲ, ಬಂದೇ ಇಲ್ಲ ಮೇಡಮ್, ಹಾಕಿದಾರೆ ಎಲ್ಲ ಕಡೆಗೂ ಲೈನು, ಆದ್ರೆ ನೀರ್ ಮಾತ್ರ ಬರ್ತಾ ಇಲ್ಲ.
0: ನೀರ್ ಬರ್ತಾ ಇಲ್ಲ.
4: ಹೌದಾ ಮೇಡಮ್?
0: ಏನ್ ಬೆಳಿತೀರಾ ನೀವು?
4: ನಾವು ಪರಿಸರ ಅಡಿಕೆ, ಕಾಳು ಮೆಣಸು, ಗದ್ದೆ. ಗದ್ದೆ ಸರಿ, ನಮ್ ಬೈಲಲ್ಲಿ 25 ಎಕರೆ ಇದೆ ಮೇಡಮ್, ಯಾರು ಗದ್ದೆ ನೆಟ್ಟಿಲ್ಲ.
0: ಮಳೆ ಇಲ್ಲದ ಕಾರಣ?
4: ಮಳೆ ಇಲ್ಲ, ನೀರಿಲ್ಲ, ಆಮೇಲೆ ಕಾಡು ಪ್ರಾಣಿಗಳ ಹಾವಳಿ.
0: ಏನ್ ಆನೆ ಕಾಟನ ಅಥವಾ ಹುಲಿ ಕಾಟನ?
4: ಆನೆ, ಆನೆ, ಹಂದಿ. ಹೇಳೋಕೆ ಅಸಾಧ್ಯ, ತುಂಬಾ ಕಷ್ಟ ಮುಂದೆ ಮುಂದೆ ಮೇಡಮ್. ಇನ್ನು
0: ತುಂಬಾ ಕಷ್ಟ ಆಗ್ಬಿಡುತ್ತೆ,
4: ಕಷ್ಟ ಆಗುತ್ತೆ.
0: ಹೌದು ಹೌದು,
4: ರೈತ ಒಬ್ಬ ಬದುಕಿದ್ರೆ ತಾನೇ ದೇಶ ಬದುಕುತ್ತೆ.
0: ನಿಜವಾಗ್ಲು ನಿಜವಾಗ್ಲು ಮೇಡಮ್.
4: ಹ್ಮ್, ಅದೇ ಮೇಡಮ್, ಏನ್ ಮಾಡುವಂತ ಗೊತ್ತಾಗಿಲ್ಲ.
0: ಹೌದು, ಎಲ್ರಿಗೂ ಕೂಡ ಕಷ್ಟನೇ.
4: ನಾವೇ ವರುಣದೇವಂಗೆ ಪ್ರಾರ್ಥನೆ ಮಾಡ್ಕೋಬೇಕು ಎಲ್ಲಾರು ಸೇರಿ.
0: ಹೌದು ಹೌದು, ಈಗ
4: ಬರ್ತಪ್ಪ, ಮಳೆ ಬರ್ತಪ್ಪ.
0: ಈಗ ಕಾವೇರಿ ತುಲಾ ಸಂಕ್ರಮಣ ಬರ್ತಾ ಇದೆ, ಕಾವೇರಿ ತಾಯಿನ ನಾವು ಪ್ರಾರ್ಥನೆ ಮಾಡ್ಕೊಳ್ಳೇಬೇಕು.
4: ಹೌದು ಮೇಡಮ್,
0: ತಲಕಾವೇರಿ ಕಡೆ ಎಲ್ಲ ಹೋಗಿದ್ದೀರಾ ನೀವು, ನೋಡಿದೀರಾ?
4: ಎಷ್ಟು ಜನ ರೈತರಿಗೆ ಬೆಳೆ ಬೆಳೆಯಕ್ಕೆ ಮಾಡ್ಕೊಡ್ತಾಳೆ ಆ ತಾಯಿ ಕಾವೇರಿ. ಹಾ, ತಾಯಿ ಅವಳು.
0: ಯಾವ ನಿಮ್ ಕಡೆ ಯಾವ್ದು, ಹೇಮಾವತಿಯ?
4: ಹೇಮಾವತಿ ಮೇಡಮ್,
0: ಹೇಮಾವತಿ ಹಾಸನ.
4: ಗೊರೂರು ಕಟ್ಟ,
0: ಗೊರೂರು. ನೀವು ಮಳೆಗೆ ಅವಲಂಬಿಸ್ಕೊಂಡಿದ್ದೀರಾ ಅಥವಾ ಹೇಗೆ, ನಾಲೆ ನೀರ, ನದಿ ನೀರ, ಏನು?
4: ಇಲ್ಲ ಇಲ್ಲ, ಅದ್ಯಾವುದು ಇಲ್ಲ ನಮ್ಗೆ.
0: ಮಳೆ ಮಳೆನೆ.

0: ಮಳೆನೆ. ಆದ್ರೆ ಮಳೆ ಈ ಸಲ ಕೈ ಕೊಟ್ಟರೆ ತುಂಬಾ ಕಷ್ಟ ಆಗಿದೆ
1: ಎಲ್ಲಾ
0: ರೈತರಿಗಂತೂ.
1: ಕಡೆಗೂ ಹೀಗೆ ಆಗಿಲ್ಲ, ನಮ್ಗೊಬ್ರಿಗಲ್ಲ.
0: ಹೌದು ಹೌದು ಮೇಡಮ್. ಯಾವ ಗೀತೆಗೋಸ್ಕರ ಫೋನ್ ಮಾಡಿದಿರಿ ಇವತ್ತು?
1: ನನ್ಗೆ ವಿಜಯನಗರ ವೀರಪುತ್ರದಿಂದ ಅಪಾರ ಕೀರ್ತಿ ಗಳಿಸಿದ ಮೇಲೆ ನಮ್ಮ ನಾಡ ಹಬ್ಬ ಅಲ್ವಾ
0: ದಸರಾ.
1: ಮೈಸೂರು ದಸರಾ.
0: ಹೌದು,
1: ಹಾಗೆ ಮನೆ ಮನೆಯಲ್ಲೂ ಗೊಂಬೆ
0: ಗೊಂಬೆ ಹಬ್ಬ ಮಾಡ್ತೀರಾ ನೀವು? ಗೊಂಬೆಯನ್ನ ಪೂಜೆ ಇಟ್ಟಿದ್ದೀರಾ?
1: ಇಡ್ತೀವಿ, ಪಟ್ಟದ ಗೊಂಬೆ ಇಟ್ಟು ಪೂಜೆ ಮಾಡ್ತೀವಿ.
0: ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್?
1: ಪಾಡಿಯಿಂದ ಇಟ್ಟು ವಿಜಯದಶಮಿವರೆಗೂ ಇರ್ತೀವಿ.
0: ವಿಜಯದಶಮಿವರೆಗೆ ಕೊನೆ ದಿನ ತೆಗಿತೀರಾ?
1: ಒಂದೊಂದರ ಏನಾದ್ರೂ ಸ್ವೀಟ್ ಮಾಡಿ ಮಕ್ಕಳನ್ನೆಲ್ಲ ಕರೆದು ಸಾಯಂಕಾಲ ಆರತಿ ಮಾಡಿ ಬೆಳಗ್ಗೆ ಪೂಜೆ ನೈವೇದ್ಯ ಎಲ್ಲ ಆಗುತ್ತೆ, ಸಾಯಂಕಾಲ ಮಕ್ಕಳನ್ನೆಲ್ಲ ಕರೆದು ಏನಾದ್ರು ಸ್ವೀಟ್ ಮಾಡಿ ಆರತಿ ಮಾಡಿ ಕೊಡ್ಕೋಬೇಕು.
0: ಈ ಗೊಂಬೆ ಹಬ್ಬ ಮಾಡ್ತಿರಲ್ಲ, ಅದರ ವಿಶೇಷತೆ ಏನು ಗಿರಿಜಾ ಅವರೇ?
1: ತುಂಬಾ ವಿಶೇಷ ನಿಮ್ಮ ಇದು, ಗೊಂಬೆಗಳಿಗೆ ಪೂಜೆ ವರ್ಷ ಬಿಡಿ ಅದನ್ನ ತೆಗ್ದಿಟ್ಬಿಟ್ಟಿರ್ತೀವಲ್ಲ, ನಾವು ಪಟ್ಟದ ಗೊಂಬೆ ಅಂತ ಮಾಡ್ತೀವಲ್ಲ, ರಾಮ ಸೀತೆ ಕೃಷ್ಣ ರುಕ್ಮಿಣಿ ಈ ತರ, ಆಮೇಲೆ ದುರ್ಗಾದೇವಿ, ಪ್ರತಿಯೊಂದು ಗೊಂಬೆಗಳು ಇರುತ್ತಲ್ಲ, ಅವಕ್ಕೆಲ್ಲ ನಾವು ಇವಾಗ ಪೂಜೆ ಮಾಡಿ ನೈವೇದ್ಯ ಮಾಡ್ಬೇಕಲ್ವಾ.
0: ಹೌದು ಹೌದು. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ?
1: ನಾವು ತುಂಬಾ ಗೊತ್ತಿದ್ರು ಮಾಡ್ಕಮ್ಮ, ನಮ್ಗೆ ನಂಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಅವ್ರ ಕಾಲದಿಂದನೂ ಇದೆ. ಆ ಗೊಂಬೆಗಳನ್ನು ಬೇರೆ ನಾವು ಸ್ವಲ್ಪ ಬೇರೆ ಬೇರೆ ತಂದು ಇಟ್ಕೊಳ್ತೀವಿ,
0: ಎಲ್ಲ ಇಟ್ಕೊಳ್ತೀವಿ. ನವರಾತ್ರಿ ಬರುವಾಗ ಅದನ್ನ ತೆಗೆದು ಶುದ್ಧ ಮುದ್ರಿಕೆಯಿಂದ ಇಟ್ಟು
1: ನವರಾತ್ರಿ ಬಂದಾಗ ಎಲ್ಲ ಅದೊಂದ ಸಡಗರ
0: ಸಡಗರ. ನಿಜವಾಗ್ಲು ನಿಜವಾಗ್ಲು.
1: ನಾವು ಚಿಕ್ಕಿದ್ದಾಗ ಮನೆ ಮನೆಗೂ ಹೋಗ್ತಿದ್ವಿ, ಯಾರ ಮನೇಲಿ ಹೇಗೆ ಇಟ್ಟಿದ್ರೆ, ಯಾರ ಮನೇಲಿ ಏನ್ ಇಟ್ಟಿದ್ರೆ ಅಂತ ನೋಡಕ್ ಹೋಗ್ತಿದ್ವಿ.
0: ವಿಜಯದಶಮಿ ದಿವಸ ಅದಕ್ಕೆ ನೀವು ನೈವೇದ್ಯ ಮಾಡಿ ಎಲ್ಲ ಕರೆಸಿ ಊಟ ಎಲ್ಲ ಹಾಕ್ತೀರಾ?
1: ಪೂಜೆ ಮಾಡಿ ಅವತ್ತು ರಾತ್ರಿ ಎಲ್ಲಾ ಗೊಂಬೆನು ಮಲಗಿಸ್ಬಿಡ್ತೀವಿ.
0: ಮಲಗಿಸೋದು ಅಂದ್ರೆ?
1: ಎಲ್ಲಾ ಗೊಂಬೆ ಚೆನ್ನಾಗಿ ಇಟ್ಟಿರ್ತೀವಲ್ಲ ವಿಜಯದಶಮಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ರಾತ್ರಿ ಎಲ್ಲಾ ಗೊಂಬೆನು ಅಲ್ಲಲ್ಲೇ ಮಲಗಿಸ್ಬಿಡ್ತೀವಿ.
0: ಓ, ನಿಂತಿರೋ ಗೊಂಬೆಗಳನ್ನೆಲ್ಲ ಮಲಗಿಸ್ಬಿಡ್ತೀರಾ?
1: ಮಲಗಿಸ್ಬಿಡ್ತೀವಿ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ಎಲ್ಲ
0: ತೆಗ್ದಿರ್ತೀವಿ. ಇನ್ನು ಬರೋ ವರ್ಷ ಮತ್ತೆ ದಸರಾ ನವರಾತ್ರಿಗೆ ತೆಗಿತೀರ? ತುಂಬಾ ಚಂದ ಅಲ್ವಾ?
1: ಹೌದು ಮೇಡಮ್, ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ,
0: ತುಂಬಾ ಖುಷಿ ಆಗುತ್ತೆ. ಹಾಗೆ ದಸರಾ ನೋಡಿದಿರಾ ಗಿರಿಜಾ ಅವರೇ?
1: ಮೈಸೂರಿನ ನೋಡಿದೀವಿ, ಅದೇ ಮಡಿಕೇರಿಗೆ ನೋಡಿಲ್ಲ, ನೀವು ಹೇಳಿದಂಗೆ ಬರ್ಬೇಕು ಮೇಡಮ್.
0: ಈ ಸಲ ಬಂದ್ಬಿಡಿ.
1: ಹೌದು ಹೌದು,
0: ವರ್ಷ ವರ್ಷ ದಸರಾ ದಿವಸ ಮಳೆ ಇರುತ್ತೆ, ಈ ಸಲ ಮಳೆನೂ ಇರಲ್ಲ ಅನ್ಸುತ್ತೆ.
1: ಹೌದು ಹೌದು,
0: ಮಡಿಕೇರಿ ದಸರಾ, ಮೈಸೂರು ದಸರಾ
1: ನೋಡ್ಬೇಕು.
0: ನೋಡಿ ನೋಡಿ ಬಂದು. ಮತ್ತೆ ಇವತ್ತು ನೋಡಿ ಗಟ್ಟಲ್ವಾ, ಇದೇ ಫಸ್ಟ್ ಮಾಡದ ನೀವು? ಮೊದ್ಲು ಮಾಡಿದಿರಾ ಗಿರಿಜಾ ಅವರೇ?
1: ಮಾಡ್ತಿರ್ತೀನಿ ನಾನು, ಮೊದ್ಲು ನಮ್ಗೆ ಮಡಿಕೇರಿ ಬರ್ತಾ ಇರ್ಲಿಲ್ಲ, ಈಗ ಒಂದ್ 2 ವರ್ಷದಿಂದ ಮಡಿಕೇರಿ ಚೆನ್ನಾಗಿ ಬರುತ್ತಲ್ಲ, ಹಾಗಾಗಿ ಎಲ್ಲಾ ಕಾರ್ಯಕ್ರಮ ಕೇಳ್ತೀನಿ. ಈಗ ಹೊಸ ಹೊಸ ಕಾರ್ಯಕ್ರಮ ಬೇರೆ ಮಾಡ್ತಾ ಇದ್ದೀರಾ, ನಮ್ಮ ಆಕಾಶವಾಣಿ ಮಡಿಕೇರಿ ತುಂಬಾ ಎತ್ತರಕ್ಕೆ ಏರ್ತಾ ಇದೆ ಮೇಡಮ್.
0: ನಿಮ್ಮೆಲ್ಲರ ಆಶೀರ್ವಾದದಿಂದ ಗಿರಿಜಾ ಅವರೇ
1: ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ ನಂಗೆ.
0: ನಿಮ್ಮೆಲ್ಲರೂ ನಮ್ಮ ಕೇಳುಗರ ಆಶೀರ್ವಾದದಿಂದ
1: ಎಲ್ಲಾ ಕಾರ್ಯಕ್ರಮ ಕೇಳ್ತೀನಿ, ಆದ್ರೆ ನಂಗೆ ಆ ಎಲೆ ಮರೆಕಾಯಿ ಆಗಿರೋ ವ್ಯಕ್ತಿ ವಿಶೇಷ ಪ್ರಸಾರ ಮಾಡ್ತಿರಲ್ಲ ಮೇಡಮ್, ತುಂಬಾ ಇಷ್ಟ ಆಗುತ್ತೆ ನಂಗೆ.
0: ಅದೆಲ್ಲ ಕೇಳ್ತಾ ಇರ್ತೀರ?
1: ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ.
0: ಕೇಳ್ತೀರಾ?
1: ಹೌದು ಮೇಡಮ್.
0: ನೀವು ಯಾರು ಇದ್ದೀರಾ ಮನೆಯಲ್ಲಿ?
1: ಮನೇಲಿ ನಾನು ನಾನು ನನ್ನ ತಮ್ಮನ ಹೆಂಡತಿ, ಅಂದ್ರೆ ನನ್ನ ತಮ್ಮ ಹೀಗೆ ಆ ಕಾಡಾನೆ ಬಲಿಯಾಗುತ್ತ ಮೇಡಮ್.
0: ಅಯ್ಯೋ, ಯಾವಾಗ
1: ಇದ್ರೆ ಇರೋದು ಮನೇಲಿ? 2020 ಆಗಿದ್ದು.
0: ಓಹೋಹೊ,
1: ಮನೆ ಹತ್ರನೇ ಆಗೋಯ್ತು.
0: ತೋಟಕ್ಕೆ ಹೋಗಿದ್ರೇನೋ ಮನೆ ಹತ್ರ?
1: ತೋಟಕ್ಕೆ ಇಲ್ಲ, ಮನೆ ಹತ್ರನೇ, ತೋಟಕ್ಕೂ ಹೋಗಿರ್ಲಿಲ್ಲ. ಬೆಳಗ್ಗೆ ಎದ್ದು ಆಚೆ ಬರೋ ಅಷ್ಟರಲ್ಲೇ ಆನೆಗ ಹಿಂದೆ ಬಂದ್ಬಿಟ್ಟಿತ್ತು.
0: ಅಯ್ಯೋ,
1: ಗೊತ್ತಾಗ್ಲಿಲ್ಲ ಅವಾಗೆಲ್ಲ ನಮ್ಗೆ. ಓ, ಏನ ಅಗ್ರಾಚಾರ ಎಲ್ಲ. ಹಾಗಾಗಿ ನಾನು ನನ್ನ ತಮ್ಮ ಹೆಂಡತಿ ಇದೀವಿ,
0: ಇಬ್ರು
1: ಸ್ವಲ್ಪ ಜಮೀನೆಲ್ಲ ಇದೆ ನೋಡ್ಕೊಂಡು, ತೋಟದೊಳಗಡೆ ಒಂದೇ ಮನೆ.
0: ಓಹೋ, ತೋಟದೊಳಗಡೆ ಇದ್ದೀರಾ?
1: ಹೌದು ಮೇಡಮ್, ಒಂಥರ ಹವಾಮಾನ ಚೆನ್ನಾಗಿದೆ, ಖುಷಿ ಆಗುತ್ತೆ. ಹವಾಮಾನ ಅಷ್ಟು ಚೆನ್ನಾಗಿರುತ್ತೆ, ಸುತ್ತಮುತ್ತ ಮರ ಗಿಡ ಹೂವಿನ ಗಿಡಗಳು ಹಾಕೊಂಡಿದೀವಿ, ಪೂಜೆಗೆಲ್ಲ ಹೂ ಸಿಕ್ಕುತ್ತೆ, ಸ್ವಲ್ಪ ಸ್ವಲ್ಪ ತರಕಾರಿ ಬೆಳ್ಕೊಳ್ತೀವಿ ಮನೆಗೆ.
0: ನಿಮ್ಮ ಖರ್ಚಿಗಿರೋ ತರಕಾರಿ ಎಲ್ಲ ಬೆಳ್ಕೊಳ್ತೀರಾ?
1: ಮಾಡ್ಕೊಳ್ತೀವಿ. ಈರುಳ್ಳಿ ಮಾತ್ರ ಕೊಂಡ್ಕೊಳ್ಳೋದು, ಆಲೂಗೆಡ್ಡೆ ಈರುಳ್ಳಿ ತರ್ತೀವಿ, ಬೇರೆದೆಲ್ಲ ಬೆಳ್ಕೊಳ್ತೀವಿ,
0: ಎಲ್ಲ ಬೆಳ್ಕೊಳ್ತೀರಾ? ನಮ್ದು ಫ್ರೆಶ್ ಆಗಿ ಸಿಗೋದು ತಿನ್ನೋಕೆ ಖುಷಿ ಆಗುತ್ತಲ್ವಾ?
1: ಮರದಿಂದ ಮರಕ್ಕೆ ವೈರ್ ಕಟ್ಬಿಟ್ಟು ಅದಕ್ಕೆ ಬಸಳೆ ಸೊಪ್ಪು ಆಮೇಲೆ ಚಪ್ಪರದವ್ರೆ ಹೀಗೆ ಎಲ್ಲ ಅವರೇ ಹಪ್ಪುವಂತದೆಲ್ಲ ಕಟ್ಬಿಟ್ರೆ ಮುಗಳುತ್ತೆ ಮೇಡಮ್.
0: ಹೌದು ಹೌದು,
1: ಅವಾಗ ನಮ್ಗೆ ದಿನಾನು ಸಿಗುತ್ತೆ,
0: ದಿನಾಲು ಫ್ರೆಶ್ ಆಗಿರೋ ತರಕಾರಿ,
1: ಫ್ರೆಶ್ ಆಗಿರೋ. ಅದು ಹೌದು, ಅವಾಗ್ಲೇ ಕುಯ್ಕೊಂಬಲ್ ಮಾಡ್ಬೋದಲ್ಲ ಮೇಡಮ್.
0: ಹೌದು ಹೌದು,
1: ಸಾಂಬಾರ್ ಸೊಪ್ಪು ಒಂದೆಲ್ಲ ಸೊಪ್ಪು ಸಿಗುತ್ತೆ,
0: ಎಲ್ಲ ಒಲೆ ಮೇಲೆ ಕುಕ್ಕರ್ ಇಟ್ಟು ಕುಯ್ಕೊಂಡ್ಬಿಡ್ಬೋದು
1: ಮೇಡಮ್.
0: ಹೌದು ಹೌದು,
1: ಖುಷಿ ಆಗುತ್ತೆ ಮೇಡಮ್.
0: ಹೌದು, ನೀವು ನಿಮ್ಮ ಮಾತು ಕೇಳಿ ನಮ್ಗೂ ಅಷ್ಟು ಖುಷಿ ಆಯ್ತು ಗಿರಿಜಾ ಅವರೇ.
1: ಬರ್ಬೇಕು ಈ ಸತಿ ಮಡಿಕೇರಿಗೆ.
0: ಬನ್ನಿ ಬನ್ನಿ, ಖಂಡಿತ ಬನ್ನಿ. ದಸರಾ ನೋಡ್ಕೊಂಡು ಹಾಗೆ ಆಕಾಶವಾಣಿ ಎಲ್ಲ ನೋಡ್ಕೊಂಡು ಹೋಗ್ಬೋದು.
1: ಹೌದು ಮೇಡಮ್,
0: ರಾಜಸೀಟ್ ಹತ್ರನೇ ಆಕಾಶವಾಣಿ ಇರೋದು, ಇದೆಲ್ಲ ಬಂದು ನೋಡ್ಕೊಂಡು ಹೋಗಿ. ಹೌದು ಮೇಡಮ್,
1: ಹೌದು ಮೇಡಮ್, ಹೌದು, ಭೇಟಿ ಕೊಡ್ತೀವಿ ಮೇಡಮ್.
0: ಖಂಡಿತ ಖಂಡಿತ ಮೇಡಮ್. ಇವಾಗ ನುಡಿಗಟ್ಟ
1: ಮಾತಾಡಿ ಸಂತೋಷ ಆಯ್ತು,
0: ನಮಗೂ ಕೂಡ ಸಂತೋಷ ಆಯ್ತು ಗಿರಿಜಾ ಅವರೇ. ಈಗ ನುಡಿಗಟ್ಟನ್ನ ಕೇಳಲ ನಿಮ್ಗೆ?
1: ಕೇಳಿ.
0: ಮುಖ ಅರಳು ಅಂತ ಅಂದ್ರೆ ಸಂತೋಷವಾಗೋದು.
1: ಸಂತೋಷದ ಸುದ್ದಿ ಕೇಳುವಾಗ ನಮ್ಮನ್ನ ಹೊಗಳುವಾಗ ನಮ್ಗೆ ಎಷ್ಟು ಮುಖ ಅರಳುತ್ತಲ್ಲ,
0: ಖಂಡಿತ
1: ಮೇಡಮ್.
0: ಹೌದು ಹೌದು,
1: ಅದಕ್ಕೆ ಮುಖ ಅರಳುತ್ತೆ ಅಂತ
0: ಹೇಳಿ. ಮಗು ತಾಯಿಯ ಮುಖನ ಮಗುನ ಬಿಟ್ಟು ನಾವೆಲ್ಲ ಹೋಗಿರ್ತೀವಿ, ತಾಯಿ ಮುಖ ಕಾಣುವಾಗ ಎಷ್ಟು ಮುಖ ಅರಳುತ್ತೆ.

0: ಆ ತರ.
1: ಆಮೇಲೆ ನಾವ್ ಎಷ್ಟೋ ವರ್ಷ ನನ್ನ ಫ್ರೆಂಡ್ ನೋಡೇ ಇರಲ್ಲ, ಅವ್ರನ್ನ ನೋಡಿದಾಗ ನಮ್ಗೆ ಎಷ್ಟು ಮುಖ ಅರಳುತ್ತೆ ಅಲ್ವಾ?
0: ನಿಜವ ನಿಜವಾಗ್ಲು ನಿಜವಾಗಲು ಚೆನ್ನಾಗಿರುವ ಒಂದು, ಹೌದು ಹೌದು, ಚೆನ್ನಾಗಿರುವ ಒಂದು ಸ್ವಂತ ವಾಕ್ಯವನ್ನ ಮಾಡಿದೀರಾ ಗಿರಿಜಾ ಅವರೇ,
1: ತುಂಬಾ ಧನ್ಯ. ನಿಮ್ಮ ಹೆಸರೇ ಗೊತ್ತಾಗಲಿಲ್ಲ?
0: ನಮ್ಮ ಹೆಸರು ದಮಯಂತಿ ಅಂತ ಹೇಳಿ.
1: ಹೌದಾ? ವಿಶಾಲಾಕ್ಷಿ ಮತ್ತೆ ಶಕುಂತಲಾ ಮೇಡಮ್ ಅವರೆಲ್ಲ ನಮ್ಗೆ ಪರಿಚಯ ಆಗ್ಬಿಟ್ಟೆ.
0: ಶಕುಂತಲಾ ಮೇಡಮ್ ಇರ್ಬೇಕಿತ್ತು, ಇವತ್ತು ಬರ್ಲಿಲ್ಲ, ನಿಮ್ಮ ಮಾತುಗಳೆಲ್ಲ ಅವ್ರು ಕೇಳಿಸ್ಕೊಂಡಿರ್ತಾರೆ.
1: ಈಗ ನಿಮ್ಮನ್ನು ಪರಿಚಯ ಮಾಡ್ದಂಗೆ ಆಯ್ತಲ್ಲ, ಖುಷಿ ಆಯ್ತಾ ಮಾತಾಡ್ತೀರಾ ಮೇಡಮ್?
0: ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ನಿಜವಾಗ ಎಲ್ಲ ಕೇಳಿದ್ರನ್ನು ಸಮಾಧಾನವಾಗಿ ಮಾತಾಡಿ ಸಂತೋಷ ಮಾಡ್ತೀರಲ್ಲ?
0: ನೀವಿದ್ರೇನೆ ನಾವು ಅಲ್ವಾ, ಮಡಿಕೇರಿ ಆಕಾಶವಾಣಿ ನಿಮ್ಮಿಂದನೇ ಅಲ್ವಾ?
1: ಖಂಡಿತ, ಅದೇ ಒಳ್ಳೊಳ್ಳೆ
0: ಕೇಳುಗರು ಬೇಕು ನಮ್ಗೆ,
1: ಖುಷಿ ಆಗ್ತದೆ.
0: ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮ್ಗೆ.
1: ಹೌದು ಮೇಡಮ್.
0: ಆಯ್ತು ಗಿರಿಜಾ ಅವರೇ, ಪಿ ಬಿ ಶ್ರೀನಿವಾಸ್ ಹಾಡಿರುವ ವಿಜಯನಗರದ ವೀರಪುತ್ರ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ.
1: ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಈ ಗೀತೆಗೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು.

0: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ,
1: ಅಯ್ಯೋ ಸುಮ್ಕಿರವು,
0: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ?

0: ಪ್ರಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
1: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಬೇರಿನಲೆ.
0: ಪತ್ರಗಳು ತಲುಪಲು ಕಡೆಯ ದಿನಾಂಕ ಅಕ್ಟೋಬರ್ 17. ಶ್ರೋತೃಗಳೇ, ಪತ್ರ ಬರೀತಿರಲ್ಲ?
2: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
3: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್, ಮಡಿಕೇರಿಯಿಂದ.
2: ಮಡಿಕೇರಿಯಿಂದ ಪುಷ್ಪಾವತಿ ಅವರು, ಹೇಗಿದ್ದೀರಾ?

0: ಮಡಿಕೇರಿ ಕೇಂದ್ರ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201.
1: ಚೆಲ್ಲಿದರು ಮಲ್ಲಿಗೆಯ ಬಾಣಸುಗರಿ ಮೇಲೆ.
0: ಪತ್ರಗಳು ತಲುಪಲು ಕಡೆಯ ದಿನಾಂಕ ಅಕ್ಟೋಬರ್ 17. ಶ್ರೋತೃಗಳೇ, ಪತ್ರ ಬರೀತಿರಲ್ಲ?
2: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
3: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್, ಮಡಿಕೇರಿಯಿಂದ.
2: ಮಡಿಕೇರಿಯಿಂದ ಪುಷ್ಪಾವತಿ ಅವರು, ಹೇಗಿದ್ದೀರಾ ಪುಷ್ಪಾವತಿ ಅವರೇ?
3: ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
2: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಕೆಲಸ ಎಲ್ಲ ಮುಗೀತಾ?
3: ಕೆಲಸ ಎಲ್ಲ ಮುಗೀತು ಮೇಡಮ್. ನಾನು ಕೆಲಸ ಎಲ್ಲ ಮುಗಿದ್ರೆ ಒಂದು ಕಾಲ್ ಫೋನ್ ಮಾಡಿ ನಮ್ಮ ದಮಯಂತಿ ಮೇಡಮ್ ಜೊತೆ ಮಾತಾಡಿದ್ರೆ ತುಂಬಾ ದೊಡ್ಡ ದಿನಗಳೇ ಅದು, ಅದಕ್ಕೆ ಒಂದ್ಸಲ ಮಾತಾಡೋಣ ಅಂತ ಮಾಡಿದೆ ಮೇಡಮ್.
2: ಅಷ್ಟೊತ್ತಿಗೆ ಕರೆ ಸಿಕ್ತು, ಖುಷಿ ಆಗೋಯ್ತು.
3: ಸಿಕ್ತು ಮೇಡಮ್, ನಾನು ಮಾಡಿದ್ರೆ ಸಿಗುತ್ತೆ ಮೇಡಮ್, ಅಂದ್ರೆ ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಅಂತ ಕೆಲವೊಂದ್ಸಲ ಮಾಡಲ್ಲ.
2: ಎಷ್ಟು ದೊಡ್ಡ ಮನ್ಸು ಪುಷ್ಪಾವತಿ,
3: ನಾವೇ ದಿನ ಫೋನ್ ಮಾಡಿದ್ರೆ ಬೇರೆಯವ್ರಿಗೂ ಅವಕಾಶ ಬೇಕಲ್ಲ. ಕೇಳುಗರಿಗೆ ಅವಕಾಶ ಬೇಕು,
2: ಹೊಸ ಹೊಸ ಕೇಳುಗರು ಬೇಕು, ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರಲ್ವ ನಿಮಗೆ?
3: ಹೌದು ಮೇಡಮ್, ನಮ್ಗೆ ಅಂದ್ರೆ ನಮ್ಮ ದಿನೇಶ್ ಹಾಲೇರಿ ಅವ್ರು ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವರು ಅವರಿಂದ ಕಲಿಯೋದಕ್ಕೆ ತುಂಬಾ ಇದೆ ಮೇಡಮ್. ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಅಂದ್ರೆ ನಮ್ಗೆ ಗೊತ್ತಿಲ್ಲದ ವಿಷಯ ಎಲ್ಲ ಅವರು ಗೊತ್ತಿರುತ್ತೆ.
2: ಹೌದು, ತುಂಬಾ ಹಳೇ ಚಿತ್ರಗೀತೆಗಳನ್ನ ಕೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವಾ?
3: ಎಲ್ಲ ವಿಷಯ ತುಂಬಾ ಗೊತ್ತಿರುತ್ತೆ ಅವರಿಂದ, ನಾವು ಹಿರಿಯರಿಂದ ಕಲಿಯೋದು ತುಂಬಾ ಇದೆ ಮೇಡಮ್.
2: ತುಂಬಾ ಇದೆ, ತುಂಬಾ ಇದೆ. ಮತ್ತೆ ಮಡಿಕೇರಿ, ಮಡಿಕೇರಿಯಲ್ಲಿ ಇದ್ದೀರಾ? ದಸರಾ ಹತ್ರ ಬರ್ತಾ ಇದೆ
3: ಮೇಡಮ್. ದಸರಾ ಹತ್ರ ಬರ್ತೇವೆ, ನಾವು ಮೈಸೂರಿಗೆ ಹೋಗ್ತೇವೆ ಮೇಡಮ್. ನಮ್ದು ಮೈಸೂರಲ್ಲಿ ನಮ್ದು ಪಿತೃಪಕ್ಷ ಹಬ್ಬ ಮಾಡ್ತಾರೆ ಮೇಡಮ್, ಅದಕ್ಕೆ ಹೋಗ್ತೀವಿ.
2: ದಸರಾ ನೋಡಿದೀರಾ ಮಡಿಕೇರಿ ದಸರಾ? ನೀವು ಎಲ್ಲಿಯವರು, ಮೈಸೂರವರ, ಮಡಿಕೇರಿಯವರ?
3: ನಂದು ಹುಟ್ಟೂರು ಕೊಡಗು ಮೇಡಮ್, ನಮ್ದು ಹುಟ್ಟಿದ್ದು ಕೊಡಗು ನಮ್ದು, ಆಮೇಲೆ ನಮ್ಮ ಯಜಮಾನರ ಮನೆ ಮೈಸೂರು, ಹಾಗಾಗಿ ನಮ್ದು ಮೈಸೂರು ಕೊಡಗು ಎರಡು ನಮ್ದೇ.
2: ಅಲ್ಲೂ ದಸರಾ ನೋಡ್ತೀರಾ, ಇಲ್ಲಿ ದಸರಾ ನೋಡ್ತೀರಾ?
3: ಹೌದು ಮೇಡಮ್.
2: ಮಡಿಕೇರಿ ದಸರಾ ನೋಡಿದೀರಾ?
3: ಅಂದ್ರೆ ಚಿಕ್ಕವಳಿದ್ದಾಗ ನಮ್ಮ ಅಮ್ಮ ಕರ್ಕೊಂಡ್ ಬರ್ತಿತ್ತು ಮೇಡಮ್, ಆದ್ರೆ ಇವಾಗ ನಾನು ನೋಡಿಲ್ಲ ಮೇಡಮ್.
2: ನೀವು ಮಡಿಕೇರಿಯಲ್ಲೇ ಇದ್ಕೊಂಡು ಮಡಿಕೇರಿ ದಸರಾ ನೋಡಿಲ್ಲ ಅಂದ್ರೆ ಹೆಂಗೆ ಪುಷ್ಪಾವತಿ?
3: ನಾವ್ ಆ ದಿನ ಇರೋದಿಲ್ಲ ಮೇಡಮ್, ಆ ದಿನ ಊರಿಗೆ ಹೋಗ್ತೀವಲ್ಲ, ಮತ್ತೆ ದಸರಾದಲ್ಲಿ ನಮ್ಗೂ ಕಾಣಲ್ಲ ಮೇಡಮ್ ಅಲ್ಲಿ ಜನಗಳ ಮಧ್ಯೆ. ನಾವು ದಸರಕ್ಕೂ ಹೋದ್ರು ಮೈಸೂರು ದಸರಕ್ಕೆ ಹೋಗಲ್ಲ, ಹಬ್ಬಕ್ಕೆ ಹೋಗಿ ಬರ್ತೀವಿ ಮೇಡಮ್.
2: ಇವಾಗೆಲ್ಲ ಟಿವಿಲಿ ಬಂದ್ಬಿಡ್ತದೆ, ಬರುತ್ತೆ ಅಂತ ಹೇಳಿ ಟಿವಿ ನೋಡ್ಕೊಂಡು ಬರ್ತೀವಿ.
3: ಟಿವಿಲಿ ಮನೇಲಿ ಟಿವಿ ಇದೆ ಮೇಡಮ್, ಅಲ್ಲಿ ಕೇಳ್ತೀವಿ.
2: ಎಲ್ಲ ಟಿವಿಲೆ ನೋಡ್ಕೋಬಹುದು ಅಂತ.
3: ಹೌದೌದು ಮೇಡಮ್.
2: ಈಗ ಮಡಿಕೇರಿ
3: ಎಲ್ಲ ಕೇಳೋವರೆಗೂ ನಮ್ ನಿಮ್ಗೂ ಎಲ್ಲ ಕೇಳೋವರೆಗೂ ದಸರಾ ಹಬ್ಬದ ಶುಭಾಶಯ ಮೇಡಮ್.
2: ಥ್ಯಾಂಕ್ ಯು ಪುಷ್ಪಾವತಿ ಅವರೇ, ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಕಾವೇರಿ ತುಲಾ ಸಂಕ್ರಮಣ ಬರ್ತಾ ಇದೆ, ತಲಕಾವೇರಿಗೆಲ್ಲ ಹೋಗ್ತೀರಾ ನೀವು?
3: ತಲಕಾವೇರಿಗೆ ಹೋಗಲ್ಲ ಮೇಡಮ್, ಇಲ್ಲೇ ತೀರ್ಥ ಬರುತ್ತೆ ಮೇಡಮ್, ಅದು ತಗೋತೀವಿ.
2: ತೀರ್ಥ ತಗೊಂಡಿದೆ, ಹೋಗಿದ್ದೀರಾ ಒಂದ್ಸಲ ಆದ್ರೂ ತಲಕಾವೇರಿಗೆ?
3: ಹೋಗಿರಿ ಮೇಡಮ್, ನನ್ನ ಫ್ರೆಂಡ್ ಒಬ್ರು ಕರ್ಕೊಂಡು ಹೋಗಿದ್ರು ಒಂದ್ಸಲ, ಹೋಗಿದ್ದೆ, ಆಮೇಲೆ ಈಗ ಹೋಗಿಲ್ಲ ಮೇಡಮ್.
2: ಹೋಗಿಲ್ಲ.
3: ಹಾ ಮೇಡಮ್.
2: ಮತ್ತೆ ಏನು, ಪುಷ್ಪಾವತಿ ಅವರ ಕರೆ ಕಟ್ಟಾಯ್ತು, ಅವರ ಗೀತೆ ಯಾವುದು ಅಂತ ಬೇರೆ ಕೇಳಲಿಲ್ಲ. ಅವರಿಗೋಸ್ಕರ ತಾಕತ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುವ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ, ಗಾಯಕರು ಪಿಚ್ಚಾಲಿ ಶ್ರೀನಿವಾಸ್ ಅವರು,

0: ಇದುವರೆಗೆ
1: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
1: ಮೂಡಿ ಬಂತು.

0: ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ದಮಯಂತಿ ಪಿ ಎಸ್.
1: ಹಾಲು ಜೇನು ಒಂದಾದ ಹಾಗೆ
2: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
3: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ.

0: ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
1: FM 103.1 MHz ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12 ಗಂಟೆ ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದ ಮೀಸಲಾತಿ ಕಾಯ್ದೆಯನ್ನು 9ನೇ ಅನುಸೂಚಿಗೆ ಸೇರಿಸುವುದು, ಶೇಕಡ 50ರ ಮಿತಿಯನ್ನು ಮರುಪರಿಶೀಲಿಸುವುದು ಹಾಗೂ ಸಮಾನ ಅವಕಾಶಗಳನ್ನು ಖಚಿತಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೀಸಲಾತಿ ರಾಜಕೀಯ ಘೋಷಣೆಯಾಗದೆ ಅವಕಾಶ ವಂಚಿತ ಸಮುದಾಯಗಳ ಬದುಕಿನಲ್ಲಿ ನೈಜ ಬದಲಾವಣೆ ತರಬೇಕು, ಮುಂದಿನ ತಲೆಮಾರುಗಳು ಹೆಚ್ಚಿನ ಅವಕಾಶಗಳೊಂದಿಗೆ ಉತ್ತಮ ಭವಿಷ್ಯ ಹೊಂದುವಂತಾಗಲು ಸಾಮಾಜಿಕ ನ್ಯಾಯಕ್ಕೆ ಶಾಶ್ವತ ಸಾಂವಿಧಾನಿಕ ರಕ್ಷಣೆ ದೊರೆಯಬೇಕು ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಿಸುವುದರ ಜೊತೆ ಕಬ್ಬಿನ ತೂಕ, ಸಕ್ಕರೆ ಇಳುವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಕಬ್ಬಿನ ಇಳುವರಿ, ಕಟಾವು, ಮಾರಾಟ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರದ ಜಂಟಿ ಸಮಿತಿಗೆ ರಾಜ್ಯದಿಂದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಧಾರವಾಡದ 7 ವಿದ್ಯಾರ್ಥಿಗಳ ತಂಡ ಟೀಂ ಐಕಾರಸ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ರಾಷ್ಟಮಟ್ಟದ ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ 2026 ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಗಳಿಸಿದೆ. ತಂಡವು 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದಿದೆ ಎಂದು ಸಂಸ್ಥೆ ಪ್ರಾಧ್ಯಾಪಕ ಮಲ್ಲಿಕಾರ್ಜುನ ಖಂಡೆ ತಿಳಿಸಿದ್ದಾರೆ. ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 56.54 ಕೋಟಿ ರೂಪಾಯಿ ವೆಚ್ಚದ ಯುಜಿಡಿ ಭೂ ಒಳಚರಂಡಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಅನುಮೋದನೆ ದೊರಕಿದೆ. ಕಾಮಗಾರಿ ವಿಳಂಬದ ಕುರಿತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ಹಂತದಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗುವುದು ಎಂದು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018ರಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಗೊಂಡಿತು. PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ನಗದು ರಹಿತ ಆರೋಗ್ಯ ಚಿಕಿತ್ಸಾ ವೆಚ್ಚ ಒದಗಿಸುವ ಈ ಯೋಜನೆ ದೇಶದ ಶೇಕಡ 40ರಷ್ಟು ಬಡ ಜನರನ್ನು ತಲುಪುವ ಗುರಿ ಹೊಂದಿದೆ. ಇಂದು ಧಮ್ಮಚಕ್ರ ಪ್ರವರ್ತನ ದಿನ. ಅಕ್ಟೋಬರ್ 14 1956ರಂದು ಸಂವಿಧಾನ ಶಿಲ್ಪಿ ಡಾ.ಬಿ.ಆರ್. ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮ ದೀಕ್ಷೆ ಸ್ವೀಕರಿಸಿದ ದಿನವಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರು ದಸರಾ ಪ್ರದರ್ಶನ ಆವರಣದಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮ ಮೇಳವನ್ನು ಉದ್ಘಾಟಿಸಿದರು. ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ದಸರಾ ಅಂಗವಾಗಿ ಆಯೋಜಿತ ಬಹುರೂಪಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಖ್ಯಾತ ಲೇಖಕಿ ವೈದೇಹಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಗ್ರಾಮದಲ್ಲಿ ಆಯೋಜಿತ ನವರಾತ್ರಿ

0: ರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಾಲ್ಗೊಂಡರು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯನಿರ್ವಾಹಕ ವಿಶ್ವಸ್ಥ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಮಲೇಷಿಯಾದ ಕೌಲಾಲಂಪುರದಲ್ಲಿ ಆಯೋಜಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಜಯಿಸಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಕನ್ನಡಿಗ ಸತೀಶ್ ಕುಮಾರ್ ಯು ಅವರನ್ನು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸನ್ಮಾನಿಸಿ ಗೌರವಿಸಿದರು. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಮದ್ದೂರು ವನ್ಯಜೀವಿ ವಲಯದಲ್ಲಿ ಉರುಳಿಗೆ ಸಿಲುಕಿದ 2 ವರ್ಷ ವಯಸ್ಸಿನ ಹುಲಿ ಮೃತಪಟ್ಟಿದೆ. ಕಳೇಬರವನ್ನು ಮರಣೋತ್ತರ ಪರೀಕ್ಷೆಗೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಬಂಡೀಪುರ ಡಿಎಫ್ಒ ನಂದೀಶ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವನಿತಾ ವಿಹಾರ. ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೇ.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಶ್ವಿತಾ ಶೆಟ್ಟಿ ಇನೋಳಿ ಅವರಿಂದ ಕವನ ವಾಚನ. ಕವಿತೆಯ ಶೀರ್ಷಿಕೆ ಗಂಧರ್ವ ರಾಜ. ಈ ಕವನದಲ್ಲಿ ಕವಿ ತನ್ನ ಗಂಧರ್ವ ರಾಜನ ನೆನಪನ್ನು, ನೆನಪಿನ ಮಧುರತೆ ಪ್ರೀತಿಯನ್ನು, ವಿರಹದ ನೋವನ್ನು ಪ್ರಕೃತಿ ಮೂಲಕ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ಬೆಳದಿಂಗಳ ರಾತ್ರಿ, ಅರಳಿದ ಪಾರಿಜಾತ ಹೂವು, ಬೆಳ್ಳಿಯ ಮೋಡಗಳು, ಚಂದಿರನ ಹೊಳಪು ಮುಂತಾದ ಪ್ರಕೃತಿ ರೂಪಕಗಳ ಮೂಲಕ ಅಭಿವ್ಯಕ್ತಿಪಡಿಸುತ್ತಾರೆ. ಇಲ್ಲಿ ಮನಸ್ಸಲ್ಲಿ ಉಂಟಾದ ಪ್ರೀತಿ, ವಿರಹದ ಕಹಿ, ಕಾಯುವಿಕೆಯ ವ್ಯಥೆ ಕವಿತೆಯ ಅಂತರಾಳ. ಹೇಗೆ ಪಾರಿಜಾತ ಹೂವು ಕೇವಲ ರಾತ್ರಿಯ ಕಾಲ ಅರಳುತ್ತದೆಯೋ, ಹಾಗೆ ಗಂಧರ್ವರಾಜ ಕೂಡ ಕೇವಲ ರಾತ್ರಿ ಮಾತ್ರ ಕಾಣಸಿಗುತ್ತಾನೆ. ಕವಿ ಆತನನ್ನು ಬೆಳದಿಂಗಳ ರಾತ್ರಿಯ ಆರಣಿಕೆಯ ದಾರಿಯಲ್ಲಿ ಪ್ರತಿಕ್ಷಣವೂ ಎದುರು ನೋಡುತ್ತಾರೆ. ಮೋಡದ ಮರೆಯಲ್ಲಿ ಆತ ಮರೆಯಾದಾಗ ಕವಿ ವಿರಹದಿಂದ ಬಳಲುತ್ತಾರೆ. ಬಾನೆಂಬ ಕಡಲಿಗೆ ಹೋಗಿ ಆತನನ್ನು ಕಾಣಲು, ಆತನೊಂದಿಗೆ ಪಿಸು ಮಾತನಾಡಲು ಚಂದ್ರನ ಬೆಳ್ಳಿಯ ಬೆಳಕು ಸೇತುವೆಯಾಗಿ ಬರುತ್ತದೆ. ಇದೆಲ್ಲ ಪ್ರಕೃತಿ ತನ್ನ ಪ್ರತಿ ಸೌಂದರ್ಯದಲ್ಲಿ ಪ್ರೀತಿಯ ಅಸ್ತಿತ್ವವನ್ನು ಪ್ರದರ್ಶಿಸುತ್ತದೆ ಎಂಬುದು ಈ ಕವಿತೆಯ ತಿರುಳು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಕತ್ತಲೆಯ ಬೆಳಕ ಸೀಳಿ ಅರಳಿತೊಂದು ಪಾರಿಜಾತ ಹೂವು, ಕತ್ತಲೆಯ ಬೆಳಕ ಸೀಳಿ ಅರಳಿತೊಂದು ಪಾರಿಜಾತ ಹೂವು, ಆ ಮಿಂಚಿನ ಸ್ಪರ್ಶದಲ್ಲಿ ಏರಿತು ತನುವಿನ ಕಾವು. ಆ ಮಿಂಚಿನ ಸ್ಪರ್ಶದಲ್ಲಿ ಏರಿತು ತನುವಿನ ಕಾವು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಬೆಳ್ಳಿಯ ಮೋಡದ ಮರೆಯಲ್ಲಿ ನೀ ತೋರದಿರಲು, ಬೆಳ್ಳಿಯ ಮೋಡದ ಮರೆಯಲ್ಲಿ ನೀ ತೋರದಿರಲು, ಅಗಲಿದ ವಿರಹದ ಬೇಗುದೆಯಲ್ಲಿ ಕಾಯುವೆ ಪ್ರತಿಕ್ಷಣವು, ಅಗಲಿದ ವಿರಹದ ಬೇಗುದೆಯಲ್ಲಿ ಕಾಯುವೆ ಪ್ರತಿಕ್ಷಣವು, ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು. ತಿಂಗಳಿನಂಗಳದ ಶರಧಿಯಲಿ ಮೌನದ ಪಿಸುಮಾತು, ತಿಂಗಳಿನಂಗಳದ ಶರಧಿಯಲಿ ಮೌನದ ಪಿಸುಮಾತು, ಬೆಳ್ಳಿಯ ಬೆಳ

ಬೆಳಕಿನ ಶೃಂಗದಲ್ಲಿ ಅನುರಾಗದ ಗುರುತು. ಬೆಳ್ಳಿಯ ಬೆಳಕಿನ ಶೃಂಗದಲ್ಲಿ ಅನುರಾಗದ ಗುರುತು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು. ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು. ಕವನದ ಶೀರ್ಷಿಕೆ ಕಳ್ಳಿ. ಕೂರ ಲಂಜಿದೆ ಗೋಣಿ ಚೀಲ ಹಿಡಿದು ಕುಳಿತ ಬಡ ಹೆಂಗಸಿನ ಹಿಂದೆ. ಇರಬಹುದೋ ಏನೋ ಊಹೆ ಅಂಜಿಕೆ, ಲೂಟಿಗಾರ್ತಿ ಎಂಬ ವಿಲಕ್ಷಣ ಗ್ರಹಿಕೆ. ಕೂರ ಲಂಜಿದೆ ಗೋಣಿ ಚೀಲ ಹಿಡಿದು ಕುಳಿತ ಬಡ ಹೆಂಗಸಿನ ಹಿಂದೆ. ಇರಬಹುದೋ ಏನೋ ಊಹೆ ಅಂಜಿಕೆ, ಲೂಟಿಗಾರ್ತಿ ಎಂಬ ವಿಲಕ್ಷಣ ಗ್ರಹಿಕೆ. ಸ್ನೇಹಪರ ಸನ್ನೆ ಕೊಟ್ಟು ನಸುಮಗ ತೋರಿದಳು. ನಗಬೇಕೋ ಬೇಡುವೋ ದ್ವಂದ್ವದಲ್ಲಿ ನಾನು ಜಕ್ಕಳಿಸಿದೆ ಗೆಳೆಯರ ಕಡೆ. ಸ್ನೇಹಪರ ಸನ್ನೆ ಕೊಟ್ಟು ನಸುಮಗ ತೋರಿದಳು. ನಗಬೇಕೋ ಬೇಡುವೋ ದ್ವಂದ್ವದಲ್ಲಿ ನಾನು ಜಕ್ಕಳಿಸಿದೆ ಗೆಳತಿಯರ ಕಡೆ. ಕಡ್ಲೆಕಾಯಿ ಬಾಂಬೆ ಮಿಠಾಯಿ ಮಾರುತ ಬಂದ ಹುಡುಗ. ಖಾಲಿ ಪೊಟ್ಟನ ಬಿತ್ತು ಕೆಳಗೆ ತಿಂದಾದ ಬಳಿಕ. ನಕ್ಕು ನಲಿದು ಬಿಟ್ಟೆ ಉಪವನ ಬಾಲಿಶ ಸ್ನೇಹಿತರ ಜೊತೆ. ಕಡ್ಲೆಕಾಯಿ ಬಾಂಬೆ ಮಿಠಾಯಿ ಮಾರುತ ಬಂದ ಹುಡುಗ. ಖಾಲಿ ಪೊಟ್ಟನ ಬಿತ್ತು ಕೆಳಗೆ ತಿಂದಾದ ಬಳಿಕ. ನಕ್ಕು ನಲಿದು ಬಿಟ್ಟೆ ಉಪವನ ಬಾಲಿಶ ಗೆಳತಿಯರ ಜೊತೆ. ಪೊರಕೆ ಗೋಣಿ ಚೀಲ ಹಿಡಿದು ಗುಡಿಸಿ ಸಾರಿಸಿ ಸ್ವಚ್ಛವಾಯಿತು ಕಸ. ಅದೇ ಕಳ್ಳಿ ಎಂದು ಭ್ರಮಿಸಿದ ಹೆಂಗಸು. ಗೋಣಿ ಚೀಲ ಪೊರಕೆ ಹಿಡಿದು ಮುಂದೆ ಹೋದಳು ಗುಡಿಸುತ್ತಾ. ಮನದ ಕಸ ವನದ ಕಸ. ಪೊರಕೆ ಗೋಣಿ ಚೀಲ ಹಿಡಿದು ಗುಡಿಸಿ ಸಾರಿಸಿ ಸ್ವಚ್ಛವಾಯಿತು ಕಸ. ಅದೇ ಕಳ್ಳಿ ಎಂದು ಭ್ರಮಿಸಿದ ಹೆಂಗಸು. ಗೋಣಿ ಚೀಲ ಪೊರಕೆ ಹಿಡಿದು ಮುಂದೆ ಹೋದಳು ಗುಡಿಸುತ್ತಾ. ವನದ ಕಸ ಮನದ ಕಸ. ಕವನದ ಶೀರ್ಷಿಕೆ ನೇತ್ರಾವತಿಯ ಪಿಸುಮಾತು. ಸ್ವತಂತ್ರವಾಗಿ ಬೆಳೆದೆ ನೇತ್ರಾವತಿಯ ನದಿ ದಂಡೆ ಮೇಲೆ. ಬಾಲ್ಯದ ನೆನಪುಗಳು ಇವೆ ಇನ್ನೂ ಹಸಿರಾಗಿಯೇ. ಸ್ವತಂತ್ರವಾಗಿ ಬೆಳೆದೆ ನೇತ್ರಾವತಿ ನದಿ ದಂಡೆ ಮೇಲೆ. ಬಾಲ್ಯದ ನೆನಪುಗಳು ಇವೆ ಇನ್ನೂ ಹಸಿರಾಗಿಯೇ. ಪ್ರತಿಧ್ವನಿಸುವ ನದಿಯ ಧ್ವನಿಯು ರೋಮಾಂಚನಗೊಳಿಸುತ್ತೆ ಇನ್ನೂ ಆಪ್ತ ಗೆಳತಿಯ ಸುಮಧುರ ಹಾಡಿನಂತೆ. ಪ್ರತಿಧ್ವನಿಸುವ ನದಿಯ ದನಿಯು ರೋಮಾಂಚನಗೊಳಿಸುತ್ತೆ ಇನ್ನೂ ಆಪ್ತ ಗೆಳತಿಯ ಸುಮಧುರ ಹಾಡಿನಂತೆ. ಆ ಸೌಮ್ಯವಾದ ಹರಿವು ಹಿತವಾದ ತಂಗಾಳಿ. ಮೊಣಕಾಲುಗಳನ್ನು ಅಡ್ಡಿ ಆಡಿದ ತಂಪಾದ ಸಿಹಿನೀರು. ಸೂರ್ಯಾಸ್ತದ ಸಮಯದಿ ಮೋಡದ ನಡುವೆ ಬಣ್ಣದ ಜಾದು. ಆ ಸೌಮ್ಯವಾದ ಹರಿವು ಹಿತವಾದ ತಂಗಾಳಿ. ಮೊಣಕಾಲುಗಳನ್ನು ಅದ್ದಿ ಆಡಿದ ತಂಪಾದ ಸಿಹಿನೀರು. ಸೂರ್ಯಾಸ್ತದ ಸಮಯದಿ ಮೋಡದ ನಡುವೆ ಬಣ್ಣದ ಜಾದು. ಮಳೆಗಾಲದಲ್ಲಿ ಕೋಪದಿಂದ ಉಬ್ಬುವಳು ಬಲು ಹೆಮ್ಮೆಯಿಂದ. ಹೊರಗೆ ತುಂಬಾ ಉಗ್ರ ಆದರೆ ಒಳಗೆ ಬಹುಶಾಂತ. ಮಳೆಗಾಲದಲ್ಲಿ ಕೋಪದಿಂದ ಉಬ್ಬುವಳು ಬಲು ಹೆಮ್ಮೆಯಿಂದ. ಹೊರಗೆ ತುಂಬಾ ಉಗ್ರ ಆದರೆ ಒಳಗೆ ಬಹುಶಾಂತ. ಕಲ್ಲನ್ನು ಕೊರೆಯುತ್ತ ಮರಳನ್ನು ನುಣುಪಾಗಿಸುತ್ತ. ನಾನು ದೂರವಾದರೂ ನೆನಪು ಮಾತ್ರ ಬಲು ನಿಕಟ. ಕಲ್ಲನ್ನು ಕೊರೆಯುತ್ತ ಮರಳನ್ನು ನುಣುಪಾಗಿಸುತ್ತ. ನಾನು ದೂರವಾದರೂ ನೆನಪು ಮಾತ್ರ ಬಲು ನಿಕಟ. ಕವನದ ಶೀರ್ಷಿಕೆ ಝೇಂಕರಿಸುವ ಅತಿಥಿ. ಕಾಂಕ್ರೀಟ್ ಗೋಡೆ, ಉಕ್ಕಿನ ಗ್ರಿಲ್, ನಡುವೆ ಅರಳುವ ನನ್ನ ಬಾಲ್ಕನಿ ಹೂವುಗಳು. ವರ್ಣರಂಜಿತ ಸಿಂಹಾಸನದಿ ಅದ್ಧೂರಿ ಸಿಹಿಯೂಟ. ಉಣ್ಣುವ ಪ್ರವಾಸಿಗರ ನೋಟ ಬಲು ಉತ್ಕೃಷ್ಟ. ಕಾಂಕ್ರೀಟ್ ಗೋಡೆ, ಉಕ್ಕಿನ ಗ್ರಿಲ್, ನಡುವೆ ಅರಳುವ ನನ್ನ

ಬಾಲ್ಕನಿ ಹೂವುಗಳು, ವರ್ಣರಂಜಿತ ಸಿಂಹಾಸನದಿ, ಅದ್ಧೂರಿ ಸಿಹಿಯೂಟ, ಉಣ್ಣುವ ಪ್ರವಾಸಿಗರ ನೋಟ ಬಲು ಉತ್ಕೃಷ್ಟ. ಕಾರ್ಯನಿರತರೆಕ್ಕೆ ರೋಮಭರಿತ ದೇಹ, ಹಳದಿ ಕಪ್ಪು ಪಟ್ಟೆಯ ಧರಿಸಿ ನಲಿಯುವ ದೃಶ್ಯ ಬಲೂ ರೋಮಾಂಚಕ. ಕಾರ್ಯನಿರತರೆಕ್ಕೆ ರೋಮಭರಿತ ದೇಹ, ಹಳದಿ ಕಪ್ಪು ಪಟ್ಟೆಯ ಧರಿಸಿ ನಲಿಯುವ ದೃಶ್ಯ ಬಲೂ ರೋಮಾಂಚಕ. ಮೂಡನ ರಶ್ಮಿಯ ಜೊತೆ ನಲಿಯುತ್ತ ಕೂಡಿ ಹಾಕುವವು ಮಕರಂದ, ಕೌಶಲ್ಯದಿ ಮಾಡುವ ಪರಾಗಸ್ಪರ್ಶ ಆಹಾ ವರ್ಣನಾತೀತ. ಮೂಡನ ರಶ್ಮಿಯ ಜೊತೆ ನಲಿಯುವ ಕೂಡಿ ಹಾಕುವು ಮಕರಂದ, ಕೌಶಲ್ಯದಿ ಮಾಡುವ ಪರಾಗಸ್ಪರ್ಶ ಆಹಾ ವರ್ಣನಾತೀತ. ಅತಿಥಿಯ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುವ ತುಳಸಿಯ ಸಣ್ಣ ನೇರಳೆ ಹೂವುಗಳು, ಮಧುಗಳ ಕಾಮಿಸುವ ಮಧು ಕಾಮಿನಿಯರು, ಗೊಂಡೆ ಜೀನಿಯ ಮಲ್ಲಿಗೆ ಗುಲಾಬಿಯರು, ಅತಿಥಿಯ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುವ ತುಳಸಿಯ ಸಣ್ಣ ನೇರಳೆ ಹೂವುಗಳು, ಮಧುಗಳ ಕಾಮಿಸುವ ಮಧು ಕಾಮಿನಿಯರು, ಗೊಂಡೆ ಜೀನಿಯ ಮಲ್ಲಿಗೆ ಗುಲಾಬಿಯರು, ಹೂವು ದುಂಬಿಯ ಮಿಲನ, ತಂಗಾಳಿಯ ಕಂಪನ, ಭ್ರಮರಗಳ ಒತ್ತಾಸೆ, ಸಸ್ಯಗಳ ಹೊಸ ಸಂತಾನೋತ್ಪತ್ತಿ, ಭಲೇ ಪ್ರಕೃತಿಯ ಪವಾಡ. ಹೂವು ದುಂಬಿ ಮಿಲನ, ತಂಗಾಳಿಯ ಕಂಪನ, ಭ್ರಮರಗಳ ಒತ್ತಾಸೆ, ಸಸ್ಯಗಳ ಹೊಸ ಸಂತಾನೋತ್ಪತ್ತಿ, ಭಲೇ ಪ್ರಕೃತಿಯ ಪವಾಡ. ಕವನದ ಶೀರ್ಷಿಕೆ ಇಂದ್ರಧನುಸ್ಸು. ನೀರ ಹನಿ ಜೊತೆ ನುಗ್ಗಿ ಸೂರ್ಯನ ಬಿಳಿ ಬೆಳಕು ಮೂಡುವುದು ಕಾಮನ ಬಿಲ್ಲು. ಜೀವನದಲ್ಲೂ ಬೇಕು ಈ ವಕ್ರೀ ಭವನ, ಏಕತೆಯ ಶಕ್ತಿ ವರ್ಣಪಟಲದ ಮೂಲಕ ಸಾಗಿ ಕಾಣಲು ಸುಂದರ ಮಳೆ ಬಿಲ್ಲು. ನೀರ ಹನಿ ಜೊತೆ ನುಗ್ಗಿ ಸೂರ್ಯನ ಬಿಳಿ ಬೆಳಕು ಮೂಡುವುದು ಕಾಮನ ಬಿಲ್ಲು. ಜೀವನದಲ್ಲೂ ಬೇಕು ಈ ವಕ್ರೀ ಭವನ, ಏಕತೆಯ ಶಕ್ತಿ ವರ್ಣಪಟಲದ ಮೂಲಕ ಸಾಗಿ ಕಾಣಲು ಸುಂದರ ಮಳೆಬಿಲ್ಲು. ಕೆಂಪಲ್ಲಿ ಜೀವನದ ಕಿಡಿ ರೋಮಾಂಚನ ಯೌವನದ ಶಕ್ತಿ, ಕಲಿಕೆಯ ಉತ್ಸಾಹ ಕನಸುಗಳ ನೇಕಾರ, ಅನ್ವೇಷಣೆಯ ಕಾಯುವ ಕಿತ್ತಾಳೆ ಹಳದಿಯ ಬೆಳಕು, ಭರವಸೆಯ ಹುರುಪು. ಕೆಂಪಲ್ಲಿ ಜೀವನದ ಕಿಡಿ ರೋಮಾಂಚನ ಯೌವನದ ಶಕ್ತಿ, ಕಲಿಕೆಯ ಉತ್ಸಾಹ ಕನಸುಗಳ ನೇಕಾರ, ಅನ್ವೇಷಣೆಯ ಕಾಯುವ ಕಿತ್ತಾಳೆ ಹಳದಿಯ ಬೆಳಕು, ಭರವಸೆಯ ಹುರುಪು. ಸಾಮರಸ್ಯದ ಸಮತೋಲನ ಸಾಂತ್ವನ ನೀಡುವುದು ಹಸಿರು, ಜೀವನದ ಉಬ್ಬರದ ಹರಿವಿನಲ್ಲಿ ಶಾಂತಿಯ ಸ್ಥಿರತೆ ಸಿಗುವುದು ನೀಲ ಬಾನಲಿ. ಸಾಮರಸ್ಯದ ಸಮತೋಲನ ಸಾಂತ್ವನ ನೀಡುವುದು ಹಸಿರು, ಜೀವನದ ಉಬ್ಬರದ ಹರಿವಿನಲ್ಲಿ ಶಾಂತಿಯ ಸ್ಥಿರತೆ ಸಿಗುವುದು ನೀಲ ಬಾನಲಿ. ಪ್ರಜ್ಞೆ ಮತ್ತು ಉಪಪ್ರಜ್ಞೆ ನಡುವಿನ ಕೊಂಡಿ ಉದನೀಲಿ, ಇಂಡಿಗೋಯ ರಹಸ್ಯ. ಜೀವನದ ವಿಪರೀತ ಬುದ್ಧಿವಂತಿಕೆಯ ಪಾಠ ನೇರಳೆಯ ರೂಪಾಂತರ. ಪ್ರಜ್ಞೆ ಮತ್ತು ಉಪಪ್ರಜ್ಞೆ ನಡುವಿನ ಕೊಂಡಿ ಉದನೀಲಿ, ಇಂಡಿಗೋದ ರಹಸ್ಯ. ಜೀವನದ ವಿಪರೀತ ಬುದ್ಧಿವಂತಿಕೆಯ ಪಾಠ ನೇರಳೆಯ ರೂಪಾಂತರ. ವಿಭಿನ್ನ ಭಾವನೆ ಸಾಯದ ಕಲ್ಪನೆ, ಹುಟ್ಟು ಸಾವು ಸುಖ ದುಃಖ ವೈವಿಧ್ಯಮಯ ಅಲೆಗೊಂಚಲು, ಅಬ್ಬರದ ಬಳಿಕ ಸುಂದರ ಅಂತ್ಯ, ಇದೇ ನಮ್ಮ ಬಾಳಿನ ಇಂದ್ರಧನುಸ್ಸು. ವಿಭಿನ್ನ ಭಾವನೆ ಸಾಯದ ಕಲ್ಪನೆ, ಹುಟ್ಟು ಸಾವು ಸುಖ ದುಃಖ ವೈವಿಧ್ಯಮಯ ಅಲೆಗೊಂಚಲು, ಅಬ್ಬರದ ಬಳಿಕ ಸುಂದರ ಅಂತ್ಯ, ಇದೇ ನಮ್ಮ ಬಾಳಿನ ಇಂದ್ರಧನುಸ್ಸು. ಕವನದ ಶೀರ್ಷಿಕೆ ಸ್ಫೂರ್ತಿಯ ಜಾಲ. ಹೆಣೆಯಲು ಕಿಳಿತೆ ಕವಿತೆ, ಹೊಳೆಯಲಿಲ್ಲ ಶಬ್ದ

0: ನೋಡಲಿಲ್ಲ ಅಕ್ಷರ, ತಲೆ ಕೆರೆಯುತ್ತಾ ನೋಡಿದೆ ಗೋಡೆ ಮೂಲೆ. ಹೆಣೆಯಲು ಕುಳಿತೆ ಕವಿತೆ, ಹೊಳೆಯಲಿಲ್ಲ ಶಬ್ದ, ಮೂಡಲಿಲ್ಲ ಅಕ್ಷರ, ತಲೆ ಕೆರೆಯುತ್ತಾ ನೋಡಿದೆ ಗೋಡೆ ಮೂಲೆ. ತೆವಳುತ್ತಾ ಸಾಗುತ್ತಿತ್ತು ವಿಶಾರ ಅಂತರದಲ್ಲಿ, ಸೂಕ್ಷ್ಮವಾದ ವಿನ್ಯಾಸ, ಸಂಕೀರ್ಣ ಜಾಲ, ಜೇಡನ ಕಲಾತ್ಮಕತೆ. ತೆವಳುತ್ತಾ ಸಾಗುತ್ತಿತ್ತು ವಿಶಾಲ ಅಂತರದಲ್ಲಿ, ಸೂಕ್ಷ್ಮವಾದ ವಿನ್ಯಾಸ, ಸಂಕೀರ್ಣ ಜಾಲ, ಜೇಡನ ಕಲಾತ್ಮಕತೆ. ಸಾವಿರ ಎಳೆಗಳು ರೇಷ್ಮೆಯ ಶಕ್ತಿ, ದುರ್ಬಲ ಸೌಂದರ್ಯ, ಎಸೆಯುವ ಬಲೆ, ಸಿಲುಕಿದ ಕೀಟ, ಜೇಡನ ಆಹಾರ. ಸಾವಿರ ಎಳೆಗಳು ರೇಷ್ಮೆಯ ಶಕ್ತಿ, ದುರ್ಬಲ ಸೌಂದರ್ಯ, ಎಸೆಯುವ ಬಲೆ, ಸಿಲುಕಿದ ಕೀಟ, ಜೇಡನ ಆಹಾರ. ಬಾಗಿಲು ಕಿಟಕಿ ರಂಬೆ ಕೊಂಬೆ, ಆಕಾಶ ಮುಟ್ಟುವ ನೇಕಾರ. ಜೇಡನ ಆಹಾರ, ಬಾಗಿಲು ಕಿಟಕಿ ರೆಂಬೆ ಕೊಂಬೆ, ಆಕಾಶ ಮುಟ್ಟುವ ನೇಕಾರ. ಪ್ರೀತಿಯ ಕಲಹದಿ ಹೆಣೆದ ಸಂಬಂಧ, ಪ್ರತಿ ಚೌಕಟ್ಟಿನಲ್ಲಿ ಪ್ರತಿ ಎಳೆಯ ನೇಯ್ದ ಜೀವನದ ಜಾಲ. ಪ್ರೀತಿಯ ಕಲಹದಿ ಹೆಣೆದ ಸಂಬಂಧ, ಪ್ರತಿ ಚೌಕಟ್ಟಿನಲ್ಲಿ ಪ್ರತಿ ಎಳೆಯ ನೇಯ್ದ ಜೀವನದ ಜಾಲ.
1: ಇದುವರೆಗೆ ಅಶ್ವಿತಾ ಶೆಟ್ಟಿ ಇನೋಳಿ ಇವರಿಂದ ಕವನ ವಾಚನ ಕೇಳಿದಿರಿ. ಕೇಳಿ, ನಮ್ಮ ಪರಿಸರವನ್ನು ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವ ಬಗ್ಗೆ ಮಾತನಾಡ್ತಾರೆ ಮಂಗಳೂರಿನ ದೇರಳಕಟ್ಟೆ ಎನಪೋಯ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಭಾಗ್ಯ ಬಿ ಶರ್ಮಾ.
2: ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು ಮತ್ತು ಭೂಮಿ ಎಷ್ಟರ ಮಟ್ಟಿಗೆ ಪ್ರಶಾಂತವಾಗಿದೆ ಎಂಬುದು ಪ್ರತಿ ಜೀವಿ ಎಷ್ಟರ ಮಟ್ಟಿಗೆ ಸಂತೋಷದಿಂದ ಬದುಕಬಹುದು ಎಂಬುದನ್ನು ನಿರ್ಧರಿಸುತ್ತದೆ. ಬೆಳೆಯುತ್ತಿರುವ ನಗರಗಳಲ್ಲಿ ನಾಗರಿಕರ ಜೀವನ ಮಟ್ಟ ಅಮೂಲಾಗ್ರ ಬದಲಾವಣೆ ಮಾಡುವುದಕ್ಕೋಸ್ಕರ ವಿಶ್ವ ಆವಾಸ ಸ್ಥಾನ ದಿನವನ್ನು ಎಲ್ಲೆಡೆ ಆಚರಿಸಲಾಗುತ್ತಿದೆ. ಆವಾಸ ಸ್ಥಾನ ಎದುರಿಸುತ್ತಿರುವವರ ಸಮಸ್ಯೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮುಖ್ಯವಾದುದು. ವಿಶ್ವದಲ್ಲಿ ಉಂಟಾಗುತ್ತಿರುವ ತ್ಯಾಜ್ಯದ ಸಮಸ್ಯೆಯ ನಿರ್ವಹಣೆಯ ಬಗ್ಗೆ ಕಸವನ್ನು ಘನ, ದ್ರವ, ಗೃಹ ಬಳಕೆಯ, ಕೈಗಾರಿಕಾ ಮತ್ತು ವಾಣಿಜ್ಯ ತ್ಯಾಜ್ಯಗಳನ್ನಾಗಿ ವಿಭಜಿಸಲು ತಿಳಿಸಿದೆ. ಪ್ರತಿ ನಗರಗಳಲ್ಲಿ ವ್ಯರ್ಥವಾಗಿ ಎಲ್ಲೆಂದರಲ್ಲಿ ಚೆಲ್ಲಾಡುತ್ತಿರುವ ಘನ ತ್ಯಾಜ್ಯಗಳನ್ನು ನಾವು ವ್ಯವಸ್ಥಿತವಾಗಿ ನಿರ್ವಹಿಸಿದರೆ ಅದೇ ತ್ಯಾಜ್ಯ ಮತ್ತೆ ಸಂಪತ್ತಾಗಬಲ್ಲುದು. ಅದೇ ತ್ಯಾಜ್ಯ ಮತ್ತೊಂದು ಸಂಪನ್ಮೂಲವಾಗಿ ನಮ್ಮ ಬಳಕೆಗೆ ಸಿಗಬಹುದು. ಕಸದಿಂದ ರಸ ಎಂಬ ತತ್ವಕ್ಕೂ ಅರ್ಥ ಬರುತ್ತದೆ. ಕಸವನ್ನು ಸಂಪತ್ತಾಗಿ ರೂಪಿಸುವಲ್ಲಿ ತಂತ್ರಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆವಾಸ ಸ್ಥಾನವು ಒಂದು ನಿರ್ದಿಷ್ಟ ಜಾತಿಯ ಪ್ರಾಣಿ, ಸಸ್ಯ ಅಥವಾ ಇತರ ರೀತಿಯ ಜೀವಿಗಳು ವಾಸಿಸುವ ನೈಸರ್ಗಿಕ ಪರಿಸರವಾಗಿರುತ್ತದೆ. ಸ್ವಚ್ಛವಾದ ಪರಿಸರದಲ್ಲಿ ಜೈವಿಕ ವೈವಿಧ್ಯತೆಯನ್ನು ಕಾಣಬಹುದು. ಭೂಮಿಯಲ್ಲಿ ಸಹಜವಾಗಿ ಇರಬೇಕಾದ ಆವಾಸ ಸ್ಥಾನಗಳು ನಾಶವಾಗುವುದರಿಂದ ಅನೇಕ ಪ್ರಾಣಿಗಳ ವಾಸಸ್ಥಾನಗಳು ನೆಲೆ ಇಲ್ಲದಂತಾಗುತ್ತದೆ. ಪರಿಸರ ಮಾಲಿನ್ಯದಿಂದ ವನ್ಯಜೀವಿಗಳ ವಿನಾಶ ಆಗುತ್ತದೆ. ಅವೈಜ್ಞಾನಿಕ ಹಾಗೂ ವಿವೇಚನಾರಹಿತ ತ್ಯಾಜ್ಯ ನಿರ್ವಹಣೆಯೊಂದಿಗೆ ಕಾಡುಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವುದು, ಕಸವನ್ನು ನದಿ ಹಾಗೂ ಸಾಗರಗಳಿಗೆ ಎಸೆಯುವುದರಿಂದ ಮತ್ತಿತರ ಮಾನವ ಹಸ್ತಕ್ಷೇಪ ಪ್ರಕ್ರಿಯೆಗಳಿಂದಾಗಿ ಕಾಡುಗಳು, ಜೌಗು ಪ್ರದೇಶಗಳು, ಬಯಲು ಪ್ರದೇಶಗಳು, ಸರೋವರಗಳು ಮತ್ತು ಇತರ ಆವಾಸ ಸ್ಥಾನಗಳ ನಾಶವಾಗುತ್ತಿವೆ. ವಿಶ್ವದ 85% ಜೀವಿಗಳ ನಾಶಕ್ಕೆ ಇದು ಮುಖ್ಯ ಕಾರಣ ಎಂದು ಗುರುತಿಸಲಾಗಿದೆ. ಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡುವುದರಿಂದ ವನ್ಯಜೀವಿಗಳ ಮೇಲೆ ಒತ್ತಡ ಬೀರುತ್ತದೆ, ಆತಂಕವನ್ನು ಉಂಟು ಮಾಡುತ್ತದೆ. ಇದು ಪರಿಸರ ಅವ್ಯವಸ್ಥೆಗೆ ಕಾರಣವಾಗುತ್ತದೆ. ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡುವುದರಿಂದ ವಿಭಿನ್ನ ಪ್ರಭೇದಗಳು ಸಹಜವಾಗಿ ಬದುಕಲು ಅವಕಾಶಿಸಿದಂತಾಗುತ್ತದೆ. ಪ್ರಕೃತಿಯಲ್ಲಿ ಒಂದು ಜೀವಿ ಅಳಿದು ಹೋದರೆ 20-30 ಜೀವಿಗಳು ಸಂಕಷ್ಟದಲ್ಲಿ ಬೀಳುತ್ತವೆ. ಜೀವ ವೈವಿಧ್ಯತೆಯ ಮಹತ್ವವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಕೃಷಿಗೆ ಉಪಯೋಗಿಸುವ ಕೀಟನಾಶಕಗಳು ಮತ್ತು ರಾಸಾಯನಿಕಗಳು ಮಣ್ಣಿನಲ್ಲಿ ಸೇರಿಕೊಂಡು

ಸೂಕ್ಷ್ಮ ಜೀವಿಗಳಿಗೆ ಹಾನಿಯುಂಟು ಮಾಡುತ್ತದೆ. ಇವುಗಳ ನಾಶದಿಂದ ಮಣ್ಣಿನ ಫಲವತ್ತತೆಯೂ ಕಡಿಮೆಯಾಗುತ್ತದೆ. ಇದರೊಂದಿಗೆ ಪ್ಲಾಸ್ಟಿಕ್ ಬಳಕೆ ಮಣ್ಣಿನ ಗುಣಮಟ್ಟವನ್ನು ಹದಗೆಡಿಸುತ್ತಿದೆ. ಭಾರತದಲ್ಲಿ ಜನಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ತ್ಯಾಜ್ಯದ ಪ್ರಮಾಣ ವೃದ್ಧಿಸಿದೆ. ನಗರಗಳಲ್ಲಿ ಪುರಸಭೆಯು ಅನುಕ್ರಮವಾಗಿ ಘನತ್ಯಾಜ್ಯವನ್ನು ಸಂಗ್ರಹಿಸಿ ನಗರದ ಹೊರವಲಯಕ್ಕೆ ಸಾಗಿಸುತ್ತದೆ. ಹೀಗೆ ಸಂಗ್ರಹಿಸಿದ ರಾಶಿಯ ಗಣನೀಯ ಭಾಗವು ಸಾವಯವ ತ್ಯಾಜ್ಯವಾಗಿದ್ದು ಸರಿಯಾಗಿ ವಿಭಜನೆಯಾಗದ ಕಾರಣ ಸೂಕ್ತ ನಿರ್ವಹಣೆಯು ಕಷ್ಟವಾಗುವುದು. ಎರೆಗೊಬ್ಬರ ತಯಾರಿಕೆಯು ಈ ಸಾವಯವ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯಂತ ಸೂಕ್ತ ವಿಧಾನವಾಗಿದೆ. ಎರೆಗೊಬ್ಬರದಿಂದ ಪರಿಸರದಲ್ಲಿ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಮತ್ತೊಂದೆಡೆ ವಾತಾವರಣದ ಕಲ್ಮಶವೂ ಕಡಿಮೆಯಾಗುವುದು. ಇದರ ಬಳಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸಬಹುದು ಹಾಗೂ ಅನೇಕ ಸೂಕ್ಷ್ಮ ಜೀವಿಗಳಿಗೆ ಆವಾಸ ಸ್ಥಾನವಾಗಿರುವ ಮಣ್ಣನ್ನು ಕಾಪಾಡಬಹುದು. ಎರೆಗೊಬ್ಬರ ತಯಾರಿಕೆಯು ತ್ಯಾಜ್ಯ ನಿರ್ವಹಣೆಯೊಂದಿಗೆ ಆರ್ಥಿಕವಾಗಿಯೂ ಲಾಭದಾಯಕವಾಗಿದೆ. ನದಿಗಳಲ್ಲಿ, ಸರೋವರಗಳಲ್ಲಿ ಹಾಗೂ ಸಮುದ್ರದಲ್ಲಿ ಕಲುಷಿತ ನೀರು, ಘನತ್ಯಾಜ್ಯ ಕೂಡ ಸೇರಿರುವುದು ಆತಂಕದ ವಿಚಾರವೇ ಆಗಿದೆ. ನದಿಗಳ ದಡವನ್ನು ಸ್ವಚ್ಛಗೊಳಿಸುವುದು, ಸಮುದ್ರ ತೀರದಲ್ಲಿ ಘನತ್ಯಾಜ್ಯಗಳ ವಿಲೇವಾರಿ, ತಟಗಳ ನೈರ್ಮಲೀಕರಣ ಮಾಡಬೇಕಾದುದು ಮುಖ್ಯ ಚಟುವಟಿಕೆಗಳು. ಚರಂಡಿ ನೀರಿನ ಸಂಸ್ಕರಣಾ ಘಟಕಗಳು, ಶೌಚಾಲಯಗಳ ನಿರ್ಮಾಣ, ಒಳಚರಂಡಿ ಮೂಲಸೌಕರ್ಯವನ್ನು ಸರ್ಕಾರವು ಕಲ್ಪಿಸಬೇಕು. ಇದರಿಂದ ನೀರಿನಲ್ಲಿರುವ ಜೀವಿಗಳ ಆವಾಸ ಸ್ಥಾನವನ್ನು ಕಾಪಾಡಿದಂತಾಗುತ್ತದೆ. ಭೂಮಿ ಮತ್ತು ಸಮುದ್ರದ ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆಯು ಜೀವಿಗಳ ಸಹಜ ವಾಸಸ್ಥಾನಗಳ ಅವನತಿಗೆ ಕಾರಣವಾಗುತ್ತಿದೆ. ಇದರೊಂದಿಗೆ ಕಾಡ್ಗಿಚ್ಚು, ಮಿತಿಮೀರಿದ ಜಾನುವಾರು ಮೇಯುವಿಕೆ, ಕಾನೂನುಬಾಹಿರ ಬೇಟೆಯಾಡುವುದು, ಮರ ಕಡಿಯುವುದು, ಗಣಿಗಾರಿಕೆ, ಜನಸಂಖ್ಯೆಯ ಬೆಳವಣಿಗೆ, ನಗರೀಕರಣ, ಕೈಗಾರಿಕೀಕರಣ ಮತ್ತು ಪ್ರವಾಸೋದ್ಯಮವನ್ನು ಸೇರಿಸಬಹುದು. ನಿಮಗಿದು ಗೊತ್ತೇ? ವಿಶ್ವದಲ್ಲಿ ವರ್ಷಕ್ಕೆ ಸುಮಾರು 7-10 ಶತಕೋಟಿ ಟನ್ ತ್ಯಾಜ್ಯವನ್ನು ನಗರಗಳು ಉತ್ಪಾದಿಸುತ್ತವೆ. ನಗರಗಳ ತ್ಯಾಜ್ಯ ವಿಲೇವಾರಿಗೆ ಬಜೆಟ್ನಲ್ಲಿ ಸರಾಸರಿ ಶೇಕಡ 20% ಹಾಗೂ ನೈರ್ಮಲ್ಯ ನಿರ್ವಹಣೆಗೆ ಶೇಕಡ 3% ಕಡಿಮೆ ದುಡ್ಡು ಖರ್ಚು ಮಾಡಲಾಗುತ್ತದೆ. ಇಷ್ಟಾದರೂ ಮೂಲಭೂತ ತ್ಯಾಜ್ಯ ಮತ್ತು ನೈರ್ಮಲ್ಯ ನಿರ್ವಹಣೆಗೆ ಇದು ಸಾಕಾಗುವುದಿಲ್ಲ. ಜಾಗತಿಕ 1/3 ಘನತ್ಯಾಜ್ಯವನ್ನು ಕಂಡ ಕಂಡಲಿ ಎಸೆಯಲಾಗುತ್ತಿದೆ. 1/5 ಮರುಬಳಕೆಗೆ ಅಥವಾ ಗೊಬ್ಬರವನ್ನಾಗಿ ಉತ್ಪಾದಿಸಲಾಗುತ್ತಿದೆ. ಶೇಕಡ 80% ತ್ಯಾಜ್ಯ ನೀರು ನೇರವಾಗಿ ನದಿ ಸರೋವರದಂತಹ ಜಲಮೂಲಗಳಿಗೆ ಬಿಡಲಾಗುತ್ತಿದೆ. ಇದು ತುಂಬಾ ಆಘಾತಕಾರಿ ಅಂಶ. ಇಂತಹ ಬೇಜವಾಬ್ದಾರಿ ವಿಚಾರಗಳು ಹವಾಮಾನ ಬದಲಾವಣೆ, ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತವೆ ಎಂಬುದನ್ನು ನಾವು ಮರೆಯಬಾರದು. ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲಾಗದ ಕಾರಣ ಇದರಿಂದ ಉಂಟಾಗುವಂತಹ ಅತಿಸಾರ, ಮಲೇರಿಯಾ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದ ಪ್ರತಿ 30 ಸೆಕೆಂಡಿಗೆ ಒಬ್ಬ ವ್ಯಕ್ತಿಯು ಸಾಯುತ್ತಾನೆ ಎಂಬುದು ಆತಂಕ ಹುಟ್ಟಿಸುವ ವಿಚಾರ. ಹಾಗಾದರೆ ಆವಾಸ ಸ್ಥಾನಕ್ಕಿರುವ ಆತಂಕಗಳನ್ನು ತಗ್ಗಿಸುವುದು ಹೇಗೆ? ಪ್ರಪಂಚವು ಅನೇಕ ಪ್ರಾಕೃತಿಕ ಸವಾಲುಗಳನ್ನು ಎದುರಿಸುತ್ತಿದೆ. ಪರಿಸರ ಕ್ಲಬ್ಗಳು, ನೇಚರ್ ಕ್ಲಬ್ಗಳು, ಗ್ರೀನ್ ಕ್ಲಬ್ಗಳು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತ್ತು ಪರಿಸರ ಶಿಕ್ಷಣವು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಿಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿವೆ. ಹೊಸ ರೀತಿಯ ಚಿಂತನೆಯನ್ನು ನಾವು ಅಳವಡಿಸುವುದರಿಂದ ತ್ಯಾಜ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಸಾಧ್ಯತೆಗಳನ್ನು ಕಂಡುಕೊಳ್ಳಬಹುದು. 5-6 ರೀಥಿಂಕ್, ರೆಫ್ಯೂಸ್, ರೆಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲ್ಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ, ಆರೋಗ್ಯ ಸುಧಾರಣೆ ಹಾಗೂ ಸ್ವಚ್ಛ ಪರಿಸರವನ್ನು ಹೊಂದಬಹುದು. ಭಾರತದಂತಹ ಅಭಿವೃದ್ಧಿಶೀಲ ದೇಶದಲ್ಲಿ ಕಡಿಮೆ ಖರ್ಚನ್ನು ಬಯಸುವ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುವ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ತ್ಯಾಜ್ಯವನ್ನೇ ಸಂಪತ್ತಾಗಿ ಬಳಸಬಹುದು. ಇದರಿಂದ 2 ಪ್ರಯೋಜನಗಳಿವೆ. 1, ತ್ಯಾಜ್ಯದಿಂದ ಉಂಟಾಗುವ ರೋಗವನ್ನು ತಡೆಯಬಹುದು ಹಾಗೂ ವ್ಯರ್ಥವಾಗಿ ಹೋಗುವ ಕಸವನ್ನು ಸಂಪತ್ತು ಕೊಡುವ ಆದಾಯದ ಮೂಲವಾಗಿ ಪರಿವರ್ತಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಥಳೀಯ ಪರಿಸರವನ್ನು ಪುನಃಸ್ಥಾಪಿಸುವ ಮೂಲಕ ಸಮುದಾಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಹೆಚ್ಚಿನ ಪ್ರಗತಿ ಕಾಣಬಹುದು. ಆರೋಗ್ಯಕರ ಪರಿಸರದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಣಬಹುದು. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. ಪರಿಸರ ರಕ್ಷಣೆ ಯಾರದ್ದೋ ಹೊಣೆ ಎಂಬ ಬೇಜವಾಬ್ದಾರಿ ಇರಬಾರದು. ಪ್ರತಿಯೊಬ್ಬರು ಇದು ನನ್ನ ಕರ್ತವ್ಯ ಎಂಬ ಭಾವದಿಂದ ತ್ಯಾಜ್ಯ ವಿಲೇವಾರಿಯಲ್ಲಿ ಕೈಜೋಡಿಸಿದರೆ ಎಲ್ಲವೂ ಸುಗಮವಾಗಿ ಸಾಗಬಲ್ಲುದು. ಕಸವನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಸಮಸ್ಯೆಯಾಗದೆ ಕಸವನ್ನು ಪರಿವರ್ತಿಸುವ ಉಪಾಯಗಳಾದ ಎರೆಗೊಬ್ಬರ, ಪೈಪ್ ಗೊಬ್ಬರ, ಮಡಿಕೆ ಗೊಬ್ಬರ ಮುಂತಾದ ಆದಾಯವನ್ನು ತಂದುಕೊಡುವಂತಹ ಮೂಲವಾಗಿದ್ದು ಪ್ರತಿಯೊಬ್ಬರೂ ಇದರ ಬಗ್ಗೆ ತಿಳಿದುಕೊಂಡಿರಬೇಕು. ಇದರಿಂದ ಕಸವನ್ನು ಒಂದೇ ಕಡೆ ಶೇಖರಿಸಿ ಗಾಳಿ, ನೀರು ಮತ್ತು ಭೂಮಿಯನ್ನು ಕಲುಷಿತವಾಗುವುದನ್ನು ತಪ್ಪಿಸಬಹುದು, ಪರಿಸರವನ್ನು ಕಾಪಾಡಬಹುದು. ಆಧುನಿಕ ತಂತ್ರಜ್ಞಾನಗಳು ತ್ಯಾಜ್ಯ ಉತ್ಪಾದನೆ ಕಡಿತಗೊಳಿಸಲು ನೆರವಾಗುತ್ತದೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ಅಳವಡಿಕೆಯಿಂದ ಕಸದಿಂದ ಹೊಸ ವಸ್ತುಗಳನ್ನು ಉತ್ಪಾದಿಸಬಹುದು. 3D ಮುದ್ರಣ

0: ಬಳಕೆಯಿಂದಾಗಿ ತ್ಯಾಜ್ಯದ ಉತ್ಪಾದನೆಯಲ್ಲಿ ಕಡಿಮೆ ಮಾಡಬಹುದು. ಮೊಬೈಲ್ ಅಪ್ಲಿಕೇಶನ್ಗಳು ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಸಹಾಯದಿಂದ ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್, ಸಿಡಿ ಇತ್ಯಾದಿಗಳ ಬಳಕೆ ಕಡಿಮೆ ಮಾಡಿ ಆನ್ಲೈನ್ನಲ್ಲೇ ಫೈಲ್ಗಳನ್ನು ಶೇಖರಿಸುವ ಮೂಲಕ ಈ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುವ ಸ್ಮಾರ್ಟ್ ಬಿನ್ಗಳು ಕಸ ವಿಂಗಡಿಸಲು ಸಹಕಾರಿಯಾಗುತ್ತದೆ. ಇಂತಹ ಸ್ಮಾರ್ಟ್ ಕಸದ ಬುಟ್ಟಿಗಳು ಸ್ವಯಂಚಾಲಿತವಾಗಿ ಕಸ ವಿಂಗಡಿಸುವುದರಿಂದ ತ್ಯಾಜ್ಯ ವಿಭಜನೆಯ ಸಮಸ್ಯೆ ಪರಿಹಾರ ಕಾಣಲು ಸಾಧ್ಯ. ಕೊನೆಯದಾಗಿ ಹೇಳುವುದಾದರೆ, ಪರಿಸರದಲ್ಲಿ ನಾವು ಇರುವುದೇ ಹೊರತು ನಮಗಾಗಿ ಪರಿಸರವಲ್ಲ.
1: ಇದುವರೆಗೆ ನಮ್ಮ ಪರಿಸರವನ್ನು, ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವ ಬಗ್ಗೆ ಮಾಹಿತಿ ನೀಡಿದವರು ಮಂಗಳೂರಿನ ದೇರಳಕಟ್ಟೆ ಎನಪೋಯ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾದ ಡಾ. ಭಾಗ್ಯ ಬಿ ಶರ್ಮಾ ಇವರು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:24.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
4: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನಹುಂಡಿಯ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಮ್ ಕುಟುಂಬ ವರ್ಗ.
6: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
7: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
8: ಒಂದು ನಿಮಿಷ ಇಲ್ಲಿ ಕೇಳಿ ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
2: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
4: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್,

0: ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.

ಆಕಾಶವಾಣಿ ಮಡಿಕೇರಿ, ಸಮಯ 12:35 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಎಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್.
1: ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಒಂದು ಚಿಕಿತ್ಸೆ ಅಂತ ಪಡಿಬೇಕಂತಂದಾಗ ಸಹಜವಾಗಿ ಆಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಎಲ್ಲಾ ಪ್ರಕಾರಗಳಲ್ಲಿ ನಮ್ಮ ಕಾಯಿಲೆ ವಾಸಿಯಾಗತ್ತಾ ಅಂತ ನೋಡಬೇಕಾಗತ್ತೆ ಕೆಲವು ಕಾಯಿಲೆಗಳಿಗೆ. ಆದರೆ ಕೆಲವರು ನೇರವಾಗಿ ಹೋಮಿಯೋಪತಿ ವೈದ್ಯ ಪದ್ಧತಿ ತುಂಬಾ ಒಳ್ಳೆಯದು, ಇದರಲ್ಲಿ ಕೆಲವು ಕಾಯಿಲೆಗಳು ಬಹಳ ಬೇಗ ಗುಣ ಆಗತ್ತೆ ಅಂತ ಹೇಳಿ ಅಂತೀವಿ. ಹಾಗಾಗಿ ಇವತ್ತು ಈ ಚರ್ಮ ರೋಗಕ್ಕೆ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಆಗತ್ತೆ ಅನ್ನೋ ವಿಷಯವನ್ನ ಮಾಹಿತಿ ಪಡಿತಾ ಇದ್ದೀವಿ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಎಚ್ ಎಸ್ ಅವರು. ಇವರು ಆಯುಷ್ ಇಲಾಖೆ ಉಪನಿರ್ದೇಶಕರು ಮತ್ತೆ ಮುಖ್ಯ ವೈದ್ಯಾಧಿಕಾರಿ ಹೋಮಿಯೋಪತಿ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ತಾವು ಕೊಡ್ತೀರಾ, ವಿಶೇಷವಾಗಿ ಚರ್ಮ ಈ ರೋಗಕ್ಕೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಹೋಮಿಯೋಪತಿ ಚಿಕಿತ್ಸೆ ಅಂತ ಒಂದು ನಾವು ನಮ್ಮಲ್ಲಿ ಭಾವನೆ, ಕೇಳುಗರಲ್ಲಿ ಕೂಡ ಆ ಭಾವನೆ ಇರಬಹುದು. ಚರ್ಮ ರೋಗ ಸಾಮಾನ್ಯವಾಗಿ ಕಂಡುಬರೋದು ಯಾವ್ಯಾವ ಕಾರಣಕ್ಕಾಗಿ?
2: ಚರ್ಮ ರೋಗಕ್ಕೆ ಮುಖ್ಯವಾಗಿ ಕಾರಣ ಶುಚಿತ್ವದ ಕೊರತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಶುಚಿತ್ವದ ಕೊರತೆ ಎದ್ದು ಕಾಣೋದ್ರಿಂದ ಎಲ್ಲದಕ್ಕೂ ಚರ್ಮದ ಎಲ್ಲಾ ಕಾಯಿಲೆಗಳ ಮೂಲ ಕಾರಣ ಅಶುಚಿತ್ವ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ. ಅಲ್ಲಿ ಏನಾಗುತ್ತೆ, ಮೊದಲನೇದಾಗಿ ತಿಳುವಳಿಕೆ ಕೊರತೆ. ಕೆಲವರು ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ, ಸ್ನಾನಕ್ಕೆ ಕಾರಣ ನೀರಿನ ಕೊರತೆ ಇರ್ಬೋದು ಅಲ್ಲಿ ಗ್ರಾಮೀಣ ಭಾಗದಲ್ಲಿ, ಅಥವಾ ಅರಿವಿನ ಕೊರತೆ ಇರ್ಬೋದು, ಅಥವಾ ಸೋಮಾರ್ತನೂ ಇರ್ಬೋದು, ಏ ಸ್ನಾನ ನಾಳೆ ಮಾಡಿದ್ರಾಯ್ತಪ್ಪ. ಹೀಗಾಗಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಚರ್ಮದ ಕಾಯಿಲೆಗಳು ಜಾಸ್ತಿ. ಅದೇ ರೀತಿ ನೀವು ನಗರ ಪ್ರದೇಶಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ, ಕಾರಣ ಜಾಸ್ತಿ ಕೇರು, ಓವರ್ ಕೇರು. ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನದ ಕೊರತೆ ಇರ್ಬೋದು, ಇಲ್ಲಿ ಜ್ಞಾನದ ದಾಹ ಜಾಸ್ತಿ ಆಗಿರ್ಬೋದು, ಜಾಸ್ತಿಯಾಗಿ ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಉಪಯೋಗಿಸಬಹುದು. ಹಾಗಾಗಿ ನಗರ ಪ್ರದೇಶದಲ್ಲೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
1: ಮತ್ತೆ ನಿರಂತರ ಓಡಾಟ, ಟ್ರಾಫಿಕ್, ಪೊಲ್ಯೂಷನ್ ಎಲ್ಲವೂ ಕೂಡ ಫಸ್ಟ್ಗೆ ಬಂದು ಚರ್ಮಕ್ಕೆ.
2: ಹೌದು
1: ಅಲ್ವಾ?
2: ಯಾಕೆಂದ್ರೆ ಚರ್ಮ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ.
1: ಹೌದೌದು.
2: ಇದು ನಮ್ಮ ದೇಹದವನ್ನ ದೇಹದಲ್ಲಿರ್ತಕ್ಕಂತ ಮಾಂಸಖಂಡೆ ಇರ್ಬೋದು, ಅಂಗಾಂಗಗಳಿರ್ಬೋದು, ಎಲ್ಲದನ್ನು ಸಹ ರಕ್ಷಣೆ ಮಾಡುತ್ತೆ ಚರ್ಮ
1: ರಕ್ಷಣೆ. ಹೌದೌದೌದು. ಅಂದ್ರೆ ಈಗ ಇತ್ತೀಚೆಗೆ ತಾವು ಹೇಳ್ತಾ ಇರಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ, ನಗರದಲ್ಲಿ ಕಡಿಮೆ ಅಂತ ಹೇಳಿ ಅನ್ಕೊಂಡಿದ್ವಿ ನಾವು, ಬಟ್ ನಗರದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನು, ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತಾನ?
2: ಅರಿವಿನ ಕೊರತೆ, ಪೌಷ್ಟಿಕಾಂಶದ ಕೊರತೆ ಹಾಗೂ ಪೊಲ್ಯೂಷನ್, ಇದೆಲ್ಲ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ.
1: ಅಂದ್ರೆ ಈಗ ಜಾಗತಿಕವಾಗಿ ಇದರ ಸಮಸ್ಯೆ ಏನು, ಹಾಗಾದ್ರೆ ಈಗ ಗ್ರಾಮೀಣ ನಗರ ಆಯ್ತು, ನಮ್ಮ ದೇಶ ಮಟ್ಟದಲ್ಲಿ ಎಷ್ಟೇ ನಾವು ಶುಚಿತ್ವವನ್ನು ಕಾಪಾಡಿಕೊಂಡ್ರು ಕೂಡ ಚರ್ಮ ರೋಗದ ಕಾಯಿಲೆ ಕಾಡ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ. ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಇದ್ರ ಪರಿಸ್ಥಿತಿ?
2: ಜಾಗತಿಕ ಮಟ್ಟದಲ್ಲಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ 2025 ಇದೊಂದು ಜಾಗತಿಕ ಸಮಸ್ಯೆ ಅಂತ ಘೋಷಿಸ್ಬಿಟ್ಟಿದೆ ಚರ್ಮದ ಕಾಯಿಲೆಗಳನ್ನ.
1: ಹೌದು, ಹಂಗಾರೆ ಇದು ಜಾಗತಿಕ ಸಮಸ್ಯೆ.
2: ಜಾಗತಿಕ ಸಮಸ್ಯೆ. ಈಗ ಹಿಂದೆ ನೋಡಿ, ಚರ್ಮ ಡಾಕ್ಟರ್ಗಳೇ ಇರ್ತಿತ್ತಿಲ್ಲ, ಸ್ಪೆಷಲಿಸ್ಟ್ಗಳೇ ಇರ್ತಿತ್ತಿಲ್ಲ. ಇತ್ತೀಚೆಗೆ ನೀವೆಲ್ಲರೂ ಚರ್ಮ ತಜ್ಞರು ಜಾಸ್ತಿ ಕಾಣ್ತಾ ಇದ್ದಾರೆ, ಕಾರಣ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ.
1: ಅಂದ್ರೆ ಈಗ ಚರ್ಮ ರೋಗಕ್ಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋದ್ರೆ ನಾವು ಚರ್ಮ ರೋಗ ಕಾರಣಗಳ ಬಗ್ಗೆನೇ ಚರ್ಚೆ ಮಾಡಬೇಕಾಗತ್ತೆ ಇವತ್ತು.
2: ಹೌದು.
1: ಇಂಥ ಈ ಹೆಚ್ಚಾಗ್ತಾ ಇರುವಂತಹ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ಬೇಕೀಗ. ಬೇರೆ ಬೇರೆ ಎಲ್ಲಾ ಕಾರಣಗಳಿಂದ ಕಾಯಿಲೆ ಬರುತ್ತೆ. ಹೌದು
2: ಹೌದು.
1: ಬಟ್ ನಮಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಈ ವಿಶೇಷವಾಗಿ ಚರ್ಮ ರೋಗಕ್ಕೆ ಅಂದಾಗ ಹೇಗೆ ತಾವು ಈ ಚಿಕಿತ್ಸೆಯನ್ನು ಕೊಡ್ತೀರಿ, ಏನೇನು ಅದಕ್ಕೆ ಕ್ರಮಗಳು?
2: ಈಗ ಚರ್ಮ ರೋಗ ಅಂತಾನೆ ಅಲ್ಲ, ಹೋಮಿಯೋಪತಿ ಎಲ್ಲಾದಕ್ಕೂ ಚಿಕಿತ್ಸೆ ಇದೆ. ಚರ್ಮ ರೋಗದಲ್ಲಿ ಯಾಕೆ ಅತ್ಯಂತ ಪರಿಣಾಮಕಾರಿ ಆಗುತ್ತೆ ಅಂತಂದ್ರೆ, ನಿಮಗೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಕೆಲವು ಸಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ, ಮತ್ತೆ ಇನ್ನು ಹಾಗಾಗಿ ಹೋಮಿಯೋಪತಿನಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ.

0: ಎರಡನೇ ಕಾರಣ ಏನಾಗುತ್ತೆ ಅಂತಂದ್ರೆ ಹೋಮಿಯೋಪತಿನಲ್ಲಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಇಂಡಿವಿಜುವಲೈಸೇಷನ್. ಬರೀ ಚರ್ಮದ ಯಾವುದೋ ಒಂದು ಗುಳ್ಳೆ ಅಂತನೋ ಅಥವಾ ಏನೋ ಒಂದು ಕೀವ್ ತುಂಬಿದೆ ಅಂತಾನೆ ಬಂದಿರ್ತಾರೆ, ಅದಷ್ಟನ್ನೇ ನೋಡೋದಿಲ್ಲ ನಾವು. ರೋಗಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಅದು ಯಾಕೆ ಬಂತು, ಯಾವ ಕಾರಣದಿಂದ ಬಂದಿರಬಹುದು, ಈಗ ಕೂಲಂಕುಷವಾಗಿ ಪರಿಶೀಲಿಸಿ ಚಿಕಿತ್ಸೆ ಕೊಡೋದ್ರಿಂದ ವಿಶೇಷವಾಗಿ ದೀರ್ಘವಾಗಿ ಅತ್ಯಂತ ವೇಗವಾಗಿ ಪರಿಣಾಮ ಬೀರುತ್ತೆ,
1: ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಅನ್ಬಹುದು. ಅಂದ್ರೆ ಈಗ ಚರ್ಮದ ಬೇರೆ ಬೇರೆ ಕಾಯಿಲೆಗಳು ಈ ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ತೀರಿ ನೀವು?
0: ಹೌದು.
1: ಅದರಲ್ಲಿ ಎಲ್ಲವನ್ನು ಅಧ್ಯಯನ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ?
0: ಹೌದು.
1: ಏನೇನು ಈ ಚರ್ಮದ ಕಾಯಿಲೆ ಪ್ರಕಾರಗಳು ಯಾವ್ಯಾವ ಇರ್ತವೆ ಸರ್?
0: ಸಾಮಾನ್ಯವಾಗಿ ನಿಮಗೆ ಸ್ಕೇಬಿಸ್ ಅಂತೀವಿ ಅಂದ್ರೆ ಕಜ್ಜಿ, ಅಥವಾ ಎಕ್ಸಿಮಾ ಅಂತೀವಿ, ಇಸಬು ಅಥವಾ ಸೋರಿಯಾಸಿಸ್ ಆಗ್ಬೋದು, ಅಥವಾ ಹುಣ್ಣುಗಳಾಗ್ಬೋದು, ಈ ತರ ಎಲ್ಲ, ಮತ್ತೆ ಮೊಡವೆಗಳಿರ್ಬೋದು, ಇದೆಲ್ಲ ಚರ್ಮದ ಕಾಯಿಲೆಗಳೇನೆ. ಆದ್ರೆ ನಾವು ರೋಗಿ ಬಂದಾಗ ಇದೊಂದನೇ ನೋಡಲ್ಲ, ಇದಕ್ಕೆ ಕಾರಣ ಏನಿರ್ಬೋದು, ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ತೊಂದರೆ ಆಗಿಂದ ಇದು ಬಂದಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇಂದ ಬಂದಿರ್ಬೋದು, ಅಥವಾ ಅನುವಂಶಿಕವಾಗಿ ಸಹ ಬಂದಿರ್ಬೋದು. ಇದನ್ನೆಲ್ಲ ಕೂಲಂಕುಷ ಪರಿಶೀಲನೆ ಮಾಡೋದ್ರಿಂದ ನಾವು ಚರ್ಮದ ಕಾಯಿಲೆಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಕೊಡ್ತೀವಿ.
1: ಸರ್, ತಾವು ಮಾನಸಿಕ ಕಾಯಿಲೆಯಿಂದ ಕೂಡ ನಾವು ಈ ರೀತಿಯಾದ ಕಾಯಿಲೆ ಬರುತ್ತೆ ಅಂತಂದ್ರೆ ಸ್ವಲ್ಪ ಆಶ್ಚರ್ಯ ಅನಿಸ್ತು.
0: ಹೌದು, ಅದರಿಂದ
1: ಒತ್ತಡ, ಮಾನಸಿಕ ಕಾಯಿಲೆ, ಮಾನಸಿಕ ಸ್ಥಿತಿಗತಿಗಳು ಹೇಗೆ ಇದಕ್ಕೆ ಸಂಬಂಧಪಡ್ತವೆ, ಕಾಯಿಲೆಗೆ ಹೇಗೆ ಬರುತ್ತದೆ, ಏನ್ ಕಾರಣ, ಹೆಂಗೆ?
0: ಸಾಮಾನ್ಯವಾಗಿ ಏನಾಗುತ್ತೆ ನಮ್ಗೆ, ಎರಡು ತರ ಕಾಯಿಲೆ, ಒಂದು ದೈಹಿಕ, ಒಂದು ಮಾನಸಿಕ. ನಮ್ಮ ಮನುಷ್ಯನ ಮೂಲ ಯಾವುದೇ ಕಾಯಿಲೆ ತಗೊಳ್ಳಿ, ಚರ್ಮ ಅಂತಲ್ಲ, ಎಲ್ಲದಕ್ಕೂ ಮೂಲ ಮಾನಸಿಕ, ಯಾವುದೇ ಇರ್ಬೋದು. ಮಾನಸಿಕ ಮನುಷ್ಯ ಫಸ್ಟ್ ಒತ್ತಡ ಶುರುವಾಗುತ್ತೆ, ನಿದ್ರಾಹೀನತೆ, ಒತ್ತಡ. ಅವನ ಬಾಡಿನಲ್ಲಿ ಯಾವುದು ಅಂಗ ವೀಕ್ ಆಗಿರುತ್ತೋ ಅದ್ರ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ. ಚರ್ಮ ವೀಕ್ ಆಗಿ ಚರ್ಮದ ಪರಿಣಾಮ ಇರ್ಬೋದು, ಲಿವರ್ ವೀಕ್ ಆಗಿದ್ರೆ ಲಿವರ್ ಮೇಲೆ ಪರಿಣಾಮ ಇರೋದು, ಅದರ ತಕ್ಷಣ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಕರಿತೀವಿ.
1: ಹೌದು.
0: ಮೂಲ
1: ಮನಸ್ಸು,
0: ಮನಸ್ಸು ಆಮೇಲೆ ದೈಹಿಕ.
1: ದೈಹಿಕ.
0: ಸೊ ಅದಕ್ಕೆ ಹೋಮಿಯೋಪತಿ ನಾವು ಮಾನಸಿಕವಾಗಿ ಜಾಸ್ತಿ ನಾವು
1: ಅಧ್ಯಯನ ಮಾಡ್ಬೇಕಂದ್ರೆ ಸಾಕಷ್ಟು ಪೂರ್ತಿ ಅಧ್ಯಯನ ಮಾಡ್ಬಿಡ್ತೀರಿ.
0: ಹೌದು. ಮಾನಸಿಕವಾಗಿ ನಾವು ಜಾಸ್ತಿ
1: ಅವನ ಇತಿಹಾಸ ಮತ್ತೆ ಅವ್ರ ಮನೆಯವರ ಇತಿಹಾಸ,
0: ಮನೆಯವರ ಇತಿಹಾಸ, ಅವನ ಸ್ವಭಾವ, ಮತ್ತೆ ಹೆರಿಡಿಟ್ರಿ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇನಾಗಿತ್ತು, ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ಮೂಲ ಕಾರಣ ಪತ್ತೆ ಹಚ್ಚುತ್ತೇವೆ. ಇದರಲ್ಲಿ
1: ಈ ಒಂದು ಈ ರೀತಿಯಾದಂತಹ ಕಾಯಿಲೆಗೆ ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ತಾವು ಈಗ ಅವಾಗ ಹೇಳಿದ್ರಲ್ಲ, ಏನೇನು ಚಿಹ್ನೆಗಳನ್ನ ನೀವು ನೋಡ್ತೀರಂತ?
0: ಸಾಮಾನ್ಯ ಮೂಲವಾಗಿ ಕೆರೆತ, ಕಡತ, ಅಥವಾ ಇಚ್ಚಿಂಗ್ ಅಂತೀವಿ ಸಾಮಾನ್ಯವಾಗಿ ಯಾವುದೇ ಚರ್ಮದ ಕಾಯಿಲೆ, ಕಡತ ಬರುತ್ತೆ, ಅಥವಾ ನವೆ ಅಂತ ಹೇಳ್ತಾರೆ, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು, ಅಥವಾ ಪಸ್ಟ್ಯೂಲ್ಸ್ ಅಂತೀವಿ, ಕಿವಿ ತುಂಬಿದ ಗುಳ್ಳೆಗಳಾಗ್ಬೋದು, ಅದ್ ಹಾಗೆ ಬಿಟ್ಟು ದೊಡ್ಡದಾಗುತ್ತೆ, ಅದು ನಾಡ್ಯೂಲ್ಸ್ ಅಂತೀವಿ. ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಚರ್ಮ ರೋಗದ ಲಕ್ಷಣಗಳು. ಇನ್ನು ಕಾಯಿಲೆಯಿಂದ ಕಾಯಿಲೆಗೆ ಚಿಹ್ನೆಗಳು ವ್ಯತ್ಯಾಸ ಆಗುತ್ತೆ.
1: ಹಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದ
0: ಹುಣ್ಣಾಗತ್ತೆ, ಹುಣ್ಣಲ್ಲಿ ಕಿವಿ ಇರುತ್ತೆ.
1: ಈ ಗಂಭೀರವಾದಂತಹ ಕಾಯಿಲೆ ನಮ್ಮಲ್ಲಿ ಅಂತ ಹೇಳ್ಬೇಕಂದ್ರೆ ಯಾವ ಕಾಯಿಲೆ ನಿಮ್ಗೆ ಕಂಡು ಬರ್ತಾ ಇದೆ?
0: ಸರ್, ಎಲ್ಲಾವುದು ಗಂಭೀರವಾದ ಕಾಯಿಲೆನ ಇತ್ತೀಚಿನ ದಿನಗಳಲ್ಲಿ, ಯಾವುದು ಒಂದು ತಾತ್ಸಾರ ಮಾಡೋ ಹಾಗಿಲ್ಲ.
1: ಈಗ ಹೋಮಿಯೋಪತಿ ಹೇಗೆ ಪರಿಣಾಮಕಾರಿಯಾಗಿ, ಇನ್ನು ಈಗ ತಾವು ಅವರನ್ನು ಕೇಳ್ತೀರಿ, ಪ್ರಶ್ನೆ ಕೇಳ್ತೀರಿ, ಅವ್ರ ಇತಿಹಾಸ ಅರಿತುಕೊಳ್ತೀರಿ, ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ಲ, ಅವರು ಎಷ್ಟು ದೀರ್ಘಕಾಲ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಸಾಮಾನ್ಯ ಎಲ್ಲರೂ ಏನಂತಾರೆ ಅಂದರೆ ಹೋಮಿಯೋಪತಿ ಅಂದರೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಅಂತ ಅಂತಾರೆ, ಇವನ ಆಯುರ್ವೇದನೂ ಕೂಡ ಹಾಗೆ ಅಂತಾರೆ ಬಿಡಿ, ಹೇಗೆ ಅವ್ರನ್ನ ನೀವು ಉಪಚರಿಸ್ತೀರಿ ಅಂತ?
0: ಇದು ಒಳ್ಳೆ ಪ್ರಶ್ನೆ. ಜನಗಳ ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಹೋಮಿಯೋಪತಿ ನಿಧಾನ.
1: ಹೌದು.
0: ಅದೇನಾಗುತ್ತೆ, ನಾವು ಅಕ್ಯೂಟ್ ಡಿಸೀಸ್, ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದ್ರೆ ತಕ್ಷಣ ಬಂದಿರತಕ್ಕಂಥದ್ದು, ಕ್ರಾನಿಕ್ ಡಿಸೀಸ್ ಅಂತಂದ್ರೆ ಒಂದ್ ತಿಂಗಳಿಂದ, ಮೂರು ತಿಂಗಳಿಂದ, ಆರು ತಿಂಗಳಿಂದ, ವರ್ಷಾನುಗಟ್ಟಲಿಂದ ಇರುತ್ತೆ. ಅಕ್ಯೂಟ್ ಡಿಸೀಸ್ ನಲ್ಲಿ ಸಡನ್ ಆಗಿ ಪರಿಣಾಮ ಬೀರುತ್ತೆ. ಕ್ರಾನಿಕ್ ಡಿಸೀಸ್ ನಲ್ಲಿ ಏನಾಗ್ಬಿಡುತ್ತೆ, ಅವ್ನು ಯಾರು ಹೋಮಿಯೋಪತಿನಲ್ಲಿ ಹುಡ್ಕೊಂಡು ಬರಲ್ಲ, ಡೈರೆಕ್ಟ್ ಆಗಿ ಯಾರು ಬಂದಿರಲ್ಲ, ಅವ್ನ ಎಲ್ಲಾ ಕಡೆ ಸುತ್ತಿ ಕೊನೆಗೆ ಇಲ್ಲುವೇ ಏನೋ ಆಗ್ಬೋದೇನೋ ಬರ್ತಾರೆ ಹೊರತು 100% ಆಗುತ್ತೆ ಅಂತ ಬಂದಿರಲ್ಲ.
1: ಯಾವಾಗ ಗುಣ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅವಾಗ ನಮಗೆ ಬರುತ್ತೆ.
0: ಅವ್ರು ಬಂದಾಗ ಏನಾಗುತ್ತೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದಿರ್ತಾರೆ. ಇಲ್ಲೂ ಫಸ್ಟ್ ಟೈಮ್ ಬಂದಾಗ ಅವರು ಎಲ್ಲಾದನ್ನು ಸಹ ಮುಚ್ಚು ಮರೆಯದಲ್ಲ ಹೇಳೋದಿಲ್ಲ. ಇದು ಮುಖ್ಯವಾಗಿ ಏನಾಗುತ್ತೆ, ಅವ್ರ ಎಲ್ಲ ತಮ್ಮ ಕಾಯಿಲೆಗಳು ಏನ್ ಸಮಸ್ಯೆ ಇರುತ್ತೋ, ವೈದ್ಯರು ಏನ್ ಕೇಳ್ತಾರೋ ಎಲ್ಲ ಮುಚ್ಚು ಮರೆಯದೆ ಹೇಳ್ಕೋಬೇಕು. ಮೊದಲನೇದು. ಎರಡನೇದು ವೈದ್ಯರು ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೇಳಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಸೂಚಿಸಲು ಸಹ ವೈದ್ಯರ ಕರ್ತವ್ಯ.
1: ಸರ್, ಇವತ್ತು ಹೋಮಿಯೋಪತಿ ವೈದ್ಯರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು. ಬೇರೆ ವೈದ್ಯರು ಅವರು ನಾವು ಹೇಳ್ತಾನೆ ಇರ್ತೀವಿ ಕೆಳಗಡೆ ಹಿಂಗ ಅವ್ರು ಮೆಡಿಸಿನ್ ಬರೀತಾ ಇರ್ತಾರೆ, ಅಂದ್ರೆ ಎಲ್ಲಾ ರೋಗಿಗಳದ ಮಾತುಗಳನ್ನ ಕೇಳಿ ಕೇಳಿ ಸಾಕಾಗಿದೆ ಅಂತ ಹೇಳಿ ಅವ್ರ ವಿಷಯದಲ್ಲಿ ಹೇಳ್ಬೋದು, ಆದ್ರೆ ನಿಮ್ಮಲ್ಲಿ ಆಗಿಲ್ಲ. ನೀವು ರೋಗಿ ಎಷ್ಟು ವಿವರವಾಗಿ ಮಾತಾಡ್ತಾನೆ, ಎಷ್ಟು ಹೇಳ್ಕೊಳ್ತಾನೆ, ಅಷ್ಟು ನಿಮಗೆ ಸುಲಭ ಅಲ್ವಾ? ಈಗ ಚರ್ಮ ರೋಗ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿ ಅಂತಂದಾಗ ಇನ್ನೊಂದು ವಿಷಯ ಅಂದ್ರೆ, ಒಂದು ದೀರ್ಘಕಾಲಿಕ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಅರ್ಜೆಂಟ್ ಆಗಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ. ಮತ್ತೆ ಇನ್ನೊಂದು ಏನಂತಂದ್ರೆ, ಖರ್ಚಿಂದು ಅಂತ ಬರುತ್ತೆ ನೋಡಿ, ಇವಾಗ ವೈದ್ಯಕೀಯ ಖರ್ಚು ಬಹಳ ದೊಡ್ಡದು ನಮ್ಗೆ.
0: ಹೌದು. ಇತ್ತೀಚೆಗೆ ವೈದ್ಯಕೀಯ ವೃತ್ತಿ ಕಮರ್ಷಿಯಲ್ ಆಗ್ತಾ ಇದೆ ಸಾಮಾನ್ಯವಾಗಿ. ನಿಮ್ ಹೋಮಿಯೋಪತಿನಲ್ಲಿ ಬಹಳ ಅತ್ಯಂತ ಕಡಿಮೆ ವೆಚ್ಚ

0: ಚಿಕಿತ್ಸೆ ಸಿಗುತ್ತೆ. ಅದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ರಂತವೆ, ಒಂದ್ ರೂಪಾಯಿ ಖರ್ಚಿಲ್ಲ. ಮನೆಯಿಂದ ಆಸ್ಪತ್ರೆಗೆ ಬರಕ್ ಏನಾದ್ರು ವೆಹಿಕಲ್ ಅಲ್ಲಿ ಬಂದಿದ್ರೆ ಏನಾದ್ರು ಆಟೋ ಬಂದ್ರೆ ಬಿಟ್ಬಿಟ್ರೆ ಯಾವುದೇ ಖರ್ಚು ಇಲ್ಲ. ಅಕಸ್ಮಾತ್ ನಿಮಗೆ ಸರ್ಕಾರಿ ಆಸ್ಪತ್ರೆ ಸಿಗದೆ ಹೋದ್ರೆ ಖಾಸಗಿ ಕ್ಲಿನಿಕ್ ಹೋದ್ರೆ ಒಂದ್ 200-300-500 ರೂಪಾಯಿಗೆ ಆಗ್ಬಿಡುತ್ತೆ.
1: ಅದು ಕಾರ್ಪೊರೇಟ್ ರೀತಿಯಲ್ಲಿ ಇರಬಾರದು, ಪರವಾಗಿಲ್ಲ ಅಂದ್ರೆ ನೋಡ್ಬೇಕು, ಹುಡುಕ್ಬೇಕು. ಯಾಕಂದ್ರೆ ಹೋಮಿಯೋಪತಿನಲ್ಲಿ ಕೂಡ ಹೆಚ್ಚಿನ ಖರ್ಚು ವೆಚ್ಚಗಳಾಗೋ ರೀತಿಯನ್ನು ಕೂಡ ಇವತ್ತು
0: ಸಿಟಿಗಳಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಆ ತರದ
1: ಸುಲಭ ಏನಂದ್ರೆ ತಾವು ಹೇಳಿದಂಗೆ ಸರ್ಕಾರ ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದೆ, ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ, ಆಸ್ಪತ್ರೆಗಳನ್ನು ಕಟ್ಟಿದೆ, ಅನೇಕ ಹಾಸ್ಪಿಟಲ್ಗಳು ಎಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಸಿಗ್ತಾ ಇದಾವೆ.
0: ಮಾಹಿತಿ ಕೊರತೆ, ಈ ಮಾಹಿತಿ ಕೊರತೆಯಿಂದ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ, ಅದರ್ವೈಸ್ ಎಲ್ಲರೂ ಇತ್ತೀಚೆಗೆ ತಗೊಳ್ತಾ ಇದಾರೆ ಬರ್ತಾರೆ.
1: ಅಂದ್ರೆ ಸಂಪೂರ್ಣವಾಗಿ ಪರಿಹಾರ ಆಗ್ಬಿಡುತ್ತೆ ಒಂದ್ಸಲ ಚಿಕಿತ್ಸೆ ತಗೊಂಡ್ಬಿಟ್ರೆ,
0: ಪರಿಹಾರ ಆಗಲಿ ಅಂತಾನೆ ಚಿಕಿತ್ಸೆ ಕೊಡುತ್ತೆ.
1: ಕೊಡ್ತಾ ಇದೆ ಅಂದ್ರೆ ಈ ಕೆಲಸ ಈ ಸೈಡ್ ಇಫೆಕ್ಟ್ ಅಥವಾ ಮತ್ತು ಮತ್ತು ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾರಲ್ಲ, ಹೋಮಿಯೋಪತಿ ಇದರೊಳಗೆ ಏನೇ ನೀವು ಚಿಕಿತ್ಸೆ ಕೊಡಕ್ ಶುರು ಮಾಡ್ಬಿಟ್ರೆ ಸಂಪೂರ್ಣವಾಗಿ ಆ ಕಾಯಿಲೆ ಗುಣ ಆಗ್ಬಿಡುತ್ತೆ ಅಂತ ಒಂದು ಭಾವನೆ
0: ಆಗುತ್ತೆ. ಆಗುತ್ತೆ
1: ಆಗುತ್ತೆ
0: 100% ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಬೇರೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಇದರಲ್ಲಿ ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ ಮುಲಾ ಮುಂದೆ ಹಚ್ತಾರೆ, ಅದನ್ನ ಅಲ್ಲಿ ಏನಾಗುತ್ತೆ ಸಪ್ರೆಷನ್ ಆಗುತ್ತೆ. ಜನಗಳು ಅಷ್ಟೇನೆ, ಈಗ ಹೋಮಿಯೋಪತಿ ಡಾಕ್ಟರ್ ಹತ್ರ ಬಂದಾಗ ಔಷಧಿಗಳ ಜೊತೆಗೆ ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ.
1: ಅದು ಬೇಕಾದ್ರೆ ಕಾಣಿಸ್ಬೇಕು, ಅವ್ರು ಹಚ್ಬೇಕು ಅವ್ರಿಗೆ.
0: ಆದ್ರೆ ಅದನ್ನ ಆಕ್ಚುಲಿ ನಾವು ಅದನ್ನ ಸಪೋರ್ಟ್ ಮಾಡಲ್ಲ, ಯಾಕೆಂತಂದ್ರೆ ಅದು ಅವಶ್ಯಕತೆ ಇರೋದಿಲ್ಲ. ಕಾಯಿಲೆಗೆ ಮೂಲ ಕಾರಣ ಒಳಗಡೆ, ಅದನ್ನ ಕಂಡಿಡಿದ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇದೇನಾದ್ರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಗೆ ಸೈಕಲಾಜಿಕಲ್ ಎಫೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೋದೇ ಹೊರತು ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಾಸಿ ಆಗಲ್ಲ. ಆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಯಿನ್ಮೆಂಟ್ ಆಗ್ತಕ್ಕಂತ ಸಪ್ರೆಸ್ ಆಗುತ್ತೆ, ಸಪ್ರೆಸ್ ಆಗಿ ಅದು ಬೇರೆ ಕಾಯಿಲೆ ತರ ಕಾಣಿಸ್ಕೊಳ್ಳತಕ್ಕ ಅವಕಾಶ ಜಾಸ್ತಿ ಮುಂದೆ.
1: ಈಗ ತಾವು ಈಗ ಹೋಮಿಯೋಪತಿ ಒಂದು ವೈದ್ಯ ಪದ್ಧತಿ ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಅರ್ಥ ವಿವರಣೆ ಕೊಡ್ತಿರ್ತಾವೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಹೋಮಿಯೋಪತಿ ವೈದ್ಯ ಪದ್ಧತಿಯ ಒಂದು ಲಕ್ಷಣ ಹೇಗೆ ಮಾಡೋದು ಕೆಲಸ ಮಾಡೋದು?
0: ಈಗ ಹೋಮಿಯೋಪತಿನಲ್ಲಿ ಅದರ ಮೂಲ ತತ್ವ ಸಿಮಿಲಿಯಾ ಸಿಂಗಲ್ಸ್ ಕರೆಂಟ್ ಅಂತ. ಅಂದ್ರೆ ಯಾವ ವಸ್ತು ನಿಮಗೆ ಕಾಯಿಲೆ ಉಂಟು ಮಾಡುತ್ತೋ ಅದೇ ವಸ್ತುನ ಔಷಧ ರೂಪದಲ್ಲಿ ಕೊಟ್ಟಾಗ ಅದು ವಾಸಿ ಮಾಡುತ್ತೆ,
1: ಪ್ರಚೋದಿಸೋದು. ಅದರ ಮೂಲಕವಾಗಿನೇ ಅದನ್ನ ಆರಾಮ ಮಾಡಬೇಕು.
0: ಮುಳ್ಳನ್ನ ಮುಳ್ಳಿನಲ್ಲಿ ತೆಗೆದು ಆತರ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಗೆ ಈರುಳ್ಳಿನ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಸಾಮಾನ್ಯವಾಗಿ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಆ ಈರುಳ್ಳಿಂದನೇ ತಯಾರಿಸತಕ್ಕಂತ ಒಂದು ಔಷಧಿ ಇದೆ, ಆಲಿಯಂ ಸೀಪ ಅಂತ. ಯಾರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ, ನೆಗಡಿ ಆಗುತ್ತೆ, ಅದನ್ನೇ ಔಷಧಿ ರೂಪದಲ್ಲಿ ಕೊಟ್ಟಾಗ ವಾಸಿ ಆಗುತ್ತೆ. ಇದು ಹೋಮಿಯೋಪತಿಯ ತತ್ವ. ಸೊ ಹೀಗಾಗಿ ನಾವು ಏನಾಗುತ್ತೆ, ರೋಗ ಲಕ್ಷಣಗಳನ್ನ ಆಧರಿಸಿ ಅದರ ಜೊತೆಗೆ ವಿಶೇಷವಾದ ಚಿಹ್ನೆಗಳನ್ನ ಗಮನಿಸಿ ಔಷಧಿ ಕೊಡ್ತೀವಿ. ಹಾಗಾಗಿ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಈಗ ಚರ್ಮ ಕಾಯಿಲೆ ಒಳಗಿಂದ ಆರಾಮ ಆಗ್ಬೇಕು ಅಂತ ಅನ್ನೋದನ್ನ ಹೇಳಿದಂಗ ಐತಿ. ಅವ್ರ ಮೇಲ್ಗಡೆ ಹಚ್ಚಲಿಬೇಕಾದ್ರೆ ಸಮಾಧಾನಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀರಿ, ಅದಕ್ಕೂ ಕೂಡ ಎಲ್ಲಾ ವೈದ್ಯ ಪದ್ಧತಿಯಲ್ಲಿ ಇದ್ದಂಗೆ ನಿಮ್ಮಲ್ಲಿ ಕೂಡ ಆಯಿಂಟ್ಮೆಂಟ್ಸ್ ಇರುತ್ತೆ. ಅಂದ್ರೆ ಈಗ ಏನೋ ಒಂಥರ ಒಂದೇ ರೀತಿ ಔಷಧ ಕಾಣಿಸುತ್ತಲ್ಲ ಅಂತ ಒಂದು ಭಾವನೆ ಚರ್ಮ ರೋಗಕ್ಕೆ. ತಾವು ನಾನು ಬೇರೆ ಯಾರಾದ್ರೂ ನಾನು ಹೋಗಿದ್ದೆ ಹಾಸ್ಪಿಟಲ್ಗೆ ನನಗೂ ಅದನ್ನೇ ಕೊಟ್ರು ಅಂತಾರಲ್ಲ, ಇದು ಏನು?
0: ಇದು ತಪ್ಪು ಕಲ್ಪನೆ. ಏನಾಗುತ್ತೆ, ಸಾಮಾನ್ಯ ಜನರಿಗಂತಲ್ಲ, ಈ ಒಂದು ಎಜುಕೇಟೆಡ್ ಪೀಪಲ್ಗೂ ಸ್ವಲ್ಪ ಅಷ್ಟರನ್ನಲ್ಲ ಅದೇ ಅನುಭವ ಆಗುತ್ತೆ. ಯಾಕೆಂದ್ರೆ ಔಷಧಿ ನೋಡಕ್ ಒಂದೇ ತರ ಇರುತ್ತೆ. ಆ ಸಣ್ಣ ಸಣ್ಣ ಗುಳಿಗೆಗಳು ಏನಿದೆ ಅದನ್ನ ಗ್ಲಾಬ್ಯುಲ್ಸ್ ಅಂತ ಕರಿತೀವಿ. ಅದಕ್ಕೆ ಔಷಧಿ ಹಾಕಕ್ ಮುಂಚೆ ಅದು ಪ್ಲೈನ್ ಗ್ಲಾಬ್ಯುಲ್ಸ್, ಸಕ್ಕರೆ ಗುಳಿಗೆ ಏನು ಇರಲ್ಲ. ನಮ್ಮಲ್ಲಿ 2,000-3,000 ಔಷಧಿಗಳಿವೆ. ಔಷಧಿಗಳನ್ನು ಮಿಕ್ಸ್ ಮಾಡಿದ ಮೇಲೆ ಅದು ಔಷಧಿ ಆಗುತ್ತೆ. ಯಾವ ರೋಗಿಗೆ ಯಾವ
1: ಖಾಲಿ ಗುಳಿಗೆ
0: ಗುಳಿಗೆ ಮಕ್ಕಳು ಬಂದ ತಕ್ಷಣ ಕೊಟ್ಬಿಡ್ತೀವಿ, ಗಲಾಟೆ
1: ಮಾಡ್ತಾರಪ್ಪ
0: ಅಂತ.
1: ಔಷಧಿ ಹಾಕಿದ್ಮೇಲೆ ಕೊಡಂಗಿಲ್ಲ,
0: ಔಷಧಿ ಹಾಕಿದ್ಮೇಲೆ ಕೊಡಕ್ ಬರೋದಿಲ್ಲ, ಔಷಧಿ ಆಗುತ್ತದ, ಅದು ಔಷಧಿ ಆಗುತ್ತೆ. ಹೀಗಾಗಿ ನೋಡಕ್ ಒಂದೇ ತರ ಇರುತ್ತೆ, ಆದ್ರೆ ಅದು ಔಷಧಿಗಳು ಬೇರೆ ಬೇರೆ ಆದ್ರಿಂದ ಸ್ವಲ್ಪ ಕೆಲವರಿಗೆ ಇನ್ನು ಅವೇರ್ನೆಸ್ ಬೇಕಾಗುತ್ತೆ.
1: ಅಂದ್ರೆ ಔಷಧಗಳು ಬೇರೆ ಬೇರೆ ಇರ್ತವೆ, ನೋಡಕ್ ಒಂದೇ ರೀತಿ ಕಾಣಿಸಿದ್ರು ಕೂಡ ಈ ಮಾರ್ಗ ಹೆಂಗೆ ಅಂದ್ರೆ ಒಂದು ಬಸ್ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರುತ್ತೆ, ಎಲ್ಲಾ ಆರಾಮ್ ಮಾಡ್ಕೊಂಡು ಲಾಸ್ಟಿಗೆ ಬರೋದು. ಹೌದಲ್ಲ, ಆ ರೀತಿ ಒಂದು ಉದಾಹರಣೆ. ಅಂದ್ರೆ ಒಂದೇ ರೀತಿ ಔಷಧ ಇದೆಯಲ್ಲ, ಒಂದೇ ಔಷಧ ಅಂತ ನಾವು ಹೇಳ್ತೀವಿ. ಈಗ ಕೆಲಸಲ್ಲ, ಒಂದ್ ಔಷಧ ಕೊಟ್ರೆ ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಅವನಿಗೆ ಅದು ಕೆಲಸ ಮಾಡಬೇಕು, ಆ ರೀತಿಯಾದಂತ ಒಂದು ವಿಚಾರ ಪದ್ಧತಿ ಇದೆಯಲ್ಲ ನಿಮ್ಮಲ್ಲಿ?
0: ಹೌದು ಹೌದು. ಯಾಕೆಂದ್ರೆ ನಾವು ವ್ಯಕ್ತಿಯನ್ನ ಸಮಗ್ರವಾಗಿ ಪರಿಶೀಲಿಸ್ತೀವಿ, ಇಂಡಿವಿಜುವಲೈಸೇಷನ್ ಅಂತೀವಿ. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಭಿನ್ನ. ಈಗ ಚರ್ಮ ರೋಗನೇ ತಗೊಳ್ಳೋಣ,
1: ಹೌದು,
0: ಯಾವ್ದೋ ಒಂದು ಇಸ್ಬೋ ಅಥವಾ ಒಂದು ಸ್ಕೇಬಿಸ್ ಏನೋ ಒಂದು ರೋಗ ಬಂದಿರುತ್ತೆ. 4 ಜನಕ್ಕೆ ಕಜ್ಜಿನ ಸ್ಕೇಬಿಸ್ ಅಂತಾನೆ ಇಟ್ಕೊಳ್ಳೋಣ. 4 ಜನಕ್ಕೂ ಸ್ಕೇಬಿಸ್ ಇದ್ರೆ 4 ಜನಕ್ಕೆ ಒಂದೇ ಔಷಧಿ ಬರೋದಿಲ್ಲ, ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಔಷಧಿ. ಯಾಕೆಂದ್ರೆ ಅವನ ಸ್ವಭಾವ, ಅವನ ಒಂದು ಮಾನಸಿಕ ಸ್ವಭಾವ, ಅವನು ಬೆಳೆದಿರ್ತಕ್ಕಂತ ವಾತಾವರಣ, ಅವನಲ್ಲಿರ್ತಕ್ಕಂತ ಚಿಹ್ನೆ. ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗ ಲಕ್ಷಣ ಏನ್ ಹೇಳ್ತೀವಿ, ಡಯಾಗ್ನೋಸಿಸ್ ಏನ್ ಮಾಡ್ತೀವಿ, ರೋಗದ ಲಕ್ಷಣ ಸೇಮ್ ಇರ್ಬೋದು, ಆದ್ರೆ ವೈಯಕ್ತಿಕ ಚಿಹ್ನೆ ಬೇರೆ ಬೇರೆ ಇರುತ್ತೆ. ಈಗ ನೋಡಿ, ಕೆಲವ್ರಿಗೆ ತಣ್ಣೀರ್ ಹಾಕಿದ್ರೆ ಕಡಿಮೆ ಆಗುತ್ತೆ, ಕೆಲವ್ರಿಗೆ ಬಿಸಿನೀರ್ ಬಿದ್ರೆ ಕಡಿಮೆ ಅನ್ಸುತ್ತೆ, ಕಾಯಿಲೆ ಒಂದೇ. ಇನ್ ಕೆಲವರಿಗೆ ಮೀನ್ ತಿಂದ್ರೆ ಜಾಸ್ತಿ ಆಗ್ಬೋದು, ಇನ್ ಕೆಲವರಿಗೆ ಹಾಲು ಕುಡಿದ್ರೆ ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ಗಮನಿಸಿ ಔಷಧಿ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂಥರ ವಿಶೇಷವಾದ ಚಿಕಿತ್ಸೆ.
1: ಹೌದು. ಈಗ ಅಂದ್ರೆ ಬಹಳ ಸಲ ಏನಂತ ಗೊತ್ತಾ, ಈ ಅಲರ್ಜಿ ಅಲರ್ಜಿ ಅಂತ ಹೇಳ್ತಾರೆ ನೋಡಿ ಸರ್, ಚರ್ಮ ರೋಗ ಕಾಯಿಲೆಗೂ ಅಲರ್ಜಿ ಇರುತ್ತಾ? ಅಲರ್ಜಿ ಕಾರಣದಿಂದ
0: 100%.

0: ಹಂಡ್ರೆಡ್ ಪರ್ಸೆಂಟ್ ಪೊಲ್ಯೂಷನ್ ಇಂದ ಬರುತ್ತೆ. ಕೆಲವೊಂದ ನೀವು ಡಸ್ಟ್ ಗಳು, ಪಾರ್ಥೆನಿಯಂ ಅಲರ್ಜಿ ಇರ್ಬೋದು, ಕೆಲವು ಫುಡ್ ಇಂದ ಇರ್ಬೋದು,
1: ನೆರಳಿಂದ ಬಿಸಿಲಿಗೆ ಹೋದ್ರೂ ಕೂಡ ಚರ್ಮ ಕೊಚ್ಚ ಕೊಚ್ಚ ಅಂತ
0: ಆಯಿಲ್ಸ್ ಇರ್ಬೋದು, ಇದೆಲ್ಲಾ ತರ ಅಲರ್ಜಿಂದ ಬರುತ್ತೆ.
1: ಈ ನೆರಳಿಂದ ಬಿಸಿಲಿಗೆ ಹೋದಾಗ
0: ಹೌದು,
1: ಚರ್ಮ ಒಂಥರ
0: ಅಲ್ಟ್ರಾವಯೊಲೆಟ್ ರೇಸ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ, ಯಾಕೆ ಎಲ್ಲರೂ ಒಂದೇ ತರ ಇರೋದಿಲ್ಲ.
1: ಸರ್, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಅಂತಂದಾಗ ಅವ್ನು ಗುಣಮುಖ ಆಗುವಂತ ಸಾಮರ್ಥ್ಯ ಕೆಲವು ವ್ಯಕ್ತಿಗಳು ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತಾ?
0: ಆ ತರದ
1: ಕ್ವಿಕ್ ಆಗಿ ಅಂದ್ರೆ ಬಹಳ ಇಲ್ಲ, ರಿಯಾಕ್ಟ್ ಬೇಗ ಆದ್ರೂ ಬೇಗ ಅಂದ್ರೆ ಒಂದು ಔಷಧಕ್ಕೆ ಅವರು ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ಬೇಕಂದ್ರೆ ಗುಣ ಆಗ್ಬೇಕು ಅಂತ.
0: ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ನಮ್ಮ ಆಹಾರ ಕ್ರಮ ಚೆನ್ನಾಗಿರ್ಬೇಕು, ಅವಾಗ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಸರ್, ಈಗ ಈ ಚರ್ಮರೋಗ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿರುವಂತಹ ಔಷಧಗಳ ಬಗ್ಗೆ ಸ್ವಲ್ಪ ಮಾತಾಡಿ.
0: ಔಷಧಿಗಳನ್ನ ಏನಾಗುತ್ತೆ, ನಾ ಇಲ್ಲಿ ಹೇಳ್ಬಿಟ್ರೆ
1: ಅದನ್ನ ತಗೋತಾರೆ.
0: ಈಗ ನಾನು ಆಗ್ಲೇ ಹೇಳಿದೆ ಏನು ಎಕ್ಸಿಮಾ ಅಂತ
1: ಹೇಳಿ,
0: ಯಾರು ಎಕ್ಸಿಮಾ ಅದೇ ಔಷಧ ತಗೊಂಡ್ಬಿಟ್ಟು ಅದು ಎಲ್ಲರಿಗೂ ಬರುತ್ತೆ.
1: ಪದೇ ಪದೇ ಹೇಳ್ತಾ ಇದ್ರು ತಾವು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗತ್ತೆ, ಆಮೇಲೆ ಗುಳಿಗೆ ಒಂದೇ ಇದ್ರು ಸಾವಿರಾರು ಔಷಧಗಳು ಆಗಿ ಪರಿಣಮಿಸ್ತವೆ.
0: ಹೌದು,
1: ಹಾಗಾಗಿ

0: ನಾ ಇಲ್ಲಿ ಹೇಳ್ಬಿಟ್ರೆ
1: ಅದನ್ನ ತಗೊಳ್ತಾರೆ.
0: ಈಗ ನಾನು ಆಗ್ಲೇ ಹೇಳಿದೆ ಏನು ಎಕ್ಸಿಮಾ ಅಂತ ಹೇಳಿ,
1: ಎಕ್ಸಿಮಾ
0: ಯಾರು ಎಕ್ಸಿಮಾ ಅದೇ ಔಷಧ ತಗೊಂಡ್ಬಿಟ್ಟು ಅದು ಎಲ್ರಿಗೂ ಬರುತ್ತೆ.
1: ಪದೇ ಪದೇ ಹೇಳ್ತಾ ಇದ್ರಿ ತಾವು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗತ್ತೆ. ಆಮೇಲೆ ಗುಳಿಗೆ ಒಂದೇ ಇದ್ರು ಸಾವಿರಾರು ಔಷಧಗಳು ಆಗಿ ಪರಿಣಮಿಸ್ತವೆ.
0: ಹೌದು, ಹಾಗಾಗಿ ಔಷಧಿಗಳು ಹೇಳಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಜನಗಳಿಗೆ ಮಾಹಿತಿಗೋಸ್ಕರ ನಾಲ್ಕು ಔಷಧಿ ಹೇಳ್ತೀನಿ. ಆರ್ಸೆನಿಕ್ ಮಾಲ್ವ್ ಇರ್ಬೋದು, ಸಲ್ಫರ್ ಇರ್ಬೋದು, ನೈಟ್ರಮ್ಯೂರ್ ಇರ್ಬೋದು, ಬ್ರಯಾನಿಯಾ, ಹೀಗೆ ಹಲವಾರು ಔಷಧಿಗಳು. ಎಲ್ಲಾ ಔಷಧಿಗಳನ್ನು ಸಹ ಉಪಯೋಗಿಸ್ತೀವಿ ನಾವು. ಇಂಥದ್ದೇ ಔಷಧಿ ಅಂತ ಪರ್ಟಿಕ್ಯುಲರ್ ಇದೇ ಔಷಧಿ ಕೊಡಬೇಕಂತ, ಆ ವ್ಯಕ್ತಿಯ ರೋಗ ಲಕ್ಷಣಗಳ ಅನುಸಾರವಾಗಿ ಅವರಿಗೆ ಯಾವುದು ಸೂಟ್ ಆಗುತ್ತೋ ಔಷಧಿ ಕೊಡ್ತೀವಿ.
1: ಅಂದ್ರೆ ಈಗ ಔಷಧಿಗಳನ್ನ ಹೇಳ್ತಿದ್ರಿ ತಾವು, ಈ ಔಷಧಿಗಳು ಸ್ವಲ್ಪ ಗಂಭೀರವಾದಂತಹ ಕಾಯಿಲೆಗಳಿಗೆ ಅದು ವೈದ್ಯರ ಒಂದು ನೆರವಿನಲ್ಲೇ ತಗೋಬೇಕು. ಈಗ ಸುಮ್ಮನೆ ಒಂಚೂರು ಏನೋ ಚರ್ಮ ಸ್ವಲ್ಪ ಏನೋ ಆಗಿದೆ, ಈಗ ತದ್ದು ಟೈಪ್ ಕಾಣಿಸುತ್ತೆ ನೋಡಿ, ಅದಕ್ಕೆ ಒಂಚೂರು ಆಸ್ಪತ್ರೆಗೆ ಹೆಂಗೆ ಮೆಡಿಕಲ್ ಶಾಪಿಗೆ ಹೋಗಿ ಸ್ವಲ್ಪ ಏನಾದ್ರು ಕೊಡಿ ಅಂತಾರಲ್ಲ, ಹಂಗೆ ಹೋಮಿಯೋಪತಿ ಔಷಧಾಲಯಕ್ಕೆ ಹೋಗಿ ಒಂಚೂರು ಕೊಡಿ ಸರ್ ಅಂತ ಹೇಳಿ ಕೇಳ್ಬೋದಾ?
0: ಅಲ್ಲ, ನೀವು ಔಷಧಾಲಯಕ್ಕೆ ಹೋದ ಡಾಕ್ಟರ್ ಇರ್ತಾರ ನೋಡ್ಕೊಂಡು ನಿಮ್ಗೆ ಯಾವ ಔಷಧಿ ಸಟ್ ಆಗುತ್ತೆ ಅದನ್ನೇ ಕೊಟ್ಬಿಡ್ತಾರೆ. ಡೈರೆಕ್ಟ್ ಆಗಿ ತಗೊಳ್ಳೋದು ನಾನು ಹೇಳಿದ್ನಲ್ಲ, ಸರ್ವರ್ಗಕ್ಕೂ ಒಂದೇ ಔಷಧಿ ಅಂತ ಇಲ್ಲ. ಇಲ್ಲಿ ನೀವು ಜ್ವರ ಬಂತು
1: ತಗೊಳ್ಳೇಬಾರದು,
0: ಪ್ಯಾರಾಸಿಟಮಾಲ್ ಅಂದ್ರೆ ಎಲ್ಲಾ ಜ್ವರಕ್ಕೂ ಆಗ್ಬಿಡುತ್ತೆ,
1: ಚರ್ಮ ರೋಗ ಕಾಯಿಲೆ ಅದು ಜಾಸ್ತಿ ಆಗ್ಬಿಡುತ್ತೆ, ಬೇಕಾರೆ
0: ಜಾಸ್ತಿನೂ ಆಗ್ಬಹುದು ಅಥವಾ ನೀವು ವಾಸಿ ಅದ್ರಲ್ಲಿ ಆಗ್ದೇ ಇರ್ಬೋದು. ಯಾಕೆಂದ್ರೆ ಆ ಔಷಧಿ ಒಂದು ಸೆಟ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಸಿಸ್ಟಮ್ ಮೇಲೆ ಒಂದು ತಪ್ಪು ಕಲ್ಪನೆ
1: ಬಂದ್ಬಿಡುತ್ತೆ. ಈಗ ಆರಂಭದಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ತಾವು ಸೂಕ್ಷ್ಮವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಎಲ್ಲಾ ಕಡೆನೂ ಕೂಡ ಹೈಜಿನಿಕ್ ಬಹಳ ಮುಖ್ಯ. ಅಂದ್ರೆ ಸ್ವಚ್ಛತೆ ನಗರದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಚ್ಛತೆ ರೀತಿ ಇರಲಿಕ್ಕಿಲ್ಲ, ಮತ್ತೆ ಇವರಿಗೂ ಕೂಡ ಸ್ವಚ್ಛತೆ ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಈ ಪೌಷ್ಟಿಕ ಆಹಾರದ ಬಗ್ಗೆ ಹೆಂಗೆ ಸರ್? ಈಗ ಒಂದು ಆಹಾರದ ಸಮಸ್ಯೆ ಮೂಲಕವಾಗಿ ದೇಹದ ಒಂದು ಚರ್ಮವನ್ನ ಚೆನ್ನಾಗಿ ಕಾಪಾಡ್ಕೋಬಹುದಾ?
0: ಹೌದು, ನಮ್ಮ ಚರ್ಮ ಆಗ್ಲೇ ಹೇಳಿದೆ, ಚರ್ಮ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ರಕ್ಷಣೆ ಕೊಡುತ್ತೆ. ಚಳಿಯಿಂದ ಇರ್ಬೋದು, ಮಳೆ ಇರ್ಬೋದು, ಗಾಳಿ ಇರ್ಬೋದು, ಬಿಸಿಲಿಂದ ರಕ್ಷಣೆ ಕೊಡುತ್ತೆ. ಹಾಗೆ ನೂರಾರು ಸಾವಿರಾರು ಕ್ರಿಮಿಕೀಟಗಳು ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ. ಆಗ ಅದು ರೋಗ ನಿರೋಧಕ ಶಕ್ತಿ ಯಾರಿಗೆ ಚೆನ್ನಾಗಿರುತ್ತೋ ಆಗ ಅದು ಕ್ರಿಮಿಕೀಟಗಳು ದೇಹವನ್ನು ಪ್ರವೇಶಿಸಕ್ಕೆ ಸಾಧ್ಯ ಆಗಲ್ಲ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಂತಂದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು,
1: ಮತ್ತು
0: ಅದರಲ್ಲಿ ಏನು ವಿಟಮಿನ್ಸ್ ಮಿನರಲ್ಸ್ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳು ಇದನ್ನು ಜಾಸ್ತಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಹೀಗಾಗಿ ಇದು ಚರ್ಮ ರೋಗ ರಕ್ಷಣೆ ಮಾಡಲು ಸಹ ಸಹಾಯ ಆಗುತ್ತೆ. ಹಾಗೆ ವಿಟಮಿನ್ ಸಿ, ವಿಟಮಿನ್ ಸಿನೂ ಸಹ ನಾಶವಾಗಿರ್ತಕ್ಕಂತ ಕೋಶಗಳನ್ನ ಚರ್ಮ ಮತ್ತೆ ಅದು ಹೊಸದಾಗಿ ಬೆಳೆಯಬೇಕಾಗುತ್ತೆ. ಹಾಗೆ ವಿಟಮಿನ್ ಸಿ ಬಹಳ ಮುಖ್ಯ. ಹಾಗೆ ನಮ್ಮ ದೇಹಕ್ಕೆ ವಿಟಮಿನ್ ಡಿನು ಮುಖ್ಯ. ವಿಟಮಿನ್ ಡಿ ತಯಾರಾಗಿದ್ದು ಚರ್ಮದಲ್ಲಿ ನ್ಯಾಚುರಲ್. ನಾವು ಪ್ರತಿನಿತ್ಯ ಒಂದು 5-10 ನಿಮಿಷ ಸೂರ್ಯನ ಕಿರಣಗಳಿಗೆ ನಾವು ಎಕ್ಸ್ಪೋಸ್ ಆದ್ರೆ ಆ ಸೂರ್ಯನ ಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದು ವಿಟಮಿನ್ ಡಿ ತಯಾರಾಗುತ್ತೆ.
1: ಬೇಕಂಗಾರೆ ಈಗ ಓಡಾಟ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು.
0: ಇವತ್ತಿನ ದಿವಸ ನೋಡಿ, ಹಿಂದಿನ ಕಾಲದಲ್ಲಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ಮಾತ್ರ ವಿಟಮಿನ್ ಡಿ ಕೊರತೆ ಇರ್ತಾ ಇತ್ತು, ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಕಾರಣ ಅವರು ಬಿಸಿಲಿಗೆ ಹೋಗ್ತಾ ಇಲ್ಲ, ಯಾರು ರೈತರು ಕೆಲಸ ಮಾಡ್ತಾ ಇಲ್ಲ, ಈಗ ಎಲ್ಲ ಮನೆಗಳಲ್ಲಿ ಕೂತ್ಕೊಂಡ್ ಬಿಡ್ತಾರೆ, ಯಾರನ್ನೋ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತಾರೆ, ಅಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಸನ್ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
1: ಡಾಕ್ಟರ್ ಪ್ರಸನ್ನ ಅವರೇ, ಏನಾಗಿದೆ, ಮೊದಲು ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ ತನಕ ದುಡಿತಿದ್ರು.
0: ಹೌದು,
1: ಇವಾಗ ಏನಾಗಿದೆ ಅಂದ್ರೆ ಬೆಳಿಗ್ಗೆ 6-10 ಗಂಟೆ ಒಳಗೆ ಮುಗಿತು, ಅದೊಂದು ಕೆಲಸ ಮುಗೀತು, ಕೂಲಿ ಕೊಡ್ಬೇಕು,
0: ಕೆಲಸ ಮುಗೀತು.
1: ಹಾಗಾಗಿ ತಂಪು ಹೊತ್ತಲ್ಲಿ ಮನೆಗೆ ಬಂದ್ಬಿಟ್ರು,
0: ಹಾಗಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
1: ಗ್ರಾಮೀಣ ಭಾಗದಲ್ಲಿ
0: ಈವನ್ ನಗರ ಪ್ರದೇಶದಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಬಂದ್ಮೇಲೆ 24 hours ಕಂಪ್ಯೂಟರ್ ಮುಂದೆ ಕೂತ್ಬಿಟ್ಟಿರ್ತಾರೆ, ಒಂದು 10 ನಿಮಿಷ ಬಿಸಿಲಿಗೆ ಹೋಗ್ತಾ ಇಲ್ಲ. ವಿಟಮಿನ್ ಡಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ.
1: ವಿಟಮಿನ್ ಡಿ ಸಮಸ್ಯೆಯಿಂದ ಚರ್ಮಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತೀರಿ, ಬೇರೆ ಬೇರೆ ಕಾಯಿಲೆಗಳಿಗೂ ಬೇಕು ಅದು,
0: ಚರ್ಮಕ್ಕೂ ಬೇಕು,
1: ಮೂಳೆಗೂ ಚರ್ಮಕ್ಕೂ,
0: ಹೌದು,
1: ಮನುಷ್ಯನ ಒಟ್ಟು ಪ್ರಕೃತಿಗೂ ಕೂಡ ಬೇಕೇ ಬೇಕಾಗತ್ತೆ ಅಂತ. ಈಗ ಹೋಮಿಯೋಪತಿ ಚಿಕಿತ್ಸೆ ಈ ರೀತಿ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೀಲಿಕ್ಕೆ ಹೋದಾಗ ಎಲ್ಲಾ ಚಿಕಿತ್ಸಾಲಯಗಳಲ್ಲಿ ಸೌಲಭ್ಯ ಇದೆ, ಗ್ರಾಮೀಣ ಭಾಗದಲ್ಲಿ
0: ಎಲ್ಲಾ ಭಾಗದಲ್ಲೂ ಇರುತ್ತೆ.
1: ಆ ಬಗ್ಗೆ ಆಯುಷ್ ಇಲಾಖೆ ಕಡೆಯಿಂದ ಸಾಕಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ಇದೆ.
0: ಖಂಡಿತ ಇದೆ,
1: ಯಾಕಂದ್ರೆ ತಾವು
0: ಔಷಧಿಗಳ ಜೊತೆಗೆ ಸ್ವಲ್ಪ ಆಹಾರದ ಒಂದು ಸ್ವಲ್ಪ ಹೇಳಬೇಕಾಗುತ್ತೆ.
1: ಹೌದೌದು,
0: ಜನಗಳಿಗೆ ಎಜುಕೇಟ್ ಮಾಡಬೇಕಾಗುತ್ತೆ.
1: ಆ ಒಂದು ತಾಳ್ಮೆ ನಿಮ್ಮಲ್ಲಿ ಇದೆ, ಹೋಮಿಯೋಪತಿ ವೈದ್ಯರಲ್ಲಿ ಅದು ತಾಳ್ಮೆ ಇದೆ. ಮೂಲತಃ ಅವರು ಹೇಳಿ ಹೇಳಿ ಹೇಳಿ ಶಾಂತ ಸ್ವಭಾವದರಾಗ್ಬಿಟ್ಟಾರೆ ಎಲ್ಲರೂ.
0: ಇರ್ಲೇಬೇಕು,
1: ಆ ರೋಗಿಯನ್ನ ಗುಣಪಡಿಸಬೇಕಂತಂದ್ರೆ ಅವರಲ್ಲಿ ಕೂಡ ಒಂದು ಒಳ್ಳೆ ಹೇಳುವಂತಹ ತಾಳ್ಮೆ ಬೇಕಾಗತ್ತೆ. ಆದ್ರೂ ಸರಿ, ಈಗ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ನೀಡಿದ್ರಿ. ಚರ್ಮ ರೋಗ ಕಾಯಿಲೆ ಇದ್ದಂಥವ್ರು ಅಥವಾ ಚರ್ಮ ರೋಗ ಕಾಯಿಲೆಯಿಂದ ಹೊರತಾಗಿ ದೂರ ಇರಬೇಕು ಅಂತಂದ್ರೆ ಏನೇನು ಸಲಹೆಗಳನ್ನ ಕಿವಿ ಮಾತನ್ನ ತಾವು ಹೇಳ್ಬೋದು ಸರ್?
0: ಮೊಟ್ಟಮೊದಲಾಗಿ ಸ್ವಚ್ಛತೆ, ಪ್ರತಿನಿತ್ಯ ಸ್ನಾನ ಮಾಡಬೇಕು. ದಿನಕ್ಕೆ ತುಂಬಾ ಬೆವರಲ್ಲಿ 2-3 ಸಲ ಸ್ನಾನ ಮಾಡಿದ್ರು ಸಹ ಒಳ್ಳೇದು,
1: ಬೇಸಿಗೆಯಲ್ಲಿ ಮಾಡ್ತಾನೆ ಇರಬೇಕು,
0: ಒಳ್ಳೇದು. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದ್ರೆ, ಉಪಯೋಗಿಸ್ತಕ್ಕಂಥ ಟವಲ್ ಇರ್ಬೋದು, ಸೋಪ್ ಇರ್ಬೋದು, ಅದು ಪ್ರತಿಯೊಬ್ಬರು ಬೇರೆ ಬೇರೆ ಉಪಯೋಗಿಸೋದು ಒಳ್ಳೇದು. ಯಾಕೆಂದ್ರೆ ಒಬ್ಬರಿಂದಕ್ಕಂಥ ಕಾಲ ಇನ್ನೊಬ್ಬರಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಡಿಸೀಸ್ ಇದ್ದಾಗ

0: ಹಿಂದಿನ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಒಂದೇ ಸೋಪು ಒಂದೇ ಟವಲು, ಇಡೀ ಮನೆಗೆ ಒಂದೇ ಸೋಪು, ಇಡೀ ಮನೆಗೆ ಒಂದೇ ಟವಲು, ಇದರಿಂದನೂ ಸಹ ಕಾಯಿಲೆಗಳು ಜಾಸ್ತಿ ಆಗಿದೆ.
1: ನಾವೇನ್ ಅನ್ಕೊಂಡ್ಬಿಟ್ಟಿ ಅಂದ್ರೆ ಸೋಪು ಅದೇನ್ ಬಿಡು ಸ್ವಚ್ಛ ಮಾಡ್ಬಿಡುತ್ತದೆ ನಮ್ಮನ್ನ, ಅದೇ ಬಳಸಬಹುದು ಅಂತೇಳಿ, ಆದ್ರೂ ಕೂಡ
0: ಸೋಪ್ನಲ್ಲಿ ಏನ್ ಕ್ರಿಮಿಕೀಟಗಳೇನಾದ್ರು ಇದ್ರೆ ಅದು ಬೇರೆವರೆಗೂ ಬಂದ್ಬಿಡುತ್ತೆ, ಅದರಿಂದ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಪರೇಟ್ ಉಪಯೋಗಿಸಬೇಕಾಗುತ್ತೆ. ಈ ಒಂದು ಭಾಷಣಿಗೆ ಕೂಂಬು ಅದನ್ನು ಸಹ ಸಪರೇಟ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ ಹಳ್ಳಿಗಳ ಕಡೆಯಲ್ಲಿ ಸಲೂನ್ಗೆ ಹೋಗ್ತಾರೆ, ಹೇರ್ ಕಟ್ಗೆ ಹೋಗ್ತಾರೆ, ಅಲ್ಲೂ ಸಹ ಶುಚಿತ್ವ ಕಾಪಾಡ್ಕೋಬೇಕಾಗುತ್ತೆ. ಅವ್ನಿಗೆ ಸಲೂನ್ ಅವ್ನಿಗೆ ಹೇಳಿ ಸಪರೇಟ್ ಬೇಡಾಕಪ್ಪ ಅಂತ ಹೇಳಿ, ಆಮೇಲೆ ಡೆಟಾಲ್ ಎಲ್ಲ ಹಾಕಿ ಯೂಸ್ ಮಾಡು ಅಂತ ಹೇಳಿ, ಇದೆಲ್ಲ ಸ್ವಲ್ಪ ಪಾಲಿಸಬೇಕಾಗುತ್ತೆ.
1: ಈಗ ಅವರು ಎಲ್ಲ ಕೂದಲುಗಳನ್ನು ಉದುರಿಸಕ್ಕೆ ಒಂದು ಬ್ರಷ್ ಇಟ್ಟಿರ್ತಾರೆ, ಅದಂತೂ ಎಲ್ಲರಿಗೂ ಹಂಗೆ ಹೊಡೆದೇ ಹೊಡೆದು ಕುಡಿತಾರೆ.
0: ಹೌದು, ಅದ್ರಲ್ಲಿ ತಕ್ಕಂತೆ ಡಸ್ಟ್ ನಮ್ಗೆ ಅಲರ್ಜಿ ಆಗ್ಬಹುದು.
1: ಬಟ್ ಅನಿವಾರ್ಯವಾಗಿ ಆ ಕೆಲವೊಂದನ್ನ ಈಗ ಕೂದಲ ಉದುರಿಸಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಬ್ರಷ್ ಇಡಕ್ ಆಗ್ಲಿಲ್ಲ ಅಂದ್ರೆ
0: ಅಟ್ಲೀಸ್ಟ್ ಬ್ಲೇಡ್
1: ಬ್ಲೇಡ್ ಬ್ಲೇಡ್ ಅನ್ನ ಬಳಸಬೇಕು. ಮತ್ತೆ ನಾವು ಬರ್ತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ಅಲ್ಲೆಲ್ಲೋ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಹೋಗಬಾರ್ದು, ಸೀದಾ ಮನೆಗೆ ಹೋಗಿ ಸ್ವಚ್ಛತೆ ಸ್ನಾನ ಮಾಡಬೇಕು.
0: ಸ್ನಾನ ಮಾಡಬೇಕು
1: ಈ ತರ ಶೌರ್ಯ ಶೌರ್ಯ.
0: ಇತ್ತೀಚೆಗೆ ಏನಾಗಿದೆ, ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನೂ ಸಹ ನಿಮಗೆ ಅಲರ್ಜಿ ಆಗುತ್ತೆ. ಅದು ಜಾಸ್ತಿ ಉಪಯೋಗಿಸೋದ್ರಿಂದ ಡೈಗಳು, ಕೆಲವು ಡೈ ತುಂಬಾ ಯೂಸ್ ಮಾಡ್ತಾರೆ. ಡೈ ಯೂಸ್ ಮಾಡೋದ್ರಿಂದ ನಾನೇ ಒಂದೆರಡು ಪೇಷಂಟ್ ನೋಡಿದೆ, ತುಂಬಾ ವಾಟ್ಸ್ ಆಗ್ಬಿಟ್ಟಿತ್ತು ಅವ್ರಿಗೆ ಬಿಕಾಸ್ ಆಫ್ ಡೈ.
1: ಹೌದಲ್ಲ ಸರ್.
0: ಹಾಗಾಗಿ ಕೊನೆಗೆ ಸ್ಟಾರ್ಟಿಂಗ್ ಎರಡು ಸಲ ಗೊತ್ತಾಗ ಯಾಕೆ ವಾಸಿ ಆಗ್ತಿಲ್ಲ ಅಂತ ಕೊನೆಗೆ ನೋಡಿದಾಗ ಬಿಕಾಸ್ ಆಫ್ ಡೈ. ಅದು ರಾಸಾಯನಿಕಗಳಿರುತ್ತೆ,
1: ಅದು ನೋಡಕ್ ಚಂದ ಕಾಣಬೇಕು ಅಂತ ನಾವು ಕಪ್ಪು ಬಣ್ಣ ಹೊಡಿತೀವಿ, ಅದರ ಪರಿಣಾಮಗಳೇ ಬೇರೆ ಇವೆ.
0: ಡೈ ಯೂಸ್ ಮಾಡಬಾರ್ದು, ಆದಷ್ಟು ನ್ಯಾಚುರಲ್ ಆಗಿರ್ಬೇಕು. ನೀರು ಚೆನ್ನಾಗಿ ಕುಡಿಬೇಕು, ನೀರು ಚೆನ್ನಾಗಿ ಕುಡಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಪೌಷ್ಟಿಕ ಆಹಾರ ಸೇವನೆ ಮಾಡಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಅಷ್ಟಿಷ್ಟು ಇಟ್ಕೊಂಡ್ರೆ ಚರ್ಮದ ಕಾಯಿಲೆಗಳು 50-70% ತಾನಾಗಿ ವಾಸಿ ಆಗುತ್ತೆ,
1: ಆರಾಮಾಗ್ಬಿಡುತ್ತೆ.
0: ಇನ್ನೊಂದು 30%
1: ಆಸ್ಪತ್ರೆಗೆ ಹೋದ್ರೆ ಸಾಕು,
0: ಸಾಕಾಗುತ್ತೆ.
1: ಎಲ್ಲಾ ಕಡೆನೂ ಹೋಮಿಯೋಪತಿ ಚಿಕಿತ್ಸೆ ಮೂಲಕವಾಗಿ ಎಲ್ಲಾ ಕಾಯಿಲೆಗಳಿಗೂ ಚಿಕಿತ್ಸೆ ದೊರೀತದೆ ಅಂತಂದ್ರು, ಇವತ್ತು ನಾವು ಚರ್ಮ ರೋಗ ಕಾಯಿಲೆಗಳಿಗೆ ವಿಶೇಷವಾಗಿ ಹೋಮಿಯೋಪತಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ರೀತಿಯಾದಂತಹ ಔಷಧಗಳು ಇದೆ, ಮತ್ತು ನೋಡಕ್ ಒಂದೇ ರೀತಿ ಇದ್ರೂ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಔಷಧಗಳನ್ನು ಕೊಡಲಾಗ್ತದೆ ಅಂತ ಹೇಳಿ ನಾವು ತಿಳ್ಕೋಬಹುದು ಸರ್. ಈ ಸಂದರ್ಭದಲ್ಲಿ ತಾವು ಇಷ್ಟು ಮಾಹಿತಿಯನ್ನು ನಮ್ಮ ಕೇಳುವರಿಗೆ ನೀಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಎಚ್ಎಸ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನೇ ಅದು, ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
4: ಏನಮ್ಮ ಹಾಗ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
5: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
4: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
3: ಓ, ಅದ್ ಬೇರೆ ಮಾಡ್ತಾರೆ.
4: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
4: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ನಿಮ್ಮೊಡನಿರುವ

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ఆకాశవాణి నమో ముందిన కార్యక్రమ ఇదీగ
1: ఆకాశవాణి ప్రగతి పథ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ. ಪಿಎಂ ಆಪರೇಷನ್ ಗ್ರೀನ್, ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪಿಎಂ ಆಪರೇಷನ್ ಗ್ರೀನ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರದ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರು. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ.
3: ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ಕೂಡ ನಮಸ್ಕಾರ.
2: ಏನ್ ಸರ್ ಇದು ಪಿಎಂ ಆಪರೇಷನ್ ಗ್ರೀನ್ ಅಂತ ಹೇಳಿದ್ರೆ?
3: ಸರ್, ಇದು ಒಂದು ಕೇಂದ್ರ ಸರ್ಕಾರದ ಯೂನಿಯನ್ ಬಜೆಟ್ 2018-19 ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ತಂದ್ರು ಸರ್. ಈ ಕಾರ್ಯಕ್ರಮ ಪ್ರಮುಖವಾಗಿ ಏನು ಹಣ್ಣು ಮತ್ತು ತರಕಾರಿಗಳ, ಅದರಲ್ಲೂ ಅವು ಬಹಳ ಬೇಗನೆ ನಾಶ ಆಗ್ತಕ್ಕಂಥ ತರಕಾರಿಗಳು, ಆ ಹಣ್ಣುಗಳನ್ನ ಆ ಉದ್ದೇಶ ಇಟ್ಕೊಂಡು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದಾಗಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ನಮ್ಮ ದೇಶ ಬಹಳಷ್ಟು ಮುಂಚೂಣಿಯಲ್ಲಿದೆ. ಸುಮಾರು 325-350 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆಯನ್ನು ಆಗ್ತಾ ಇದೆ. ಉತ್ಪಾದನೆ ಆಗ್ತಾ ಇರತಕ್ಕಂಥ ಹಣ್ಣು ಮತ್ತು ತರಕಾರಿಯಲ್ಲಿ ಶೇಕಡ 30-40% ಕೊಯ್ಲಿನೋತ್ತರ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಬಹಳಷ್ಟು ಆಗ್ತಾ ಇದೆ. ಇದು ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಹೆಚ್ಚು ನಷ್ಟ ಆಗ್ತಾ ಇರತಕ್ಕಂಥದ್ದು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಎಲ್ಲವನ್ನು ಹಿನ್ನೆಲೆಯನ್ನು ಇಟ್ಟುಕೊಂಡೆ ಏನು ಈ ಪೆರಿಷಬಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಈ ನಷ್ಟವನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಆಪರೇಷನ್ ಗ್ರೀನ್ಸ್ ಅಂತ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿ ತಂತಕ್ಕಂಥದ್ದು ಮಾಡಿದೆ ಸರ್.
2: ಅಂತ ಅಂದ್ರೆ ಏನು ಬೇಗ ಹಾಳಾಗುವಂತಹ ತರಕಾರಿ ಮತ್ತೆ ಹಣ್ಣಿದೆಯೋ ಇವುಗಳು ಹಾಳಾಗದ ಹಾಗೆ ಎಷ್ಟು ನಾವು ಉತ್ಪಾದನೆಯನ್ನ ಮಾಡ್ತೀವೋ ಅಷ್ಟನ್ನು ಕೂಡ ನಾವು ಸದ್ಬಳಕೆಯನ್ನ ಮಾಡಿಕೊಳ್ಬೇಕು, ಆ ಒಂದು ನಿಟ್ಟಿನಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆಗಿದೆ. ಯಾವ್ಯಾವ ಬೆಳೆಗಳಿಗೆ ಇದು ಸಂಬಂಧ?
3: ಸರ್, ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅಂದಡ್ಡೆ ಯೂನಿಯನ್ ಬಜೆಟ್ 2018-19 ಸುಮಾರು 500 ಕೋಟಿ ಔಟ್ಲೇನ ಈ ಒಂದು ಯೋಜನೆಗೋಸ್ಕರ ಮೀಸಲಿಡ್ತಕ್ಕಂಥದ್ದು ಮಾಡಿತು. ಈ ಯೋಜನೆ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಟೊಮ್ಯಾಟೊ, ಆನಿಯನ್ ಮತ್ತೆ ಪೊಟ್ಯಾಟೊ,
2: ಅಂದ್ರೆ
3: ಟಾಪ್ ಅಂತ ಕರೀತಾರೆ. ಟೊಮ್ಯಾಟೊ ಮತ್ತೆ ಈರುಳ್ಳಿ ಮತ್ತೆ ಪೊಟ್ಯಾಟೊ, ಒಂದು 3 ಪೆರಿಷಬಲ್ ಗೂಡ್ಸ್ ನ ಉದ್ದೇಶ ಇಟ್ಕೊಂಡು ಇದರಲ್ಲಿ ಬಹಳಷ್ಟು ನಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು 3 ಬೆಳೆಗಳಲ್ಲಿ ಇದರಲ್ಲಿ ಸ್ವಲ್ಪ ಉತ್ಪಾದನೆ ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇವನ್ನ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ, ಮತ್ತೆ ಸಂರಕ್ಷಣೆ ಮಾಡೋದು ಕಷ್ಟ, ಟ್ರಾನ್ಸ್ಪೋರ್ಟೇಷನ್ ಕೂಡ ಇದ್ರ ಮೇಲೆ ಬಹಳಷ್ಟು ಜಾಸ್ತಿ ಖರ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಈ 3 ಬೆಳೆಗಳನ್ನ ಉದ್ದೇಶ ಇಟ್ಕೊಂಡು ಇದರಲ್ಲಿ ಕಾರ್ಯಕ್ರಮವನ್ನ ತಂದ್ರು. ಈ ಯೋಜನೆ ನಮ್ಮ ಏನು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂಡರ್ ಅಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಇದರಲ್ಲಿ ಈ ಒಂದು 3 ಬೆಳೆ ಒಳಗಡೆನೆ ತಂದರೂ ಕೂಡ ಏನಾಯ್ತು, 2019 ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ಬರೀ ಈ 3 ಬೆಳೆಗಳನ್ನು ಮಾಡಿದ್ರೆ ಸಾಕಾಗೋದಿಲ್ಲ ಅಂತೇಳಿ ಇತರೆ ಎಲ್ಲಾ ಪೆರಿಷಬಲ್ ಗೂಡ್ಸ್ಗೂ ಕೂಡ ಈ ಯೋಜನೆಯನ್ನ ಮತ್ತೆ ಅದನ್ನ ಪರಿಷ್ಕರಿಸಿ ಎಲ್ಲಾ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಯಾವ್ದು ಪೆರಿಷಬಲ್ ಇದೆಯೋ ಅವೆಲ್ಲವನ್ನು ಕೂಡ ಈ ಯೋಜನೆ ಒಳಗಡೆ ತರ್ತಕ್ಕಂಥದ್ದನ್ನ ಮಾಡಿದ್ದಾರೆ.
2: ಈಗ ಬೇಗ ಹಾಳಾಗ್ತಕ್ಕಂತ ಈ ತರಕಾರಿ ಮತ್ತು ಹಣ್ಣುಗಳಿದ್ದಾವಲ್ಲ, ಇವುಗಳು ಕೆಡುವ ಮುನ್ನ ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ.
3: ಈಗ ಏನಾಗಿದೆ ಅಂತಂದ್ರೆ, ಇವು ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಇವನ್ನ ನಾವು ಹ್ಯಾಂಡ್ಲಿಂಗು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ, ಅಂದ್ರೆ ಯಾವುದೇ ತರದ ಅದ್ರ ಮೇಲೆ ಡ್ಯಾಮೇಜ್ ಆಗದ ರೀತಿಯಲ್ಲಿ
2: ಸೂಕ್ಷ್ಮವಾಗಿ
3: ಅವನ್ನ ಹ್ಯಾಂಡ್ಲಿಂಗ್ ಮಾಡಬೇಕಾಗಿದೆ. ನಂತರ ಇದನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡೋ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಸಾಗಾಣಿಕೆ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೈಮ್ಲಿ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಎಲ್ಲಿರುತ್ತೋ ಅಲ್ಲೇನೆ ನಾಶ ಆಗ್ತಕ್ಕಂಥದ್ದು ಅಥವಾ ಹಾಳಾಗ್ತಕ್ಕಂಥದ್ದು ಆಗ್ತಾ ಇತ್ತು. ಈ ಒಂದು ನಾಶ ಆಗೋದನ್ನ ತಡಿಬೇಕು, ಮತ್ತೆ ಅದನ್ನ ಅದು ಪೆರಿಷಬಲ್ ಐಟಮ್ಸ್ ನ ಲೈಫ್ ಸ್ಪ್ಯಾನ್ ಕಡಿಮೆ ಇರೋದ್ರಿಂದ ಬೇಗನೆ ಗ್ರಾಹಕರಿಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು ಅಥವಾ ಅದನ್ನ ಹಾಳಾಗದ ರೀತಿಯಲ್ಲಿ ಸಂಗ್ರಹಣೆ ಮಾಡ್ಲಿಕ್ಕೆ ಏನ್ ಬೇಕೋ ಅದ್ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ಸ್ ನ ಕೊಡ್ತಕ್ಕಂಥದ್ನ ಈ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಮಾಡಿಕೊಂಡಿದ್ದಾರೆ.
2: ಯಾರು ಇದನ್ನ ಫಲಾನುಭವಿಗಳಾಗಬಹುದಾಗಿತ್ತು?
3: ಆಕ್ಚುಲಿ ರೈತರು ಈ ಒಂದು ಪೆರಿಷಬಲ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ನ ಬೆಳೀತಾರೋ ನೇರವಾಗಿ ವೈಯಕ್ತಿಕ ಬೆಳೆಗಾರರು ಕೂಡ ಈ ಒಂದು ಯೋಜನೆಗೆ ಒಳಪಡ್ತಕ್ಕಂಥ ಸಾಧ್ಯತೆ ಇದೆ. ಇದು ಯೋಜನೆ ಯಾವಾಗ ಆಕ್ಚುಲಿ ಚಾಲ್ತಿ ಬರುತ್ತೆ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಅದಲ್ಲ, ಯಾವಾಗ ಮಾರ್ಕೆಟ್ ಉತ್ಪನ್ನ

0: ಆಗುತ್ತೆ, ಉತ್ಪನ್ನ ಬಂದು ಡಿಸ್ಟ್ರೆಸ್ ಸೇಲ್ ಅಂದ್ರೆ ಏನು, ಅವರಿಗೆ ಒಂದು ಸಮನಾದಂತಹ ಒಂದು ಆದಾಯ ಅವರಿಗೆ ಬೆಲೆ ಸಿಗದೇ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಇಂಟರ್ವೆನ್ಷನ್ ಆಗುತ್ತೆ ಅವಾಗ. ಈಗ ಅಕಸ್ಮಾತ್ ಬೆಲೆ ಚೆನ್ನಾಗಿ ಸಿಗ್ತಾ ಇದೆ ಅಂತಂದಾಗ ಅವ್ರದೇ ಆದಂತಹ ಸ್ವತಃ ಒಂದು ಮೋಡ್ ನಲ್ಲಿ ಅವ್ರದೇ ಆದಂತಹ ಬಂಡವಾಳದಲ್ಲಿ ಯೋಜನೆ ಉಪಯೋಗ ಇಲ್ಲದಲ್ಲಿ ಅವರು ಅವರ ಒಂದು ಪ್ರಾಡಕ್ಟ್ ನ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಮಾಡ್ತಾರೆ. ಡಿಸ್ಟ್ರೆಸ್ ಸೇಲ್ ಆದಾಗ ಮಾತ್ರ ಈ ಯೋಜನೆ ನಮ್ಮ ಬೆಳೆಗಾರರಿಗೆ ಬರ್ತಕ್ಕಂಥದ್ದಾಗತ್ತೆ. ಇಲ್ಲಿ ಬರೀ ಬೆಳೆಗಾರರಿಗೆ ಅಷ್ಟೇ ಈ ಯೋಜನೆ ಒಳಪಟ್ಟಿಲ್ಲ, ಬೆಳೆಗಾರ ಅಲ್ಲದೇ ಇರತಕ್ಕಂಥ ಅಂದ್ರೆ FPOs ಮತ್ತೆ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ FPCs ಈವನ್ ಸೊಸೈಟೀಸ್ ಯಾರ ಈ ಒಂದು ಬೆಳೆಯನ್ನ ಬೆಳೆದಿರ್ತಕ್ಕಂಥವ್ರಿಂದ ಖರೀದಿ ಮಾಡಿ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡತಕ್ಕಂಥದ್ದು ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ.
1: ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪನ್ನಗಳನ್ನ ಇಲ್ಲಿ ಸದ್ಬಳಕೆ ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು?
0: ಈ ಯೋಜನೆ ಆಲ್ರೆಡಿ ನಾವು ಹೇಳಿದೆ, ಇದರೊಳಗಡೆ ಏನಾಗಿದೆ ಅಂತಂದ್ರೆ ಎರಡು ತರದ್ದು ಕೊಡ್ತಾರೆ ಇಲ್ಲಿ. ಸಾಗಾಣಿಕೆ ವೆಚ್ಚಕ್ಕೆ ಸಹಾಯಧನ ಕೊಡ್ತಕ್ಕಂಥದ್ದು, ಅಂದ್ರೆ ಏನು ಸಾಗಾಣಿಕೆ ಮಾಡ್ತಾರೋ ಅದಕ್ಕೆ 50% ರಿಯಾಯಿತಿಯನ್ನ ಇವರು ಈ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ಸಂಗ್ರಹಣೆ ಮಾಡಿದ ಸ್ಟೋರೇಜ್ ಮಾಡ್ತಕ್ಕಂಥದ್ದಕ್ಕೆ ಬಾಡಿಗೆಗೆ ಏನೋ ಅಲ್ಲಿ ಚಾರ್ಜಸ್ ಬಿಡುತ್ತೋ ಅಪ್ ಟು 3 months ತನಕ ಕೂಡ 50% ಸಬ್ಸಿಡಿ ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಇದೆ. ಇದರಲ್ಲಿ ಎಷ್ಟು ಕ್ವಾಂಟಿಟಿ ವರೆಗೂ ಕೂಡ ಇದೆ ಅಂತಕ್ಕಂಥದ್ದು ಹೇಳೋದಾದ್ರೆ ಈ ಒಂದು ಯೋಜನೆಯಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ ಆದ್ರೆ 9 metric tons ಅಷ್ಟು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಏನು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಪೆರಿಸಬಲ್ ಐಟಮ್ಸ್ ನ ಈ ಯೋಜನೆಯಲ್ಲಿ ಅವರು ಸಬ್ಸಿಡಿನ ಪಡಿತಕ್ಕಂಥದ್ದು ಇದೆ. ಅದೇ ರೀತಿ FPO ಮತ್ತೆ FPCs ಮತ್ತೆ ಕೋಆಪರೇಟಿವ್ ಸೊಸೈಟಿಗಳಿಗಾದ್ರೆ 100 metric tons ಅಷ್ಟು ಉತ್ಪಾದನೆ ಮಾಡಿರ್ತಕ್ಕಂಥದ್ದಕ್ಕೆ ಸಹಾಯಧನ ಪಡೀಲಿಕ್ಕೆ ಅವಕಾಶ ಇದೆ. ಮತ್ತು ಫುಡ್ ಪ್ರೊಸೆಸರ್ಸ್ ಎಕ್ಸ್ಪೋರ್ಟರ್ಸ್ ಲೈಸೆನ್ಸ್ ಕಮಾಡಿಟಿ ಏಜೆಂಟ್ಸ್ಗಳಿಗಾದ್ರೆ 500 metric tons ಅಷ್ಟು ಅವರು ಈ ಒಂದು ಯೋಜನೆಯನ್ನ ಬಳಕೆ ಮಾಡಿಕೊಡ್ತಕ್ಕಂಥದ್ದು ಇದೆ. ಅದೇ ರೀತಿ ಮತ್ತೆ ರಿಟೇಲರ್ಸ್ ಸ್ಟೇಟ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಫೆಡರೇಷನ್ಸ್ ಅವರ 1000 metric tons ಅಷ್ಟು ಈ ಒಂದು ಉತ್ಪಾದನೆಯನ್ನ ಸಾಗಾಣಿಕೆ ಮಾಡಲಿಕ್ಕೆ ಮತ್ತೆ ಸಂಗ್ರಹಣೆ ಮಾಡಿ ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಸಬ್ಸಿಡಿನ ಪಡಲಿಕ್ಕೆ ಅವಕಾಶ ಇರತಕ್ಕಂಥದ್ದಾಗಿದೆ.
1: ಈ ಒಂದು ಯೋಜನೆಯನ್ನ ಯಾವ ಇಲಾಖೆಯ ಮೂಲಕ ಅನುಷ್ಠಾನವನ್ನ ಮಾಡಲಾಗುತ್ತೆ?
0: ನಾನು ಆಲ್ರೆಡಿ ಹೇಳಿದೆ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ ಈ ಒಂದು ಇಲಾಖೆ ಮುಖಾಂತರ, ಕೇಂದ್ರ ಸರ್ಕಾರದ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಈ ಒಂದು ಯೋಜನೆ ಪಡಿಬೇಕು ಅಂತಂದ್ರೆ ಯಾವುದು ಕೂಡ ನೇರವಾಗಿ ಅರ್ಜಿ ಹಾಕೋದ್ರ ಮುಖಾಂತರ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತಕ್ಕಂಥದ್ದು, ಅದಕ್ಕೆ ಬೇಕಾದ್ದೆಲ್ಲದೂ ಕೂಡ ಆನ್ಲೈನ್ ಅಲ್ಲಿ ಈ ವೆಬ್ಸೈಟ್ ಹೋದ್ರೆ ನಿಮಗೆ ಅದಕ್ಕೆ ಬೇಕಾದಂತ ಏನೇನು ಮಾಹಿತಿಯನ್ನ ಫರ್ನಿಶ್ ಮಾಡಬೇಕು ಅಂತ ಇದೆ. ಮತ್ತೆ ಯಾವ ರೀತಿ ತಾವು ಫಾರ್ಮರ್ ಇದಿರೋ ಅಥವಾ FPO ಇದಿರೋ FPC ಇದಿರೋ ಅಥವಾ ಸೊಸೈಟೀಸ್ ಇದ್ರೋ ಫೆಡರೇಷನ್ ಇದ್ರೋ ಇವೆಲ್ಲವನ್ನು ಕೂಡ ಅದಕ್ಕೆ ಬೇಕಾದಂತ ಏನೇನು ಡಾಕ್ಯುಮೆಂಟ್ಸ್ ಅಂತ ಇದೆ ಅದನ್ನ ಅಲ್ಲೇ ಅವರು ಪಡಿತಕ್ಕಂಥದ್ದು ಮಾಡಿ ಇದು ಎಲ್ಲೋ ಯಾವುದು ಕೂಡ ಕ್ಯಾಶ್ ರೂಪದಲ್ಲಿ ಸಹಾಯಧನ ಕೊಡ್ತಕ್ಕಂಥದ್ದಲ್ಲ, ನೇರವಾಗಿ ರೈತರಾದ್ರೆ ಅವ್ರಿಗೆ DBT ಮುಖಾಂತರ ಅವ್ರ ಅಕೌಂಟಿಗೆ ಬರುತ್ತೆ, ಸೊಸೈಟಿಗಳಾದ್ರೆ ಅವರವ್ರ ಅಕೌಂಟಿಗೆ ನೇರವಾಗಿ ಸಬ್ಸಿಡಿ ಹಣ ಬರ್ತಕ್ಕಂಥದ್ದಾಗತ್ತೆ.
1: ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೊಬ್ಬರು ಕೃಷಿ ಅಧಿಕಾರಿಯಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಸರ್, ಈಗ ನಾನು ಆಲ್ರೆಡಿ ಹೇಳಿದೆ, ರೈತರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಲಾಭದಾಯ ಆಗ್ತಾ ಇಲ್ಲ ಅಂತೇಳಿ. ಯಾವುದೇ ಸಂದರ್ಭದಲ್ಲಿ ಕೂಡ ರೈತನ ನೆರವಿಗೆ ಸರ್ಕಾರ ಬಂದಾಗ ಐ ಥಿಂಕ್ ಸ್ವಲ್ಪ ಲಾಭದಾಯಕ ಅನಿಸುತ್ತೆ. ಆವಾಗ ರೈತರು ಆ ಬೆಳೆಯನ್ನು ಮುಂದುವರಿಸಲಿಕ್ಕೆ, ಆ ಬೆಳೆಯ ಉತ್ಪಾದನೆಯಲ್ಲಿ ಮುಂದುವರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ರೈತರು ಏನು ಅಂತಂದರೆ ಈ ರೀತಿ ಈ ಒಂದು ಆಪರೇಷನ್ ಗ್ರೀನ್ಸ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ಇಷ್ಟು ಕ್ವಾಂಟಿಟಿ ಇದೆ ಮತ್ತು ಇಷ್ಟು ಕಿಲೋಮೀಟರ್ ಕೂಡ ಅವರಿಗೂ ಕೂಡ ಕೊಡ್ತಕ್ಕಂಥದ್ದಿದೆ, ಅದನ್ನು ರೈತರು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿದರೆ ಏನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತಕ್ಕಂಥದ್ದು ಆಗ್ತಾ ಇದೆಯಲ್ಲ, ಅದನ್ನು ತಡೆಗಟ್ಟಬಹುದು. ಉತ್ಪಾದನೆ ವೆಚ್ಚವನ್ನು ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಈ ನಷ್ಟವನ್ನು ಕಡಿಮೆ ಮಾಡಿದರೆ ನಾವು ಅಷ್ಟೇ ಉತ್ಪಾದನೆ ಮಾಡಿದಂಗೆ ಆಗುತ್ತೆ, ನೇರವಾಗಿ ಅವ್ರ ರೈತರಿಗೆ ಆದಾಯ ಸಿಕ್ಕಂಗೆ ಆಗುತ್ತೆ. ಡೆಫಿನೆಟ್ಲಿ ರೈತರಿಗೆ ಒಳ್ಳೆಯ ಯೋಜನೆ, ಇದರಿಂದ ರೈತರು ಇನ್ನೂ ಕೂಡ ಆ ಬೆಳೆಯನ್ನು ಬೆಳೀತಕ್ಕಂಥದ್ದು ಮುಂದುವರಿಸಬಹುದು. ಯಾವಾಗ ಬೆಲೆ ಸ್ಥಿರತೆ ಕಳ್ಕೊಂಡು ಬಿದ್ದಾಗ ರೈತರಿಗೆ ನೆರವಿಗೆ ಬರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ,
1: ರೈತ ಸಮುದಾಯಕ್ಕೆ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ PM ಆಪರೇಷನ್ ಗ್ರೀನ್. ಇದರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ ರೈತ ಬಂಧುವರಿಗೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ PM ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ BN ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015 2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ. ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ವಾರ್ತೆಗಳ ವಿವರ: ಶಾಂತಿಯುತ, ಸ್ಥಿರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಸಮಾನ ಹಿತಾಸಕ್ತಿ ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಆಸಿಯಾನ್ ಭಾರತ ರಕ್ಷಣಾ ಚಿಂತಕರ ಚಾವಡಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಆಕ್ಟ್ ಈಸ್ಟ್ ನೀತಿಯು ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಸಮಾನ ಪಾಲುದಾರನಾಗಿ ಕಾರ್ಯನಿರ್ವಹಿಸುವ ಬದ್ದತೆಯನ್ನು ತೋರಿಸುತ್ತದೆ ಎಂದು ತಿಳಿಸಿದರು. 2026ನೇ ವರ್ಷವನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಿಸಲಾಗಿದ್ದು, ಸಮುದ್ರ ವಲಯದ ಸುರಕ್ಷತೆ, ಕಡಲ್ಗಳ್ಳತನ ತಡೆ ಹಾಗೂ ಸೈಬರ್ ಬೆದರಿಕೆಗಳನ್ನು ಎದುರಿಸಲು ಸಾಮೂಹಿಕ ಸಾಮರ್ಥ್ಯ ವೃದ್ಧಿಸಿಕೊಳ್ಳಲು ಕರೆ ನೀಡಿದರು. ರಕ್ಷಣಾ ಸಹಕಾರದ ವ್ಯಾಪ್ತಿಯಲ್ಲಿ ಕೃತಕ ಬುದ್ದಿಮತ್ತೆ, ಡ್ರೋನ್ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಆಸಿಯಾನ್ ದೇಶಗಳು ಭಾರತದೊಂದಿಗೆ ಕೈಜೋಡಿಸುವಂತೆ ಆಹ್ವಾನ ನೀಡಿದ ಸಚಿವರು, ಆತ್ಮನಿರ್ಭರ ಭಾರತ ಅಭಿಯಾನ, ನಿಗಾ ನೌಕೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಸಹ ಅಭಿವೃದ್ದಿ ಹಾಗೂ ಜಂಟಿ ಉತ್ಪಾದನೆಗೆ ಹೊಸ ಅವಕಾಶಗಳನ್ನು ಒದಗಿಸಿದೆ ಎಂದರು. ಪ್ರಾಚೀನ ಚೋಳ ಮತ್ತು ಪಲ್ಲವ ಸಾಮ್ರಾಜ್ಯಗಳ ಕಡಲ ಬಾಂಧವ್ಯವೇ ಇಂದಿನ ಆಧುನಿಕ ಪಾಲುದಾರಿಕೆಗೆ ಅಡಿಪಾಯವಾಗಿದ್ದು, ಸವಾಲುಗಳಿಗೆ ಪರಿಹಾರ ರೂಪಿಸುವಲ್ಲಿ ಚಿಂತಕರ ಚಾವಡಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಲಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ವೆಚ್ಚದ ಜೊತೆಗೆ ವಿಶ್ವಾಸಾರ್ಹತೆ ಹಾಗೂ ಸೈಬರ್ ಭದ್ರತೆ ಅತ್ಯಂತ ಪ್ರಮುಖ ಆದ್ಯತೆಗಳಾಗುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದಿನ ಬ್ಲೂಮ್ಬರ್ಗ್ ನೂತನ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನೆ ಹಾಗೂ ಪರೀಕ್ಷೆಗಳಲ್ಲಿ ಭಾರತವನ್ನು ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಎಂದರು. ಮೊಬೈಲ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಭಾರತ ಆರಂಭದಲ್ಲಿ ಜೋಡಣೆ ಹಂತಕ್ಕೆ ಒತ್ತು ನೀಡಿ ನಂತರ ಬಿಡಿಭಾಗಗಳ ಉತ್ಪಾದನೆಗೆ ವಿಸ್ತರಿಸಿತು. ಪ್ರಸ್ತುತ ದೇಶೀಯ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಬಿಡಿಭಾಗಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಸೆಮಿಕಂಡಕ್ಟರ್, ರೈಲ್ವೆ ಮತ್ತು ರಕ್ಷಣಾ ಉತ್ಪಾದನಾ ವಲಯಗಳಲ್ಲೂ ಇದೇ ಮಾದರಿಯನ್ನು ಅನುಸರಿಸಲಾಗುತ್ತಿದೆ ಎಂದರು. ಭಾರತದಲ್ಲಿ 2015 2024 ನಡುವೆ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆಯಲ್ಲಿ ಶೇಕಡ 21% ಇಳಿಕೆ ದಾಖಲಾಗಿದ್ದು, ಶೇಕಡ 12% ಜಾಗತಿಕ ಸರಾಸರಿಗಿಂತ ಉತ್ತಮ ಪ್ರಗತಿ ಸಾಧಿಸಲಾಗಿದೆ. ದೇಶದಲ್ಲಿ ಟಿಬಿ ಚಿಕಿತ್ಸಾ ವ್ಯಾಪ್ತಿಯು ಶೇಕಡ 92% ಏರಿಕೆಯಾಗಿದೆ. ವಿಸ್ತೃತ ತಪಾಸಣೆ ಮತ್ತು ಸುಧಾರಿತ ತಂತ್ರಜ್ಞಾನದ ಬಳಕೆಯ ಮೂಲಕ ಟಿಬಿ ನಿರ್ಮೂಲನೆಗೆ ಸರ್ಕಾರ ಒತ್ತು ನೀಡಿದೆ. ಟಿಬಿ ಮುಕ್ತ ಭಾರತ ಅಭಿಯಾನದಡಿ 28 ಕೋಟಿಗೂ ಅಧಿಕ ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಅಲ್ಲದೆ ಔಷಧ ನಿರೋಧಕ ಟಿಬಿ ರೋಗಿಗಳಿಗಾಗಿ 6 ತಿಂಗಳ ಅಲ್ಪಾವಧಿಯ ಬಿಪಾಮ್ ಚಿಕಿತ್ಸಾ ವಿಧಾನವನ್ನು ಪರಿಚಯಿಸಲಾಗಿದೆ. ಸತತ ಆರೋಗ್ಯ ಸುಧಾರಣಾ ಕ್ರಮಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ದೇಶದಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ. ಕಳೆದ ರಾತ್ರಿ ಯಶಸ್ವಿಯಾಗಿ ನೆರವೇರಿದ 14ನೇ ಪೋಪ್ ಲಿಯೋ ಅವರ ಶಸ್ತ್ರಚಿಕಿತ್ಸೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿಯವರು, ಪೋಪ್ ಅವರು ಸಂಪೂರ್ಣವಾಗಿ

0: ಮತ್ತು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಹಾಗೂ ಅವರಿಗೆ ಉತ್ತಮ ಆರೋಗ್ಯ ಸಿಗಲಿ ಎಂದು ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕಾ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಮಾನವನ್ನು ಜೈಪುರ ವಿಮಾನ ನಿಲ್ದಾಣಕ್ಕೆ ಮಾರ್ಗ ಬದಲಾಯಿಸಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ಅಹಮದಾಬಾದ್ನ ಏರ್ಟ್ರಾಫಿಕ್ ಕಂಟ್ರೋಲ್ಗೆ ತುರ್ತು ಸಂಕೇತದ ಆಧಾರದ ಮೇಲೆ ವಿಮಾನವನ್ನು ಪ್ರತ್ಯೇಕ ವಲಯಕ್ಕೆ ಸ್ಥಳಾಂತರಿಸಿ ಪ್ರಯಾಣಿಕರನ್ನು ಕೆಳಗಿಳಿಸಲಾಗಿದೆ. ಭದ್ರತಾ ಸಂಸ್ಥೆಗಳು ವಿಮಾನ ಮತ್ತು ಲಗೇಜ್ ತಪಾಸಣೆ ನಡೆಸುತ್ತಿದ್ದು ಪರಿಸ್ಥಿತಿ ಸಂಪೂರ್ಣ ಹತೋಟಿಯಲ್ಲಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಭಾರತವು ಕಳೆದ 4 ವರ್ಷಗಳಲ್ಲಿ 38 ಅಭಿವೃದ್ದಿ ಹೊಂದಿದ ರಾಷ್ಟಗಳೊಂದಿಗೆ ಆದ್ಯತೆಯ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ವಿಸ್ತರಿಸುವುದರ ಜೊತೆಗೆ ಜಾಗತಿಕ ಪಾಲುದಾರರಿಗೂ ದೇಶದ ಮಾರುಕಟ್ಟೆಯನ್ನು ಮುಕ್ತಗೊಳಿಸಲಾಗುತ್ತಿದೆ ಎಂದರು. 2014ಕ್ಕಿಂತ ಮುಂಚೆ ಭಾರತದ ವ್ಯಾಪಾರ ಒಪ್ಪಂದಗಳು ಸುಮಾರು 10 ಲಕ್ಷ ಕೋಟಿ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳನ್ನು ಮಾತ್ರ ಒಳಗೊಂಡಿದ್ದವು. ಆದರೆ ಪ್ರಸ್ತುತ ಈ ವ್ಯಾಪ್ತಿಯು ಸುಮಾರು 70 ಲಕ್ಷ ಕೋಟಿ ಡಾಲರ್ಗಳಿಗೆ ಏರಿಕೆಯಾಗಿದೆ ಎಂದು ಅವರು ವಿವರಿಸಿದರು. ಸದ್ಯ ಭಾರತ, ಕೆನಡಾ, ಮೆಕ್ಸಿಕೋ, ಮರ್ಕೋಸರ್, ಯುರೇಷಿಯಾ ಸೇರಿದಂತೆ ಹಲವು ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸುತ್ತಿದ್ದು, ಮುಖ್ಯವಾಗಿ ವಿಶ್ವಾಸಾರ್ಹ ಪಾಲುದಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ರಾಷ್ಟೀಯ ಹಡಗು ನಿರ್ಮಾಣ ಮಿಷನ್ ಅಡಿಯಲ್ಲಿ ಭಾರತದ ಹಡಗು ಉದ್ಯಮಕ್ಕೆ ಬೆಂಬಲವಾಗಿ ರಫ್ತು ಯೋಜನೆಗಳಿಗೆ ಶಿಪ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಪಾಲಿಸಿ ಹಾಗೂ ದೇಶೀಯ ಯೋಜನೆಗಳಿಗೆ ಬಿಸಿನೆಸ್ ಕ್ರೆಡಿಟ್ ಶೀಲ್ಡ್ ಪಾಲಿಸಿ, ಶಿಪ್ ಬಿಲ್ಡರ್ಸ್ ಎಂಬ ಎರಡು ವಿಶೇಷ ವಿಮಾ ಉತ್ಪನ್ನಗಳನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮುಂಬೈನಲ್ಲಿ ನಡೆದ ಕಡಲ ರಾಜ್ಯ ಅಭಿವೃದ್ದಿ ಮಂಡಳಿ ಎಂಎಸ್ಡಿಸಿಯ 21ನೇ ಸಭೆಯಲ್ಲಿ ಘೋಷಿಸಿದ್ದಾರೆ. ಪಾವತಿ ವಿಳಂಬ ಅಥವಾ ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ಸಮಸ್ಯೆ ಇಲ್ಲದೆ ಹಡಗು ನಿರ್ಮಾಣ ಕೇಂದ್ರಗಳು ವಿಶ್ವದರ್ಜೆಯ ನೌಕೆಗಳನ್ನು ನಿರ್ಮಿಸಲು ನೆರವಾಗಲು ಸರ್ಕಾರವು ವಿಮಾ ಕಂತುಗಳಲ್ಲಿ ಸಬ್ಸಿಡಿ ನೀಡಲಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕಳೆದ ಭಾನುವಾರ ಇಂದೋರ್ನಲ್ಲಿ ನಡೆದ 3ನೇ ಟಿ20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ 14 ರನ್ಗಳ ಜಯ ಸಾಧಿಸಿದ ನಂತರ ಭಾರತವು 5 ಪಂದ್ಯಗಳ ಸರಣಿಯಲ್ಲಿ 2-1 ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015

0: ಸಾವಿರದ 2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡಾ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ. ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:20:35.
2: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
3: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
2: ವಾರದ ಚರ್ಚೆ ಮಾತ್ ಮಾತಲ್ಲಿ.
3: ಹಲವು ವಿಷಯಗಳ ಮಾತು, ಹರಟೆ, ಚರ್ಚೆ ಕೇಳಿ ಆನಂದಿಸಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಮೂಲ್ಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
1: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
0: ವಾರದ ಚರ್ಚೆ ಮಾತ್ ಮಾತಲ್ಲಿ.
1: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ ಕೇಳಿ ಆನಂದಿಸಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಪ್ರೀತಿಯ ಶ್ರೋತೃಗಳೇ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಸಮಯ 1:31:57.
0: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಇಂದಿನ ಪ್ರಚಲಿತ ಕಾರ್ಯಕ್ರಮದ ವಿಷಯ ವಿಶ್ವ ಮಾನದಂಡಗಳ ದಿನ, ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ. ಪ್ರತಿ ವರ್ಷ 14 ಅಕ್ಟೋಬರ್ ವಿಶ್ವ ಮಾನದಂಡಗಳ ದಿನವನ್ನು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಉತ್ಪನ್ನಗಳು, ಸೇವೆಗಳು ಮತ್ತು ತಂತ್ರಜ್ಞಾನಗಳಲ್ಲಿ ಗುಣಮಟ್ಟ, ಸುರಕ್ಷತೆ ಮತ್ತು ಹೊಂದಾಣಿಕೆಯನ್ನು ಕಾಪಾಡುವಲ್ಲಿ ಮಾನದಂಡಗಳ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಮೀಸಲಿಡಲಾಗಿದೆ. ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಎ ರಾಜ್ಕುಮಾರ್ ಸಂಗೀತ ನೀಡಿ ಸಂಗಡಿಗರೊಂದಿಗೆ ಹಾಡಿರುವ ಗೀತೆ ಇದು. ಸಾಹಿತ್ಯ ಎಸ್ ನಾರಾಯಣ್.

ವಿಶ್ವ ಮಾನದಂಡಗಳ ದಿನ ಆಚರಣೆಯ ಆರಂಭ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನದಂಡಗಳನ್ನು ರೂಪಿಸುವ ಪ್ರಮುಖ ಸಂಸ್ಥೆಗಳಾದ ಐಎಸಿ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕಲ್ ಕಮಿಷನ್, ಐಎಸ್ಒ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಸ್ಟ್ಯಾಂಡರ್ಡೈಜೇಷನ್ ಮತ್ತು ಐಟಿಯು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಒಟ್ಟಾಗಿ ಈ ದಿನಕ್ಕೆ ಚಾಲನೆ ನೀಡಿದವು. ವಿಶ್ವದಾದ್ಯಂತ ತಜ್ಞರು ಮತ್ತು ವಿಜ್ಞಾನಿಗಳು ಸ್ವಯಂ ಪ್ರೇರಿತವಾಗಿ ಒಮ್ಮತದ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಗೌರವ ಸೂಚಕವಾಗಿ ಅಕ್ಟೋಬರ್ 14 ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪಾರ್ಥಚಿತ್ರದ ಗೀತೆಯನ್ನು ಕೇಳೋಣ. ಕವಿರಾಜ್ ಸಾಹಿತ್ಯದ ಗುರುಕಿರಣ್ ಹಾಗೂ ಲಕ್ಷ್ಮಿ ಹಾಡಿರುವ ಗೀತೆ, ಸಂಗೀತ ಗುರುಕಿರಣ್ ಅವರದು.

ವಿಶ್ವ ಮಾನದಂಡ ದಿನದ ಮುಖ್ಯ ಉದ್ದೇಶವೇನೆಂದರೆ ಗುಣಮಟ್ಟ ಮತ್ತು ಸುರಕ್ಷತೆ. ಗ್ರಾಹಕರಿಗೆ ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಲಭ್ಯವಾಗುವಂತೆ ನೋಡಿಕೊಳ್ಳುವುದು, ತಾಂತ್ರಿಕ ಒಡಂಬಡಿಕೆ, ಬೇರೆ ಬೇರೆ ದೇಶಗಳು ಅಥವಾ ಕಂಪನಿಗಳ ತಂತ್ರಜ್ಞಾನಗಳು ಪರಸ್ಪರ ಸುಲಭವಾಗಿ ಕಾರ್ಯನಿರ್ವಹಿಸಲು ಇದು ಸಹಕಾರಿ. ಜಾಗತಿಕ ವ್ಯಾಪಾರ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಸುಲಭವಾಗಿ ನಡೆಯಲು ಏಕರೂಪದ ನಿಯಮಗಳನ್ನು ರೂಪಿಸುವುದು. ಇನ್ನು ಜಮೀನ್ದಾರರು ಚಿತ್ರದ ಗೀತೆಯನ್ನು ಕೇಳೋಣ. ಚಿತ್ರ ಹಾಡಿರುವ ಈ ಗೀತೆಯ ರಚನೆಕಾರರು ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ಎಂ ಎಂ ಕೀರವಾಣಿ.

ಪ್ರಸಕ್ತ ವರ್ಷದ ಅಂದರೆ 2026ರ ವಿಶ್ವ ಮಾನದಂಡಗಳ ಥೀಮ್ ಏನೆಂದರೆ ಉತ್ತಮ ಜಗತ್ತಿಗಾಗಿ ಹಂಚಿಕೆಯಾದ ದೃಷ್ಟಿಕೋನ ಆಗಿದ್ದು, ಇದು ವಿಶೇಷವಾಗಿ SDG 7.

ಪ್ರಸಕ್ತ ವರ್ಷದ ಅಂದರೆ 2026ರ ವಿಶ್ವ ಮಾನದಂಡಗಳ ಥೀಮ್ ಏನೆಂದರೆ ಉತ್ತಮ ಜಗತ್ತಿಗಾಗಿ ಹಂಚಿಕೆಯಾದ ದೃಷ್ಟಿಕೋನ ಆಗಿದ್ದು ಇದು ವಿಶೇಷವಾಗಿ SDG 7 ಸುಸ್ಥಿರ ಅಭಿವೃದ್ಧಿ ಗುರಿ 7 ಕೈಗೆಟುಕುವ ಮತ್ತು ಸ್ವಚ್ಛ ಇಂಧನ ಇದರ ಮೇಲೆ ಗಮನ ಹರಿಸುತ್ತದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನವೀಕರಿಸಬಹುದಾದ ಇಂಧನ ಹಾಗೂ ಗುಣಮಟ್ಟದ ಮಾನದಂಡಗಳ ಮಹತ್ವವನ್ನು ಇದು ಸಾರುತ್ತದೆ. ಈಗ ಬಣ್ಣ ಬಣ್ಣದ ಬದುಕು ಚಿತ್ರದ ಗೀತೆಯನ್ನು ಕೇಳೋಣ. ರವೀಂದ್ರ ಪ್ರಭು ಈ ಗೀತೆಯನ್ನು ಹಾಡಿದ್ದಾರೆ. AK ವಿಜಯ್ ಅವರ ಸಂಗೀತ, RS ಸುರೇಶ್ ಅವರ ಸಾಹಿತ್ಯ.

ಮಾನದಂಡಗಳು ಯಾಕೆ ಮುಖ್ಯ ಅಂದರೆ, ಗ್ರಾಹಕರ ಸುರಕ್ಷತೆಗಾಗಿ ನಾವು ಬಳಸುವ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳು, ಆಹಾರ ಪದಾರ್ಥಗಳು ಮತ್ತು ಔಷಧಗಳನ್ನು ಸುರಕ್ಷಿತವಾಗಿರಲು ಮಾನದಂಡಗಳು ಅತ್ಯಗತ್ಯ. ಇದು ಕಳಪೆ ಉತ್ಪನ್ನಗಳಿಂದ ಗ್ರಾಹಕರನ್ನು ರಕ್ಷಿಸುತ್ತದೆ. ಹೊಸ ತಂತ್ರಜ್ಞಾನಗಳು ಜಾಗತಿಕ ಮಟ್ಟದಲ್ಲಿ ಸರಾಗವಾಗಿ ಕಾರ್ಯನಿರ್ವಹಿಸಲು ಇದು ನೆರವಾಗುತ್ತದೆ. ಇನ್ನು ಅನುರಾಧ ಭಟ್ ಹಾಡಿರುವ ಪಾಗಲ್ ಚಿತ್ರದ ಗೀತೆಯನ್ನು ಕೇಳೋಣ. ಸೋಸ್ಲೆ ಗಂಗಾಧರ್ ರಚನೆಯ ಈ ಗೀತೆಗೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ಸಮಯ 2 ಗಂಟೆ ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: This is Akashvani and I'm Saira Mujtaba with the midday news. The headlines. India proposes developing joint India-ASEAN research agenda focused on maritime security and emerging technologies. External Affairs Minister Dr. S. Jaishankar says world is moving towards new international order with wide range of countries playing greater role in global affairs.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ. ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ. ಉಪಮುಖ್ಯಮಂತ್ರಿ ಡಾ

0: ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ಇಬ್ಬರು ವಶಕ್ಕೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ವಾರ್ತೆಗಳ ವಿವರ. ಕರ್ನಾಟಕ ಜೆಕ್ ಗಣರಾಜ್ಯದ ದೀರ್ಘಾವಧಿ ಪಾಲುದಾರನಾಗಲಿದ್ದು, ಜೆಕ್ ಕಂಪನಿಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜೆಕ್ ಗಣರಾಜ್ಯದ ಉಪಮುಖ್ಯಮಂತ್ರಿ ಕಾರೆಲ್ಲ ಹಾವ್ಲೇಕ್ ನೇತೃತ್ವದ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ವಿಧಾನಸೌಧದಲ್ಲಿಂದು ಭೇಟಿ ಮಾಡಿ ಚರ್ಚೆ ನಡೆಸಿತು. ಈ ವೇಳೆ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ, ಕೃಷಿ, ಅರಣ್ಯ, ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಯ ವಿಷಯದಲ್ಲಿ ಅತ್ಯಂತ ಮುಂದುವರಿದ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದ್ದು, ಸಂಭಾವ್ಯ ಹೂಡಿಕೆ ತಾಣವಾಗಿ ಪರಿಗಣಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆಗೆ ಅಪಾರ ಅವಕಾಶಗಳಿವೆ. ಆಟೋಮೊಬೈಲ್, ಬಿಡಿಭಾಗಗಳು, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರಗಳಲ್ಲಿಯೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಪಾಲುದಾರಿಕೆಯು ಕರ್ನಾಟಕ ಮತ್ತು ಜೆಕ್ ಗಣರಾಜ್ಯದ ನಡುವೆ ಹೆಚ್ಚಿನ ಸಹಕಾರದ ಹಾದಿಗಳನ್ನು ತೆರೆಯುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರದಿಂದ ಉಂಟಾಗಿರುವ ನಷ್ಟದ ಕುರಿತು ಅಂತಿಮ ಪಟ್ಟಿ ಸಿದ್ದಪಡಿಸಲಾಗುತ್ತಿದ್ದು, ಇನ್ನೊಂದು ವಾರದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತ್ತೆ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗುತ್ತಿದ್ದು, ಈ ಮೂಲಕ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಈ ತಾಲೂಕುಗಳಲ್ಲಿ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನುಳಿದ ಕೆಲವು ತಾಲೂಕುಗಳಲ್ಲಿ ಬರ ಕುರಿತ ಮಾನದಂಡಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಿಮ ಮೆಮೊರಾಂಡಂ ಸಿದ್ದವಾದ ಬಳಿಕ ಮುಖ್ಯಮಂತ್ರಿ ಹಾಗೂ ಇತರ ಸಚಿವರ ನಿಯೋಗ ದೆಹಲಿಗೆ ತೆರಳಲಿದ್ದು, ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೋರಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಿಸಿ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯದಲ್ಲಿ ಬರಗಾಲ ಉಂಟಾಗಿ 4 ತಿಂಗಳು ಕಳೆದರೂ ರೈತರಿಗೆ ಸರ್ಕಾರ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರದಿಂದ ಬಾಧಿತರಾದ ಪ್ರತಿ ರೈತನಿಗೂ ಸಮರ್ಪಕ ಪರಿಹಾರವನ್ನು ತಕ್ಷಣ ವಿತರಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ಳುವಂತೆ ಮತ್ತು ಭೀಕರ ಬರದಿಂದ ಬಾಧಿತರಾಗಿರುವ ಪ್ರತಿ ರೈತನಿಗೂ ಸಮರ್ಪಕ ಹಾಗೂ ಸಕಾಲಿಕ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿ ಎಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರ ಹುದ್ದೆಯಿಂದ ಮುಕ್ತರಾಗಿದ್ದಾರೆ. 2021 ಜುಲೈ 21ರಂದು ಅಧಿಕಾರ ವಹಿಸಿಕೊಂಡ ಅವರು ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ನಡುವೆ ಡಾ ಸುಧಾ ಯಾದವ್ ಅವರನ್ನು ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ತಮ್ಮ ವರ್ಚಸ್ಸಿಗೆ ಧಕ್ಕೆ ತರುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಮತ್ತು ದುರುದ್ದೇಶಪೂರಿತ ವಿಡಿಯೋಗಳನ್ನು ಹರಿಬಿಡಲಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ದೂರಿನ ಮೇರೆಗೆ ಸಿಸಿಬಿ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನಿರ್ದೇಶನದ ಮೇರೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ವಿಚಾರಣೆಗಾಗಿ ಇಬ್ಬರು ಶಂಕಿತರನ್ನು ಅಜ್ಞಾತ ಸ್ಥಳದಲ್ಲಿ ವಶಕ್ಕೆ ಪಡೆದಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ತಮ್ಮ ರಾಜಕೀಯ ಜೀವನದಲ್ಲಿ ಎಂದಿಗೂ ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪ್ರಕಟಣೆ ಮತ್ತು ಪ್ರಸಾರದ ವಿರುದ್ಧ ನ್ಯಾಯಾಲಯದ ತಡೆಯಾಜ್ಞೆ ಕೋರುವ ಅನಿವಾರ್ಯತೆ ಎದುರಾಗಿರುವುದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಮದ್ದೂರು ವನ್ಯಜೀವಿ ವಲಯದ ಹೊಂಗಳ್ಳಿ ಬೀಟ್ನಲ್ಲಿ ಕಳ್ಳಬೇಟೆಗಾರರು ಹಾಕಿದ್ದ ಉರುಳಿಗೆ ಸಿಲುಕಿ ಸುಮಾರು 2 ವರ್ಷ ವಯಸ್ಸಿನ ಹುಲಿ ಸಾವಿಗೀಡಾಗಿದೆ. ತೀರಾ ಕೊಳೆತು ಹೋದ ಪರಿಣಾಮ ಇದು ಹೆಣ್ಣು ಅಥವಾ ಗಂಡು ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಹುಲಿಯ ಕಳೇಬರವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ.

0: ಮತ್ತೊಂದು ಪ್ರಕರಣದಲ್ಲಿ ಮದ್ದೂರು ಕರಡಿಕಲ್ಲು ಗುಡ್ಡದಲ್ಲಿ ಆನೆ ಕಳೇಬರ ಪತ್ತೆಯಾಗಿದೆ. ಆನೆಯ ಎರಡೂ ದಂತಗಳು ನಾಪತ್ತೆಯಾಗಿವೆ. ಹುಲಿ ಮತ್ತು ಆನೆ ಮೃತಪಟ್ಟಿರುವ ಘಟನೆ ಸಂಬಂಧ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದು ಬಂಡೀಪುರ ಡಿಎಫ್ಒಎಲ್ ನಂದೀಶ್ ಮಾಹಿತಿ ನೀಡಿದ್ದಾರೆ. ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರತಿನಿತ್ಯ ರೈಲು ಓಡಿಸಲು ನೈರುತ್ಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಕೆಎಸ್ಆರ್ ಬೆಂಗಳೂರು ಹಾಸನ ಮತ್ತು ಅರಸೀಕೆರೆ ಹಾಸನ ನಡುವೆ ದೈನಂದಿನ ಎಕ್ಸ್ಪ್ರೆಸ್ ವಿಶೇಷ ರೈಲು ಇದೇ 29ರಿಂದ ನವೆಂಬರ್ 11ರವರೆಗೆ ಪ್ರತಿನಿತ್ಯ 14 ಬಾರಿ ಸಂಚರಿಸಲಿದೆ. ಹಾಸನಾಂಬ ಮಹೋತ್ಸವ 2026ರಲ್ಲಿ ಭಕ್ತರು ಮತ್ತು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಈ ನಿರ್ಧಾರ ಕೈಗೊಂಡಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ಶೇಕಡ 2ರಷ್ಟು ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ತಿಳಿಸಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಸತತ 5ನೇ ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ. ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಪ್ರಾಧ್ಯಾಪಕರಿಗೆ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯಲ್ಲಿ ಭೀಕರ ಬರಪರಿಸ್ಥಿತಿ ಎದುರಾಗಿದ್ದು ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ವಿಚಾರಗಳಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಆಡಳಿತಾಧಿಕಾರಿ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ, ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ, ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ 2 ವರ್ಷಕ್ಕೆ. ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2:40:23. ಕೇಳುವರೆ, ಇನ್ನು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಜೈ ಹಿಂದ್ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಹಾಗೂ ಅನುಪಮ.

ಹಂಸಲೇಖ ರಚಿಸಿ ಸಂಗೀತ ನೀಡಿರುವ ಚಿತ್ರ ಹೃದಯ ಬಂಧನ. ಹಾಡಿದ ಕಲಾವಿದರು ರಾಜೇಶ್ ಕೃಷ್ಣನ್ ಹಾಗೂ ಎಸ್ ಜಾನಕಿ.

0: ಹೃದಯಬಂಧನ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಕನ್ನಡ ಸಾಹಿತ್ಯ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು, ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರಬೇಕು ಅಂದ್ರೆ ಆಕಾಶವಾಣಿ ಪ್ರಭಾವ ಬಹಳಷ್ಟಿದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
2: ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಇವೆಲ್ಲವನ್ನ ಬಹುಜನ ಹಿತಾಯ, ಬಹುಜನ ಸುಖಾಯ ಎನ್ನುವಂತಹ ನುಡಿಯಂತೆ ಪ್ರಸಾರ ಮಾಡುತ್ತಿರುವುದು ಶ್ರವ್ಯ ಮಾಧ್ಯಮ ಆಕಾಶವಾಣಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚೈತ್ರದ ಚಂದ್ರಮ ಚಿತ್ರದ್ದು. ಎಸ್ ನಾರಾಯಣ ರಚಿಸಿ ಸಂಗೀತ ನೀಡಿರುವ ಈ ಗೀತೆಯನ್ನು ಹಾಡಿದ್ದಾರೆ ಕುನಲ್ ಗಾಂಜವಾಲ ಹಾಗೂ ಸುನಿಧಿ ಚೌಹಾನ್.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಬದ್ರಿ ಪ್ರಸಾದ್ ಹಾಗೂ ಬಿಆರ್ ಛಾಯಾ ಹಾಡಿರುವ ಚೈತ್ರದ ಚಿಗುರು ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ.

0: ಚೈತ್ರದ ಚಿಗುರು ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ನಮ್ಮ ಮುಂದಿನ ಚಿತ್ರಗೀತೆಗಳು ಬಿತ್ತರವಾಗುವ ಸಮಯ 5 ಗಂಟೆಗೆ ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ. ಸಮಯ 3 ಗಂಟೆ ಆಗಲಿದೆ. ಇನ್ನು ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ.
1: आप सुन रहे हैं विविध भारती राष्ट्रीय सेवा देश की सुरीली धड़कन. कार्यक्रम सखी सहेली बस थोड़ी ही देर में.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4 ಗಂಟೆ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
5: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
6: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
7: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ

0: ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಅರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
2: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
6: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
5: ವಾರದ ಚರ್ಚೆ ಮಾತ್ ಮಾತಲ್ಲಿ.
6: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ, ಕೇಳಿ ಆನಂದಿಸಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ವಸಂತ ಕಾಲ ಬಂದಾಗ
9: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 5712001. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ October 17. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನ ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಗೆಳತಿಯರೇ, ಪತ್ರ ಬರೀತೀರಲ್ಲ? ಸಮಯ 4:35 ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು. ಕಾರ್ಯಕ್ರಮ ಭಾರವೇನಿಲ್ಲ ಈ ಬದುಕು.
2: ಕಣ್ಣೀರಿಗು ಮಣ್ಣೀರು
1: ಅನುಭವ ಅಭಿಪ್ರಾಯಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ
3: ಭಾರವೇನಿಲ್ಲ ಈ ಬದುಕು.
0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಪತ್ರಾಧಾರಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.

ಶ್ರೋತೃಗಳೇ, ಕಳೆದ ಬುಧವಾರ ಸಂಜೆ 4 ಗಂಟೆಯಲ್ಲಿ ಪ್ರಸಾರವಾದಂತಹ ಭಾರವೇನಿಲ್ಲ ಈ ಬದುಕು ಈ ಕಾರ್ಯಕ್ರಮದಲ್ಲಿ ಅನುಭವ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ ಎಂದು ಹೇಳಲಾಗಿತ್ತು. ಸ್ಪಂದಿಸಿ ಹಲವು ಶ್ರೋತೃಗಳು ಪ್ರೀತಿಯಿಂದ ಪತ್ರವನ್ನ ಬರೆದಿದ್ದಾರೆ. ತಮ್ಮ ಅನುಭವ ಹಾಗೂ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೂಡ. ಬನ್ನಿ ಒಂದೊಂದೇ ಪತ್ರಗಳನ್ನ ಓದೋಣ. ಮೊಟ್ಟ ಮೊದಲನೆಯದಾಗಿ ಮೈಸೂರು ಜಿಲ್ಲೆಯ ಹುಣಸೂರು ಟೌನ್ನ ಜಿವಿ ಶ್ರೀನಾಥ್ ಅವರು ಬರೆದಿದ್ದಾರೆ. ಬದುಕು ಎನ್ನುವುದು ಅನೇಕ ಅನುಭವಗಳ, ಕನಸುಗಳ, ನೋವುಗಳ ಮತ್ತು ನೆನಪುಗಳ ಸುಂದರ ಪಯಣ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ಬಯಸಿದ್ದು ಸಿಗುವುದೇ ಇಲ್ಲ. ಯಾರಿಗಾಗಿ

ಬದುಕುತ್ತೇವೆಯೋ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಯಾರೂ ಇರುವುದಿಲ್ಲ. ಎಲ್ಲರ ಮುಂದೆ ನಗುತ್ತಿದ್ದರೂ ಒಂಟಿಯಾಗಿದ್ದಾಗ ಕಣ್ಣೀರು ಜಾರುತ್ತದೆ. ಬದುಕಿನಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ನಾವು ಬಯಸಿದ ಪ್ರೀತಿ ಸಿಗುವುದಿಲ್ಲ. ಮಾಡಿದ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವುದಿಲ್ಲ. ನಂಬಿದವರು ಕೆಲವೊಮ್ಮೆ ನಂಬಿಕೆಯನ್ನು ಮುರಿಯುತ್ತಾರೆ. ಆಗ ಮನಸ್ಸು ಹೇಳುತ್ತದೆ, ಭಾರವೇನಿಲ್ಲ ಈ ಬದುಕು, ಎಲ್ಲವೂ ಇದ್ದರೂ ಏನೋ ಒಂದು ಕೊರತೆ. ಆದರೆ ಬದುಕು ಎಂದರೆ ಕೇವಲ ನೋವುಗಳಲ್ಲ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಇಂದು ನಮ್ಮನ್ನು ಕಾಡುವ ನೋವೇ ನಾಳೆ ನಮ್ಮನ್ನು ಗಟ್ಟಿಗೊಳಿಸಬಹುದು. ಕಳೆದುಕೊಂಡದ್ದನ್ನೇ ನೆನೆದು ಕೊರಗುವುದಕ್ಕಿಂತ ನಮ್ಮ ಬಳಿ ಇರುವಂತಹ ಸಣ್ಣ ಸಣ್ಣ ಸಂತೋಷಗಳನ್ನು ಗುರುತಿಸುವುದನ್ನು ಕಲಿಯಬೇಕು. ಬದುಕು ಸುಂದರವಾಗಿರಲು ಎಲ್ಲವೂ ನಮ್ಮ ಬಳಿ ಇರಬೇಕೆಂದಿಲ್ಲ. ಇರುವುದರಲ್ಲಿ ನೆಮ್ಮದಿ ಕಾಣುವ ಮನಸ್ಸಿರಬೇಕು ಅಷ್ಟೇ. ಏನೇ ಬರಲಿ, ಎಷ್ಟೇ ನೋವಾಗಲಿ, ಬದುಕಿನ ಮೇಲಿನ ಭರವಸೆಯನ್ನು ಕಳೆದುಕೊಳ್ಳಬಾರದು. ಏಕೆಂದರೆ ಇಂದಿನ ಕಣ್ಣೀರಿನ ಹಿಂದೆ ನಾಳೆಯ ನಗು ಅಡಗಿರಬಹುದು. ದೀರ್ಘವಾದಂತಹ ಪತ್ರವನ್ನು ಬರೆದಿರುವಂತಹ ಶ್ರೀನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದು ಚಂದದ ಗೀತೆಯನ್ನು ಕೇಳಿ ಬರೋಣ.

ಸುಂದರ ಸಂಜೆಗೆ ಸಂಧ್ಯಾರತಿಯಾಗಿ ಪತ್ರಗಳು ಬಂದಿರುವುದು ಖುಷಿಯ ಸಂಗತಿ. ಇನ್ನು ಎರಡನೆಯ ಪತ್ರ, ಭಾರವೇನಿಲ್ಲ.

ಈ ಬದುಕು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಪತ್ರವನ್ನು ಬರೆದಿರುವಂತಹ ಮಡಿಕೇರಿಯ ಮಕ್ಕಂದೂರಿನ ದರ್ಶನ್ ಅವರ ಪತ್ರವನ್ನು ಈಗ ಓದೋಣ. ಈ ಬದುಕು ದೈವದ ವರ, ಹಗುರವಾಗಿ ತೆಗೆದುಕೊಳ್ಳದೆ ಶ್ರಮ ವಹಿಸಿ ಪ್ರತಿ ಕ್ಷಣ ಕಳೆಯಬೇಕು. ಜನಪದರು ಅಥವಾ ನಮ್ಮ ಹಿಂದಿನವರು ಪ್ರತಿಯೊಂದನ್ನೂ ಪೂಜ್ಯ ಭಾವದಿಂದ ಕಂಡು ಮುಂಜಾನೆಯಿಂದ ಸಂಜೆಯ ತನಕ ಕಳೆಯುತ್ತಿದ್ದರು. ಅದು ಸಾರ್ಥಕ ರೀತಿಯಲ್ಲಿ, ಬೆಳಕು ಕೊಡುವ ಸೂರ್ಯ, ಬೆಳದಿಂಗಳು ಚೆಲ್ಲುವಂತಹ ಚಂದ್ರ, ನೆರಳು ಕೊಡುವಂತಹ ಮರ, ಅನ್ನ ಕೊಡುವ ಭೂಮಿ, ಹಾಲು ಕೊಡುವ ಆಕಳು, ಜನ್ಮ ನೀಡಿದ ತಂದೆ ತಾಯಿ ಗುರು ಹಿರಿಯರನ್ನು, ಮನೆ ದೇವರನ್ನು ಸ್ಮರಿಸಿ ಭಯ ಭಕ್ತಿಯಿಂದಲೇ ಜೀವನ ನಡೆಸುತ್ತಿದ್ದಂತಹ ಕಾಲ ಒಂದಿತ್ತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ನಾಣ್ಣುಡಿಯಂತೆ ನಾವು ಬದುಕಿ ಸಾರ್ಥಕತೆಯನ್ನ ಮೆರೆಯಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ ದರ್ಶನ್ ಅವರು ಮಕ್ಕಂದೂರಿನಿಂದ. ಅವರು ಮುಂದುವರೆದು ಬರೆಯುತ್ತಾರೆ, ನಮ್ಮ ಬದುಕು ನಮಗಾಗಿ ನೀಡಿರುವಂತಹ ವರ ಎಂದು ಈಗಾಗಲೇ ಹೇಳಿದ್ದೇನೆ. ನಮ್ಮ ಪಾಲಿಗೆ ಬಂದದ್ದನ್ನ ನಾವು ಪ್ರೀತಿಯಿಂದ ಸ್ವೀಕರಿಸಿ ಜೀವನವನ್ನ ನಡೆಸಬೇಕು. ಅದರಲ್ಲೂ ನಮ್ಮ ಸಮಾಜದಲ್ಲಿ ಯುವ ಸಮೂಹ ಆತ್ಮಹತ್ಯೆಗೆ ಶರಣಾಗುತ್ತಿರುವಂತಹದ್ದು ಭಾರವಾದ ಮನಸ್ಸಿನಿಂದ. ಭಾರವೆಂದು ತಿಳಿದಂತಹ ಮನಸ್ಸು ಬದುಕನ್ನ ಹಗುರವಾಗಿ ತೆಗೆದುಕೊಂಡು ಕುಟುಂಬಕ್ಕೆ ನೋವನ್ನು ಕೊಟ್ಟು ತನ್ನ ಪಾಡಿಗೆ ತಾನು ತೆರಳುವುದು ಎಷ್ಟು ಸರಿ? ಆದುದರಿಂದ ಭಾರ ಎಂದುಕೊಳ್ಳದೆ ಈ ಬದುಕನ್ನ ಪ್ರೀತಿಯಿಂದ, ಬಂದಂತಹ ಸವಾಲುಗಳನ್ನ, ಬರುವಂತಹ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸುವಂತಹ ಶಕ್ತಿಯನ್ನು ನಾವೇ ಪಡೆದುಕೊಳ್ಳಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ. ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ. ಮತ್ತೊಂದು ಪತ್ರ ಇದೆ, ಜನನ್ಯ ಅಂತ ಮಡಿಕೇರಿಯಿಂದ ಬರೆದಿದ್ದಾರೆ. ಈ ಬದುಕು ಅನ್ನುವುದು ಒಂದು ಸುಂದರ ತಾಣ. ಆ ತಾಣದಲ್ಲಿ ಸುಂದರ ಹೂವುಗಳು ಹೇಗೆ ಕಾಣುತ್ತವೆಯೋ ಹಾಗೆ ನಮ್ಮ ಖುಷಿಯ ಕನಸುಗಳು ನಮ್ಮ ಕಣ್ಣು ಮುಂದೆ ಬಂದು ಸಾಗುತ್ತವೆ. ಆದರೆ ನಡೆಯುವ ಕಾಲು ಎಡವುತ್ತದೆ ಎನ್ನುವಂತಹ ಮಾತಿನಿಂದ ಹಲವು ಕಷ್ಟಗಳು ಬಂದೇ ಬರುತ್ತವೆ. ಬರುವಂತಹ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸುವುದೇ ಒಂದು ನಮ್ಮ ಪಾಲಿಗೆ ಬಂದಂತಹ ಕೆಲಸ. ಕಾಯಕವೇ ಕೈಲಾಸ ಎಂದು ನಡೆಯುವುದು ಎಷ್ಟು ಸರಿಯೋ ಹಾಗೆ ನಮ್ಮ ಬದುಕನ್ನ ನಾವು ಕಟ್ಟಿಕೊಂಡು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಬದುಕಿನ ಬಗ್ಗೆ ಸಾರಿ ಸಾರಿ ಹೇಳುವಾಗ ನಾವು ಕೂಡ ಅದರಂತೆಯೇ ಬದುಕನ್ನ ಸಾಗಿಸಿ ಮುಂದೆ ತೆಗೆದುಕೊಂಡು ಹೋಗುವುದೇ ಚಂದದ ಬದುಕು ಅಂತ ಬರೀತಾರೆ ಜನನ್ಯ ಮಡಿಕೇರಿಯಿಂದ. ಇನ್ನು ಮತ್ತೊಂದು ಪತ್ರವಿದೆ, ಶ್ರುತಿ ಮಡಿಕೇರಿಯ ನ್ಯೂ ಎಕ್ಸ್ಟೆನ್ಷನ್ ನಿಂದ ಪತ್ರವನ್ನ ಬರೆದಿದ್ದಾರೆ. ಭಾರವೇನಿಲ್ಲ ಬದುಕು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಮೂಡಿ ಬರುತ್ತಿರುವಂತಹ ಈ ಕಾರ್ಯಕ್ರಮ ಅರ್ಥಪೂರ್ಣವಾದದ್ದು ಎಂದರೆ ತಪ್ಪಾಗಲಾರದು. ಭಾರವೇ ಈ ಬದುಕು ಅಂತ ಶೀರ್ಷಿಕೆ ಇದ್ದಿದ್ದರೆ ಚಂದವಿತ್ತು ಅಂತ ಅವರು ಬರೆಯುತ್ತಾರೆ. ಶ್ರುತಿಯವರ ಮುಂದಿನ ಸಾಲುಗಳು ಏನು ಅಂದ್ರೆ, ಬದುಕು ಯಾರಿಗೆ ಕಷ್ಟವನ್ನ ಕೊಟ್ಟಿದೆ, ಹೊರೆಯಾಗಿದೆ ಅಂತ ಪ್ರಶ್ನೆಗಳ ಸುರಿಮಳೆಯನ್ನ ಬರೆದಿದ್ದಾರೆ. ಬದುಕುವುದಕ್ಕೆ ಹಲವು ದಾರಿಗಳಿವೆ. ಈ ಹಲವು ದಾರಿಗಳನ್ನ ಕಂಡುಕೊಳ್ಳದೆ ಕಣ್ಮುಚ್ಚಿದರೆ ಕಾಣುವುದು ಬರೀ ಕತ್ತಲು. ಕತ್ತಲ ನಂತರ ಹೇಗೆ ಬೆಳಕು ಮೂಡುವುದೋ ಹಾಗೆಯೇ ನಮ್ಮ ಬದುಕು ಕೂಡ ಕಷ್ಟಗಳ ನಂತರ ಸುಖ ಬಂದೇ ಬರುವುದು ಎಂದು ಪ್ರಕೃತಿ ನಮಗೆ ಸಾರಿ ಹೇಳಿದೆ. ಪ್ರಕೃತಿಯನ್ನ ಹೊರತಾಗಿ ನಾವು ಬದುಕಲು ಸಾಧ್ಯವಿಲ್ಲ. ಪ್ರತಿದಿನದ ಜಂಜಾಟದಲ್ಲಿ ನಾವು ಎಲ್ಲವನ್ನೂ ಮರೆಯುತ್ತೇವೆ. ಈ ಮರೆಯುವಿಕೆಯಲ್ಲಿ ನಮ್ಮ ಕನಸಿರುತ್ತದೆ, ನಮ್ಮ ನೆನಪಿರುತ್ತದೆ, ನಮ್ಮ ಕಾಲವೂ ಇರುತ್ತದೆ ಎನ್ನುವುದನ್ನ ಮರೆಯುತ್ತಾನೆ ಮನುಷ್ಯ. ಹೊಚ್ಚ ಹೊಸ ಮನಸ್ಸಿನಿಂದ ಏಳುತ್ತಲೇ ಹೊಚ್ಚ ಹೊಸ ಕನಸನ್ನು ಕಂಡು ಬದುಕಿಗೆ ಒಂದು ಅರ್ಥವನ್ನ ಕೊಡುವಂತಹ ಉದ್ದೇಶವನ್ನ ಹೊಂದಿದಾಗ ಮಾತ್ರ ಬದುಕಿಗೆ ಒಂದು ಅರ್ಥ. ಆ ಬದುಕು ಭಾರವಾಗುವುದಿಲ್ಲ. ಭಾರವೇನಿಲ್ಲ ಈ ಬದುಕು ಅನ್ನುವುದನ್ನ ನಾವು ಒಪ್ಪಿಕೊಳ್ಳಬೇಕು, ಮೆಚ್ಚಬೇಕು. ಬದುಕು ಭಾರ ಎಂದು ಹಿಂದೆ ಸರಿದರೆ ಸಹಾಯ ಮಾಡುವ ಶಕ್ತಿ ಯಾವುದಿದೆ? ಮುಂದೆ ಮುಂದೆ ಸಾಗಿದಾಗ ನಮ್ಮನ್ನು ಯಾವುದೋ ಒಂದು ಶಕ್ತಿ ಸೆಳೆಯುತ್ತದೆ, ಅದೇ ನಮ್ಮ

ನಮ್ಮ ಕಾಲದಲ್ಲಿ ಕಂಡಂತಹ ಕನಸನ್ನ ನಾವು ನೆರವೇರಿಸುವುದರಲ್ಲಿ ಸುಖವನ್ನ ಕಾಣಬೇಕು, ಬದುಕು ಭಾರವೇನಿಲ್ಲ ಅಂತ ಅವರು ಪತ್ರವನ್ನ ಬರೆದು ಮುಕ್ತಾಯಗೊಳಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವ ನಿಮ್ಮಿಂದ ಇರಬೇಕು ಅನ್ನೋದ, ನಗು ನಗ್ತಾ ಬಾಳ್ಬೇಕು ಅನ್ನೋದ.

0: ದೋಷ ಅಂಗಡಿಲಿ ಮಾರೋದಿಲ್ಲ.
1: ಗೊತ್ತಿದೆ ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುರ್ಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಬರಳಿ ತಟ್ಟೋದ್ರಲ್ಲಿದೆ.

ಮತ್ತೊಂದು ಪತ್ರ. ಈ ಬದುಕು ಭಾರ ಭಾರ ಎಂದು ಎತ್ತಿನ ಗಾಡಿ ಮುಂದೆ ಸಾಗುವುದನ್ನ ಕಂಡಾಗ ಭಾರವಲ್ಲ ಈ ಬದುಕು ಎಂದೆನಿಸುತ್ತದೆ ನನಗೆ ಅಂತ ಪತ್ರವನ್ನ ಬರೆದಿರುವಂತಹವರು ಸೋಮಶೇಖರ, ಕುಶಾಲನಗರದಿಂದ. ಅವರ ಪತ್ರದ ಸಾಲುಗಳನ್ನ ಮುಂದುವರೆಸುತ್ತಾ, ಬದುಕು ಜಟಕಾಬಂಡಿ, ನಾವು ಸಾಗುತ್ತಲೇ ಇರಬೇಕು. ಒಂದೆಡೆ ನಿಂತರೆ ನಿಂತ ನೀರಾಗುವುದು, ನಿಂತ ನೀರು ಕೊಳಕಾಗುತ್ತದೆ, ಹರಿಯುವ ನೀರು

ಸ್ವಚ್ಛತೆಯನ್ನ ಸಾರುತ್ತದೆ. ತೊರೆಯಿಂದ ಹರಿಯುವಂತಹ ನೀರು ಎಷ್ಟೆಲ್ಲ ಕಷ್ಟಗಳನ್ನ ಸಾಗಿ ಸಮುದ್ರವನ್ನ ಸೇರುತ್ತದೆ. ಸಮುದ್ರ ಎಲ್ಲವನ್ನೂ ಸ್ವೀಕರಿಸುತ್ತದೆ, ಆದರೆ ಆ ಸಮುದ್ರದಲ್ಲಿ ಜಲಚರ ಪ್ರಾಣಿಗಳು ಆನಂದದಿಂದ ಬದುಕುತ್ತವೆ. ಇತ್ತೀಚೆಗೆ ಆ ಪ್ರಾಣಿಗಳಿಗೂ ಸಂಕಟ ತಂದಿದ್ದಾನೆ ಈ ಮನುಷ್ಯ. ತನ್ನ ಬದುಕಿಗೆ ಅರ್ಥ ಕೊಡದ ಅವನು ಪರಿಸರದಲ್ಲಿ ಸ್ವಚ್ಛಂದವಾಗಿ ಹಾರಾಡಬಲ್ಲ ಪಕ್ಷಿಗಳಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಅಥವಾ ಜಲಚರ ಪ್ರಾಣಿಗಳಿಗಾಗಲಿ ಸುಖವನ್ನು ಕೊಡುತ್ತಾನೆ ಎನ್ನುವುದು ಸುಳ್ಳು. ಆದರೆ ಹಲವು ಪರಿಸರವಾದಿಗಳು ಅದರ ಪರವಾಗಿ ನಿಂತು ಹೋರಾಟವನ್ನ ಮಾಡುತ್ತಾರೆ. ಅಂತಹದರಲ್ಲಿ ಬದುಕು ಭಾರ ಎಂದು ಹೇಳುತ್ತಾನೆ ಅವನು. ತನ್ನ ಬದುಕಿಗೆ ಅರ್ಥವನ್ನ ಕಂಡುಕೊಳ್ಳದವನು ಒಳ್ಳೆಯ ಮನಸ್ಸಿನವನಲ್ಲ ಅಂತ ಅವರು ಪತ್ರವನ್ನ ಬರೆದಿದ್ದಾರೆ. ಸೋಮಶೇಖರ್ ಅವರಿಗೆ ಧನ್ಯವಾದಗಳನ್ನ ಹೇಳೋಣ.

ಕಡೆಯ ಪತ್ರ. ಭಾರವೇನಿಲ್ಲ ಈ ಬದುಕು ಎನ್ನುವಂತಹ ಶೀರ್ಷಿಕೆಯಲ್ಲಿ ಮೂಡಿಬರುತ್ತಿರುವಂತಹ ಹೊಚ್ಚ ಹೊಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ ಇದ್ದಾರೆ ಕಾವೇರಮ್ಮ ಮಡಿಕೇರಿಯಿಂದ. ಮನಸ್ಸು ಭಾರವಾಗುವುದು ಯಾವಾಗ? ನಮಗೆ ಕಷ್ಟಗಳು ಎದುರಾದಾಗ. ಕಷ್ಟಗಳು

ತನ್ನ ಕಷ್ಟಗಳು ಎಂದುಕೊಳ್ಳದೆ ನಮ್ಮ ಪಾಲಿಗೆ ಬಂದಂತಹ ಪಂಚಾಮೃತ ಅಂತ ತಿಳಿದು ಸುಖವನ್ನ ಪ್ರಾಮಾಣಿಕತೆಯಿಂದ ಹುಡುಕಿ ಮುಂದೆ ಸಾಗುವುದೇ ಬದುಕು. ಆಗ ಬದುಕು ಭಾರವೆನಿಸುವುದಿಲ್ಲ. ಭಾರ ವಸ್ತುವಿಗೆ ಮಾತ್ರ ಇದ್ದರೆ ಚಂದ. ಮನಸ್ಸಿಗೆ ಭಾರ ಎಂದುಕೊಂಡರೆ ಅನಾರೋಗ್ಯಕ್ಕೆ ಈಡಾಗುತ್ತಾನೆ ಮನುಷ್ಯ. ಮಾನವನ ಬದುಕಿನಲ್ಲಿ ಕಷ್ಟ ಸುಖ ಎನ್ನುವುದು ಎರಡು ಕಣ್ಣುಗಳಿದ್ದ ಹಾಗೆ, ಸೂರ್ಯ ಚಂದ್ರನಿದ್ದ ಹಾಗೆ. ನಾವು ಬದುಕಬೇಕು ಎನ್ನುವಾಗ ಭಾರವೇನಿಲ್ಲ ಈ ಬದುಕು ಎಂದು ತಿಳಿದೇ ಮುಂದೆ ಮುಂದೆ ಹೆಜ್ಜೆಗಳನ್ನು ಹಾಕಬೇಕಾಗುತ್ತದೆ. ಶ್ರಮಪಟ್ಟು ಬದುಕಿದಾಗ ನಮಗೆ ನಾವು ನಂಬಿರುವಂತಹ ದೇವರು ನಿಜವಾಗಿ ಸಹಾಯವನ್ನ ಮಾಡುತ್ತಾನೆ ಎನ್ನುವುದನ್ನ ನಾವು ನಂಬಲೇಬೇಕು. ಮನಸ್ಸಿಗೆ ಪ್ರಾರ್ಥನೆಯ ಅಗತ್ಯವಿರುತ್ತದೆ. ಪ್ರಾರ್ಥನೆಯನ್ನೇ ಅರಿಯದ ಮನುಷ್ಯ ಆ ಮನಸ್ಸಿನಲ್ಲಿ ಕೊಳಕನ್ನೇ ತುಂಬಿಕೊಂಡು ಸಮಾಜದಲ್ಲಿ ಜೀವನ ಮಾಡುವುದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಮುಂದುವರೆದು ಬರೀತಾರೆ, ಈ ಬದುಕನ್ನ ಸುಂದರಮಯ ಮಾಡಿಕೊಳ್ಳಬೇಕಾದರೆ ನಾವು ಪ್ರಕೃತಿಯನ್ನ ಮೊದಲು ಪ್ರೀತಿಸಬೇಕು, ಪರಿಸರವನ್ನ ಪ್ರೀತಿಸಬೇಕು. ಪ್ರಕೃತಿ ಮಾತೆಯನ್ನ ಆರಾಧನೆ ಮಾಡುವುದರಿಂದ ನಮಗೆ ಮನಸ್ಸಿಗೆ ಸುಖ ಸಿಗುತ್ತದೆ. ಇತರರ ಬಗ್ಗೆ ಯೋಚನೆ ಮಾಡುವುದನ್ನ ಬಿಟ್ಟು ತನ್ನ ಉನ್ನತಿಯತ್ತ ಸದಾ ಯೋಚನೆ ಮಾಡಿ ಪ್ರಾಮಾಣಿಕತೆಯಿಂದ ಬದುಕನ್ನ ಸಾಗಿಸುವುದರಲ್ಲಿ ಭಾರವೇನಿಲ್ಲ ಈ ಬದುಕು ಎಂದೆನಿಸುತ್ತದೆ ನನಗೆ ಅಂತ ಕಾವೇರಮ್ಮ ಅವರು ಬರೆದಿದ್ದಾರೆ.

ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ, ವಿಧಿಯೇ ಅದರ ಡ್ರೈವರ್ ಆಗಿ ಕಾಣದಂತೆ ಕೂತಿದೆ. ಟಿಕೆಟ್ ಟಿಕೆಟ್ ಕಮಾನ್ ಟಿಕೆಟ್ ಟಿಕೆಟ್ ಬೇಕು ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು. ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎಂದರು ಕಾಣಲ್ಲ.

ಎಲ್ಲೋ ಜಗಳ ಎಲ್ಲೋ ಕದನ ಕಲ್ಲು ಇಲ್ಲ ಬೀಳೋದು ಯಾರ ಕೋಪ ಯಾರ ಮೇಲೋ ನ್ಯಾಯ ಯಾರ ಕೇಳೋದು ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೀಳೋದು ಆ ನೀವೇನೆ ತೆರಿಗೆ ಕೆಚ್ಚಿ ಅಯ್ಯೋ ಅನ್ನೋದು ಆ ನೀವೇನೆ

ಸ್ಪಂದಿಸಿ ಪತ್ರಗಳನ್ನ ಬರೆದಿರುವಂತಹ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತ ಭಾರವೇನಿಲ್ಲ ಈ ಬದುಕು ಈ ಕಾರ್ಯಕ್ರಮ ಪ್ರತಿ ಬುಧವಾರ 4 ಗಂಟೆಗೆ ಪ್ರಸಾರ ಆಗುತ್ತೆ. ಪತ್ರಾಧಾರಿತ ಕಾರ್ಯಕ್ರಮವಾಗಿರುವುದರಿಂದ ಶ್ರೋತೃಗಳೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ಕಳುಹಿಸಬಹುದು. ವಿಳಾಸ ನಿಲಯದ ನಿರ್ದೇಶಕರು ಭಾರವೇನಿಲ್ಲ ಈ ಬದುಕು ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ 20ನೇ ತಾರೀಕು. ಮತ್ತೊಮ್ಮೆ ಕಡೆಯ ದಿನಾಂಕ 20ನೇ ತಾರೀಕು. ಭಾರವೇನಿಲ್ಲ ಈ ಬದುಕು ಎಂದು ನಡೆದು ಸಾರ್ಥಕತೆಯನ್ನ ಮೆರೆಯುವುದರಲ್ಲಿ ಸುಖವಿದೆ ಸಂತೋಷವಿದೆ ಎಂದು ಹೇಳುತ್ತಾ ಇವತ್ತಿನ ಭಾರವೇನಿಲ್ಲ ಈ ಬದುಕು ಪತ್ರಾಧಾರಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.

0: ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವ್ರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ನ.
1: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
2: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವ್ರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ನ.
4: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
5: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
4: ವಾರದ ಚರ್ಚೆ ಮಾತ್ ಮಾತಲ್ಲಿ.
5: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ, ಕೇಳಿ ಆನಂದಿಸಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
6: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನ.

ಹರಿತ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:37:25. ಕೇಳುಗರಿ, ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಚನೆಯ ಕಸ್ತೂರಿ ಶಂಕರ್ ಹಾಡಿರುವ ಗೀತೆಯನ್ನು ಕೇಳೋಣ.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.3 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಸಮಯ ಈಗ 5:30. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುರಗದ್ದೆ.
1: ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
3: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
1: ವಾರದ ಚರ್ಚೆ ಮಾತ್ ಮಾತಲ್ಲಿ.
3: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ, ಕೇಳಿ ಆನಂದಿಸಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
6: ಹೈಲೈಟ್ ಫರ್ನಿಚರ್ನಲ್ಲಿ 3 ಡೋರ್ ವಾಲ್

0: ವಾರ್ಡ್ರೋಬ್ 8,900 ರೂಪಾಯಿಗೆ, ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
2: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
0: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
5: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕಾಗಲ್ಲ, ನಿಂತ್ಕೊಳಕಾಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
6: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ? ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
0: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.

ಕೆಲವರೇ, ಸಮಯ ಈಗ 5:55 ನಮ್ಮ ಮುಂದಿನ ಕಾರ್ಯಕ್ರಮ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ಸಂಧ್ಯಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕಂಠೀರವ ಚಿತ್ರದ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಚಕ್ರಿ, ಹಾಡಿದ್ದಾರೆ ಉಮಾ ನೇಹಾ.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸೈಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
2: ಕಿರುಗುರೆ, ಇನ್ನು ಮುಂದೆ ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಅಂಡಮಾನ್ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

0: ಮೇಜ್ಜೋತಪ್ಪ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಹಾಡಿದ್ದಾರೆ ಕೆಜೆ ಯೇಸುದಾಸ್ ಮತ್ತು ಅನುರಾಧ ಶ್ರೀರಾಮ್.
1: ಆಪ್ಟರ್

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ಗೆ ಭೇಟಿ ನೀಡಿ.
1: ಕನ್ಸಲ್ಟೇಷನ್ಸ್ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿಸಿದ್ದನಹುಂಡಿ, ಮೈಸೂರು.
2: ಕೆಳಗರೆ ಸಮಯ ಈಗ 5:35 ಸಂಧ್ಯಾರತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಹುಲಿಯ ಚಿತ್ರದ ಗೀತೆ ರಚನೆ ವಿ ಮನೋಹರ್, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ, ಹಾಡಿದ್ದಾರೆ ರಾಜೇಶ್ ಮತ್ತು ಮಂಜುಳಾ ಗುರುರಾಜ್.

ರಂಗೋಲಿ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ವಿ ಮನೋಹರ್. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ತಾಯಿ ಕೊಟ್ಟ ಸೀರೆ ಚಿತ್ರದ ಗೀತೆ, ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್, ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಮತ್ತು ಸಂಗಡಿಗರು.

ಕಾರ್ಯಕ್ರಮದ ಕೊನೆಯಲ್ಲಿ ವಸಂತ ಕಾವ್ಯ ಚಿತ್ರದ ಗೀತೆ ರಚನೆ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಆಕಾಶವಾಣಿ ಮಡಿಕೇರಿ. ಕೆಳಗಡೆ ಸಮಯ ಇನ್ನೇನು 6 ಗಂಟೆಯಾಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:10 ಗೀತಸುದೆ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಶ್ರುತಿ ಎಂಎಂ, 8:30 ಜಸ್ವಿಂದರ್ ಸಿಂಗ್ ಅವರಿಂದ ಗಜಲ್ಸ್ ಕೇಳುವಿರಿ, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕ, ಅಂತಾರಾಷ್ಟ್ರೀಯ ಚೆಸ್ ಆಟಗಾರ ತರಬೇತುದಾರ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕ ಎಸ್ ಸುಮನ್ ಅವರೊಂದಿಗೆ ಸಂದರ್ಶನ, 10:00 ನಮ್ಮ ನಿಲಯದಿಂದ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ಗೀತ್ ಗಾತ ಚಲ್. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ, ಪ್ರಾಯೋಜಕರು ಜಿಎಸ್ಎಸ್ ಮೈಸೂರು, 6:30 ಬೆಂಗಳೂರು ಕೇಂದ್ರದಿಂದ ದಸರಾ ಚಿಂತನ, ಪ್ರಸ್ತುತಿ ಕೆಟಿ ಶ್ರೀಮತಿ, 6:35 ರೈತರಿಗೆ ಸಲಹೆ, 6:40 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಮಾತ್ ಮಾತಲ್ಲಿ ವಾರದ ಚರ್ಚೆ ಭಾಗವಹಿಸುತ್ತಾರೆ ಸುಜಾತಾ ಹೆಫ್ ತಳವಾರ್, ಎಂ ಶಕುಂತಲಾ ಮತ್ತು ಹೆಚ್ ಜೆ ವಿಶಾಲಾಕ್ಷಿ, ಪ್ರಾಯೋಜಕರು ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು, 9:00 ಬೆಂಗಳೂರು ಕೇಂದ್ರದಿಂದ ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ, 9:10 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, 9:45 ಕನ್ನಡ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚೆಂಬೈ ವೈದ್ಯನಾಥ ಭಾಗವತರ್, ಮೈಸೂರು ವಿ ರಾಮನಾಥನ್ ಮತ್ತು ಎನ್ಪಿ ರಾಮಸ್ವಾಮಿ ಅವರ ಹಾಡುಗಾರಿಕೆ ಕೇಳುವಿರಿ, 10:30 ಗಾನ ಭಜಾನ, 11:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ನಂದನ್ ಕುಮಾರ್ ಎಲ್ಒ, 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಮತ್ತು ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು ಈ ಕುರಿತು ಕಲಬುರಗಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್, 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.

0: ಪ್ರಗತಿ ಪಥ, 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 3 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ, 4 ಕೊಡಗಿನ ಜಾನಪದ ಹಾಡುಗಳು, 4:30 ಭಕ್ತಿ ಗೀತೆಗಳು, 5 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:10 ಗೀತಾ ಸುದೆ ಭಕ್ತಿ ಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ, ಕಾಫಿ ಪ್ರಪಂಚದ ಇತ್ತೀಚಿನ ವಿದ್ಯಮಾನಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಕೊಡವ ಸಿರಿ ಸೃಷ್ಟಿ ಲಯ ಕಾರಣಿ ಕಾವೇರಮ್ಮೆ ಲೇಖಕಿ ಮುನಂಡ ಶೋಭಾ ಸುಬ್ಬಯ್ಯ ಅವರಿಂದ ಸೋದಾಹರಣ ಭಾಷಣ, ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. 8:30 ಗಜಲ್ಸ್, 9:15 ರಂಗಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಮೊದಲಿಗೆ ಶ್ರೀನಿವಾಸ ಜೋಕಟ್ಟೆ ಅವರಿಂದ ಸಣ್ಣ ಕತೆ ಕಣ್ಣ ಮುಚ್ಚಾಲೆ, ನಂತರ ಜ್ಯೋತಿ ಮಹದೇವ್ ಅವರಿಂದ ಕಾವ್ಯಧಾರೆ. 10:00 ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ಗೀತ ಗಾತ್ಚಲ್. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಈಗ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. The Union Cabinet has approved a productivity-linked bonus PLB of 78 days for more than 11,40,000 eligible railway employees in recognition of their performance. Information and Broadcasting Minister Ashwini Vaishnav made the announcement while briefing the media after the Union Cabinet meeting chaired by Prime Minister Narendra Modi in New Delhi today.
2: The Cabinet today approved a productivity-linked bonus equivalent to 78 days' wages for around 11,40,770 railway employees. The bonus is a Diwali gift for all railway employees who work tirelessly day and night to ensure the smooth functioning of the Indian Railways. The total financial outlay for the bonus is approximately 2,009 crore rupees.
1: Mr. Vaishnav also said large-scale recruitment is underway in the railways, with recruitment being carried out for around 1,65,000 posts. The Union Minister said the government has also approved the continuation of the National Social Assistance Program for 5 years from 2026-27 to 2030-31 with an outlay of 53,428 crore rupees. He said the Cabinet has approved the strategic restructuring of the IDBI Bank. Prime Minister Narendra Modi has said India's civilizational journey has been shaped by centuries of cultural exchange and the sharing of knowledge across borders. The Prime Minister made the remarks during a message delivered at the inaugural session of the 3-day international conference on Bharat's cultural connections across the globe in New Delhi today. The Prime Minister highlighted the role of ancient centers of learning, such as Nalanda, in promoting the exchange of knowledge between India and other parts of Asia. The Prime Minister's message was read out by Culture Secretary Vivek Agarwal at the conference. External Affairs Minister Dr. S. Jayashankar and Canadian Foreign Minister Anita Anand today reviewed progress in India-Canada relations covering trade and investment, education, energy, defence and people-to-people exchanges. The two ministers held a meeting in New Delhi during which they also exchanged views on key regional and global developments. In a social media post, Dr. Jayashankar said India and Canada are advancing their strategic partnership through leadership-level engagement and sustained cooperation between their governments and industries. India today expressed solidarity with Saudi Arabia and condemned the string of attacks in the West Asian nation. Briefing media in New Delhi this afternoon, External Affairs Ministry spokesperson Randhir Jaiswal condemned the attack on the Aramco headquarters.

0: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:10 ಇನ್ನು ಮುಂದೆ ಜಾಹೀರಾತು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
2: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90%, ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದ್ರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ವೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
3: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರೀತಿಯ ಶ್ರೋತೃಗಳೇ,
4: ನಿಮಗಾಗಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಮೂಡಿ ಬರಲಿದೆ
3: ವಾರದ ಚರ್ಚೆ ಮಾತ್ ಮಾತಲ್ಲಿ.
4: ಹಲವು ವಿಷಯಗಳ ಮಾತು ಹರಟೆ ಚರ್ಚೆ, ಕೇಳಿ ಆನಂದಿಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ.

0: ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶಿರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
4: ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
6: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ. ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನ ಹುಂಡಿ, ಮೈಸೂರು.
7: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇದೇ 15ರಂದು ನಾಳೆ ಗುರುವಾರ ಗೋಣಿಕೊಪ್ಪಲು ಮುಖ್ಯ ರಸ್ತೆಯಲ್ಲಿರುವ ನೀಲೇಶ್ವರ್ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ MSME ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
10: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
11: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
12: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
13: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
14: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
15: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿಮ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
14: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
15: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. October 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯೂನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
14: ವಾವ್, ಸೂಪರ್.
15: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ನಿಮ್ಮ ಡೈಲಿ ಲೈಫ್ ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
0: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಂ, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನ ಹುಂಡಿ, ಮೈಸೂರು.
16: ತಾಯಿ ಕಾವೇರಿಯ ಭಕ್ತಾದಿಗಳೇ, ಗಮನಿಸಿ. ಕೊಡಗಿನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಯ ಪ್ರಾತಿನಿಧಿಕ ಸಂಘಟನೆಯಾದ ಕೊಡಗು ಏಕೀಕರಣ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವರ್ಷಂಪ್ರತಿಯಂತೆ ಈ ವರ್ಷವೂ ಜಿಲ್ಲೆಯ ಶ್ರದ್ಧಾಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಇದೇ October 16 November 16 ತುಲಾಮಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ. ಹಾಗಾಗಿ ನಾಡಿನ ಭಕ್ತಾದಿಗಳು ಅನ್ನದಾನಕ್ಕೆ ಕೈಜೋಡಿಸಲು ಅಕ್ಕಿ, ತೆಂಗಿನಕಾಯಿ, ತರಕಾರಿ ಹಾಗೂ ಧನ ಸಹಾಯ ನೀಡಲಿಚ್ಛಿಸುವ

0: ದಾನಿಗಳು ಈಗ ಹೇಳುವವರನ್ನು ಸಂಪರ್ಕಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಸೂರಜ್ ಮಚಯ್ಯ ಅಂಡ್ ಸುನಿಲ್ ಚೆಂಗಪ್ಪ, ನೀಲ್ ಗಗನ್ 3, ಗೋಪಾಲಪುರ ಲೇಔಟ್, ಆರ್ಟಿ ನಗರ ಪೋಸ್ಟ್, ಸುಲ್ತಾನ್ಪಾಳ್ಯ. ಮಂಡೇಟಿರ ಸುನಿಲ್ ಪೊನ್ನಣ್ಣ, B512 ಬ್ರಿಗೇಡ್ ಒಮೆಗಾ, 80 ಫೀಟ್ ರಸ್ತೆ, ಬನಶಂಕರಿ, 6ನೇ ಸ್ಟೇಜ್, ಸುಬ್ರಹ್ಮಣ್ಯಪುರ, ಬೆಂಗಳೂರು. ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ, ಕಾಳಿ ಏಜೆನ್ಸೀಸ್, ವಿರಾಜಪೇಟೆ, ವಾನಂದ ಟಿ ಮದನ್, ಅರ್ಜಿ ಗ್ರಾಮ. ಮಡಿಕೇರಿಯಲ್ಲಿ ಎ ತಮ್ಮಪ್ಪುವಯ್ಯ, ಕೊಡಗು ಡಿಜಿಟಲ್ ನೆಟ್ವರ್ಕ್, ಕಾವೇರಿ ಬಿಲ್ಡಿಂಗ್, ಕಾಲೇಜು ರಸ್ತೆ, ಕೊಡಗು ಸೇವಾ ಕೇಂದ್ರ, ಕೊಡಗು ಸಮಾಜ ವಾಣಿಜ್ಯ ಸಂಕೀರ್ಣ, ಮಡಿಕೇರಿ. ಕುಕ್ಕೆರ ಲಕ್ಷ್ಮಣ, ಕೊಡಗು ಗೌಡ ಯುವ ವೇದಿಕೆ. ಅಮ್ಮತ್ತಿಯಲ್ಲಿ ಮಂಡೆಪಂಡ ಸುವರ್ಣ ಮುತ್ತಣ್ಣ ಹಾಗೂ ಕುಟ್ಟಂಡ ಬೋಜಿ ಹೋಟೆಲ್ ಬ್ರದರ್ಸ್. ಬೆಟ್ಟಗೇರಿ ಮಂದಪಂಡ ಸತೀಶ್ ಅಪ್ಪಚ್ಚು, ಬಿರುನಾಣಿ ಕರ್ತಮಳ ಧನುಪೆಮ್ಮಯ್ಯ. ಗೋಣಿಗೊಪ್ಪಲಿನಲ್ಲಿ ಕೊಲ್ಲಿರ ಉಮೇಶ್, ಉಮಾಮಹೇಶ್ವರಿ ಪೆಟ್ರೋಲ್ ಬಂಕ್ ಹಾಗೂ ಬಲ್ಲಣವರ ಪಿ ಅಪ್ಪಯ್ಯ, ಕೊಡಗು ಕ್ಲಾತ್ ಎಂಪೋರಿಯಂ. ಹಾತೂರು ಅಮ್ಮನಗುಟ್ಟಂಡ ಚಿಮ್ಮಣ, ಎಜಿ ಪೆಮ್ಮಯ್ಯ. ಹುದಿಕೇರಿ ಅಜ್ಜಿಕುಟ್ಟಿರ ಎನ್ ಮಾದಯ್ಯ, ಸುಬ್ರಮಣಿ, ಹೈಸೂರ್ಲೂರು ಬಯವಂಡ ಮಹಾಬಲ. ಮೈಸೂರು ಪಾಂಡಿರ ಎಂ ಮುತ್ತಣ್ಣ, ಕಕ್ಕಬ್ಬೆ ಬಾಚಮಂಡ ಲವ ಚಿನ್ನಪ್ಪ. ಮೂರ್ನಾಡು ನಂದೇಟಿರ ರಾಜ ಮಾದಪ್ಪ ಹಾಗೂ ಪುದಿಯೊಕ್ಕಡ ರಾಜ ಮೇದಪ್ಪ. ನಾಪೋಕ್ಲು ಬಿಎಸ್ ತಮ್ಮಯ್ಯ, ಭಗವತಿ ಸ್ಪೈಸಸ್. ಕಟೋಲಿರ ಶಮ್ಮಿ ಅಯ್ಯಪ್ಪ, ಕೊಳಕೇರಿ ಹಾಗೂ ಬಿಎ ಮುದ್ದಯ್ಯ, ಕ್ಲಾತ್ ಮರ್ಚೆಂಟ್. ಪಾರಾಣೆ ಬೊಳ್ಳಂಡ ಗಿರೀಶ್, ಶರ್ರಿ ಕೈಕಾಡು ಗ್ರಾಮ. ಪೊನ್ನಂಪೇಟೆ ಚೆರಿಯಪ್ಪಂಡ ರಾಜನಂಜಪ್ಪ. ಸಿದ್ದಾಪುರ ಚುಮ್ಮಿಪ್ಪುವಯ್ಯ, ರಿವರ್ ಸೈಡ್ ಎಸ್ಟೇಟ್. ಸುಂಟಿಕೊಪ್ಪ ಎಂಎ ವಸಂತ್, ವಸಂತ್ ಸ್ಟೋರ್ಸ್. ಕಾನೂರು ಚೊಟ್ಟೆಕ್ಮಳ ರಾಜೀವ್ ಬೋಪಯ್ಯ ಹಾಗೂ ಮಲ್ಲಮಡ ಪ್ರಭು ಪುಣಚ. ನೆಲಜಿ ಮಣಮಟ್ಟಿರ ಸ್ವರೂಪ್, ನೆಲಜಿ ಜಂಕ್ಷನ್. ಚಟ್ಟಳ್ಳಿ ಪುತ್ತರಿರ ಪಪ್ಪು ತಿಮ್ಮಯ್ಯ, ಸಿವಿಲ್ ಕಾಂಟ್ರಾಕ್ಟರ್, ಕಾಲಭೈರುವ ಕನ್ಸ್ಟ್ರಕ್ಷನ್ಸ್, ಮೇನ್ ರೋಡ್, ಚಟ್ಟಳ್ಳಿ. ಕುಶಾಲನಗರ ಕರ್ನಂಡ ಅರುಣ್ ಮಣ್ಣಪ್ಪ, ಇಗ್ಗುತಪ್ಪ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಅರೆಕಾಡು ಮರಗೋಡು, ದೋಲ್ಪಾಡಿ ಯಶವಂತ್, ಮೊಟ್ಟೆಮನೆ ಎಸ್ಟೇಟ್. ಕಾಕುಟುಪುರಂಬು ಮ್ಯಾವಡ ಚಿನ್ನಪ್ಪ, ಪ್ಲಾಂಟರ್ಸ್ ಕ್ಲಬ್ ಕಾಕುಟುಪುರಂಬು. ಅರಪಟ್ಟು ಕರಂಗ ಕರಡ ಪಾಲಂಗಾಲ, ಬಲ್ಲಟಿ ಕಾಲಂಡ ರಂಜು ಮಾದಪ್ಪ, ಬಲ್ಲಮಾವುಟಿ ಸಣ್ಣ ಪುಲಿಕೋಟು, ಮುಕ್ಕಾಟಿರ ಸುಧನ್ ಸುಬ್ಬಯ್ಯ, ಕಂಬಿಬಾಣೆ ಕುಂಜಲನ ಎಸ್ ಮಂಜುನಾಥ್ ಹಾಗೂ ಮರಗೋಡು ಶ್ರೀಮತಿ ಕಾವೇರಿ ನಯನ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ ಮಡಿಕೇರಿ. ಕಾಲ್ ಬೈರುಚಿ ರಾಮದನ್ 9844 8199.
1: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಿಮ್ಮ ಡೈಲಿ ಲೈಫ್ಗೆ ತೊಂದರೆ ಕೊಡುವ ಜಾಯಿಂಟ್ ಪೇನ್, ಸಯಾಟಿಕಾ, ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಇದೆಯಾ, ಅಥವಾ ವೆರಿಕೋಸ್ ವೇನ್ಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್ ಇಂದ ಬಳಲ್ತಾ ಇದೀರಾ, ನರ್ವ್ ರೂಟ್ ಕಂಪ್ರೆಷನ್, ಪ್ರೊಟ್ರೂಷನ್ ಅಂಡ್ ಎಕ್ಸ್ಟ್ರೂಷನ್, ರೂಮಟಾಯ್ಡ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್, ಬ್ರೈನ್ ಸ್ಟ್ರೋಕ್, ಹೆಮಿಪ್ಲೀಜಿಯಾ, ಡಿಮೆನ್ಷಿಯಾ ಅಥವಾ ಪಾರ್ಕಿನ್ಸನ್ ಸಮಸ್ಯೆಗಳಿಂದ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಿ. ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಗೆ ಭೇಟಿ ನೀಡಿ.
5: ಕನ್ಸಲ್ಟೇಷನ್ಸ್ ಗಾಗಿ ವಿಸಿಟ್ ಆಯುರ್ಮಠಮ್, ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆ, ಕಾಳಿ ಸಿದ್ದನಹುಂಡಿ, ಮೈಸೂರು.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ.

0: ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ.
1: ಕೊಡವ ಹಾಕಿ ಅಕಾಡೆಮಿ ವಿರಾಜಪೇಟೆ ಇದಣ್ಣ ದಂಡಾಯ್ತಿ 24-25 ಪಿಂಜ ದಂಡಾಯ್ತಿ 25 26ನೇ ಕಾಲತ್ರ ಮಾಸಬೆನ ಇದೇ 16 ಬೊಳ್ಳ್ಯಾಚ ಪೊಲಕ 10:30 ಸಂಘದ ಅಧ್ಯಕ್ಷಗಳಾದ ಪಾಂಡಂಡ ಕೆ ಬೋಪಣ್ಣ ಇಂಡ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಕೊಡವ ಸಮಾಜದ ನಡತ್ವ ಸಂಘದ ಸದಸ್ಯಂಗೆಲ್ಲ ಬಂತು ಮಾಸಬೆನ ಚಾಯುಡ ನಡೆಸಿದ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ್ಯಕ್ರಮಿತ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಕಿನ್ಸ್ ವ್ಯಾಲಿ ಮಡಿಕೇರಿ.
4: ಫೋನ್ 222-5571.
5: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
2: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟಿ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, ಐಪಿ ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722-0440-39.
6: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
7: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
1: ನಾಪುಕ್ರು ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದಲ್ಲಿ ಮಾಸಿಕ ವೆಳ್ಳಾಟಂ ಇದೇ 15, ನಾಳೆ ಗುರುವಾರ ನಡೆಯಲಿದ್ದು. ನಾಳಿನ ಕಾರ್ಯಕ್ರಮದ ಪ್ರಾಯೋಜಕರು ಕಕ್ಕಬೆಯ ಬೊಳ್ಳನಮಂಡ ಮುತ್ತಣ್ಣ, ಕಮಲಾಕ್ಷಿ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
0: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ನನ್ ಮನೆ ನನ್ ಕನ್ಸರ್ನ್ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪಿಯರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಲಿ ಇರ್ಬೇಕು. ಆ ಕನ್ಸರ್ನ್ ನನ್ಸ್ ಮಾಡಲು ಟ್ರಾನ್ಸಿಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್.
11: ಹಲೋ
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90128.
10: ತನಿಷ್ಕ್ ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ 1 ಗ್ರಾಮ್ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ up to 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ up to 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್.

0: ಅಲ್ಲಿರುವ ತನಿಷ್ಕ್ ಶೋರೂಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮನು ಬಿ ಮೆನನ್, ಡಾಕ್ಟರ್ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
0: ಮಾಂಡೋವಿ ಮೋಟರ್ಸ್ ಮೈಸೂರು ವತಿಯಿಂದ ಸ್ವಿಫ್ಟ್, ಆಲ್ಟೋ ಕೇಟನ್, ಸೆಲೋರಿಯಾ, ವ್ಯಾಗನಾರ್ ಹಾಗೂ ವಿಕ್ಟ್ರೀಸ್ ಕಾರುಗಳ ಮೇಲೆ ಆಕರ್ಷಕ ಆಫರ್ಗಳು, ಹೆಚ್ಚುವರಿ ಬೆನಿಫಿಟ್ಸ್, ಎಕ್ಸ್ಚೇಂಜ್ ಪ್ರಯೋಜನಗಳು, ಅಲ್ಲದೆ ಆಕರ್ಷಕ ಫೈನಾನ್ಸ್ ಸೌಲಭ್ಯ ಕೂಡ ಇದೆ. ಈ ಎಲ್ಲದರ ಪ್ರಯೋಜನಗಳನ್ನು ನಿಮ್ಮದಾಗಿಸಲು ಇಂದೇ ಭೇಟಿ ನೀಡಿ ಮಾಂಡೋವಿ ಮೋಟರ್ಸ್, ಗೋಣಿಕೊಪ್ಪಲ್, ಕುಶಾಲ್ ನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
2: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಆ ಪ್ರಯುಕ್ತ ಇದೇ 15ರಂದು ನಾಳೆ ಗುರುವಾರ ಗೋಣಿಕೊಪ್ಪಲು ಮುಖ್ಯ ರಸ್ತೆಯಲ್ಲಿರುವ ನೀಲೇಶ್ವರ್ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
3: ಇದುವರೆಗೆ ಜಾಹೀರಾತುಗಳು ಪ್ರಸಾರವಾದವು. ಸಮಯ ಇನ್ನೇನು 6:30 ಆಗಲಿದೆ. ಇನ್ನು ಮುಂದೆ ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ.
4: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಎಚ್ಪಿ ಸೌಮ್ಯ. ಪ್ರಿಯ ಶ್ರೋತೃಗಳೇ, ನೀವೆಲ್ಲ ಟಾರ್ಜನ್ ಸಿನಿಮಾ ನೋಡಿದ್ದೀರಲ್ಲ. ಜಾರ್ಖಂಡ್ನ ಈ ಜಮುನಾ ಟೂಡು ಇದ್ದಾಳಲ್ಲ, ಈಕೆ ನಿಜಕ್ಕೂ ಲೇಡಿ ಟಾರ್ಜನೆ. ಈಕೆಯ ದೊಡ್ಡ ಗುಂಡಿಗೇನ ಮೆಚ್ಚಲೇಬೇಕು. ಅದ್ರಿಂದಲೇ ಮುತ್ಕುರಖಾಮ್ ಕಾಡು ಉಳಿದಿರೋದು. ಅಲ್ಲಿರೋ ಪ್ರಾಣಿ ಪಕ್ಷಿಗಳು, ಮರಗಿಡಗಳು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು ಈಕೆಯಿಂದಲೇ, ಥ್ಯಾಂಕ್ಸ್ ಟು ಲೇಡಿ ಟಾರ್ಜನ್. ಕಾಡು ಜಮುನಾಗೆ ಹತ್ತಿರದ ಸಂಬಂಧಿ, ಏಕೆಂದರೆ ಹಳ್ಳಿ ಪಕ್ಕದಲ್ಲೇ ಕಾಡಿದೆ. ಹಂಗಾಗಿ ಕಾಡಿಗೆ ನುಗ್ಗೋದು, ಅಲ್ಲಿ ಗಣಿಗಾರಿಕೆ ಮಾಡೋದು, ಮರ ಕಡಿಯೋದು, ಪ್ರಾಣಿ ಬೇಟೆ ಆಡೋದೇನಾದರೂ ಮಾಡಿದರೆ ಖೇಲ್ ಖತಂ, ಜಮುನಾ ರಣಚಂಡಿ ಆಗ್ತಾಳೆ. ಅದಕ್ಕೆ ಇವತ್ತು 50 ಹೆಕ್ಟೇರ್ ಪ್ರದೇಶದ ಕಾಡು ಉಳಿದಿರೋದು. ಈಕೆ ಮದುವೆಯಾಗಿ ರಖಾಮ್ ಹಳ್ಳಿಗೆ ಬಂದಾಗ ಸಮೃದ್ಧ ಕಾಡಿತ್ತು. ನಿಧಾನಕ್ಕೆ ಮಾಫಿಯಾಗಳು ಕಾಲಿಡಲು ಶುರು ಮಾಡಿದ್ರು. ಹಳ್ಳಿ ಸೊಸೆ ಜಮುನಾ ನನಗ್ಯಾಕೆ ಕಾಡಿನ ಉಸಾಬ್ರಿ ಅಂತ ಸುಮ್ಮನೆ ಇರಲಿಲ್ಲ. 5 ಗಟ್ಟಿ ಗುಂಡಿಗೆ ಇರೋ ಹೆಣ್ಮಕ್ಕಳನ್ನ ಜೊತೆಗೆ ಸೇರಿಸಿಕೊಂಡು ಹೋರಾಟ ಶುರು ಮಾಡಿದ್ಲು. ಅರಣ್ಯ ಮಾಫಿಯಾಗಳ ಬಳಿ ಗನ್ ಮಾರಕಾಸ್ತ್ರಗಳಿದ್ರೆ ಜಮುನಾ ಬಿಲ್ಲುಬಾಣಗಳು, ಲಾಟಿ, ಈಟಿಗಳನ್ನು ಹಿಡಿದುಕೊಂಡು ನೇರವಾಗಿ ಕಾಡಿಗೆ ನುಗ್ಗುತ್ತಿದ್ಲು. ಅಕ್ರಮವಾಗಿ ಮರ ಕಡಿಯುತ್ತಿದ್ದವರ ಬೆನ್ನಟ್ಟಿ ಕಾಡಿನಿಂದ ಹೊರದಬ್ಬಿದಳು. ಮಾಫಿಯಾಗಳು ಹೆಚ್ಚಾಗಿ ಮಧ್ಯಾಹ್ನನೋ ತಡರಾತ್ರಿನೋ ಕಾಡಿಗೆ ನುಗ್ಗುತ್ತಾರೆ ಎಂದು ಮಹಿಳೆಯರನ್ನು 3 ವಿಂಗಡಿಸಿ ಸಾಕುನಾಯಿಗಳೊಂದಿಗೆ ಕಾಡಲ್ಲಿ ಗರಗರ ಗಸ್ತು ತಿರುಗಿಬಿಡುತ್ತಿದ್ದಳು. ಕಾಡುಗಳ್ಳರು ಇವಳಿಗೆ ಗತಿ ತೋರಿಸಬೇಕು ಅಂತ ಕಾಡಿಗೆ ಬೆಂಕಿ ಹಚ್ಚಿದಾಗ್ಲೂ ರಾತ್ರೋರಾತ್ರಿ ಬೆಂಕಿ ನಂದಿಸಿ ಕಾಡನ್ನು ಉಳಿಸಿದ ಪುಣ್ಯಾತ್ಗಿತ್ತಿ ಈ ನಮ್ಮ ಜಮುನಾ. ಇವತ್ತು ಈಕೆ ಆರಂಭ ಮಾಡಿರೋ ವನ ಸುರಕ್ಷಾ ಸಮಿತಿಯಲ್ಲಿ ಕಾಡು ಕಾಯಲೆಂದೇ 10,000 ಮಹಿಳೆಯರಿದ್ದಾರಂತೆ. ಎಲ್ಲರೂ ಸೇರಿ ಕಾಡಿನ ಮರಗಳಿಗೆ ರಾಖಿ ಕಟ್ಟುತ್ತಾರೆ, ಕಾಡಿಗೆ ಕಾಲಿಡುವ ಮಾಫಿಯಾಗಳ ಕಾಲು ಮುರಿತಾ ಇದ್ದಾರೆ. ನಮ್ಮ ನಿಮ್ಮೂರಲ್ಲಿ ಇಂಥ ಲೇಡಿ ಟಾರ್ಜನ್ ಇದ್ದಿದ್ರೆ ಕಾಡು ಉಳಿಯೋದು ಒಳ್ಳೆ, ಮಳೆ ಗಾಳಿ ಬರೋದು ಏನು. ಈ ಲೇಡಿ ಟಾರ್ಜನ್ ತರನೇ ಈ ನೇಕ್ ಚಂದ್ ಈ ಚಂಡೀಗಢದಲ್ಲಿರೋ ವಿಶ್ವವಿಖ್ಯಾತಿ ರಾಕ್ ಗಾರ್ಡನ್ನಲ್ಲಿ ನಿಂತು ಇವರ ಹೆಸರು ಕೂಗಿದ್ರೆ ಇಡೀ ಗಾರ್ಡನ್ಗೆ ಗಾರ್ಡನ್ನೇ ತಲೆದೂಗಿ ಬಿಡುತ್ತೆ. ನೇಕ್ ಚಂದ್ ಇಲ್ಲ ಅಂದಿದ್ರೆ ಈ ಗಾರ್ಡನ್ ತಲೆ ಎತ್ತುತ್ತಿರಲಿಲ್ಲ. ಅಂಥದ್ದೇನಿದೆ ಇದರಲ್ಲಿ ಅನ್ನೋದಕ್ಕೆ ಒಂದು ರೋಚಕ ಕಥೆಯೇ ಇದೆ. ಸುಖ್ನಾ ಸರೋವರದ ಬಳಿ ಇರೋ ಈ ರಾಕ್ ಗಾರ್ಡನ್ ದಟ್ಟ ಅರಣ್ಯ ಪ್ರದೇಶದಲ್ಲಿತ್ತು. ಅರಣ್ಯದಲ್ಲಿ ಕಾಲಿಡೋದು, ಓಡಾಡೋದು ಸಂಪೂರ್ಣ ನಿಷಿದ್ಧ. ಆಗ ನವಚಂಡೀಗಢ್ ನಿರ್ಮಿಸಬೇಕು ಅಂತಲೇ ಹಳೆ ಕಟ್ಟಡಗಳನ್ನು ಒಡೆದು ಹೊಸ ಕಟ್ಟಡಕ್ಕೆ ಯೋಜನೆ ರೂಪಿಸುತ್ತಿರುವಾಗಲೇ ರೋಡ್ ಇನ್ಸ್ಪೆಕ್ಟರ್ ಆಗಿದ್ದವರು ಈ ನೇಕ್ ಚಂದ್. ಈ ಅಪ್ಪ ಡ್ಯೂಟಿ ಮುಗಿಸಿದ್ಮೇಲೆ ಮೆಲ್ಲಗೆ ಕಟ್ಟದ ಅವಶೇಷಗಳನ್ನು ಹುಡುಕಿ ಕಬ್ಬಿಣದ ಸರಳುಗಳು, ಸೆರಾಮಿಕ್ ಪೀಸುಗಳು ಹೀಗೆ ಎಲ್ಲಾನು ತಗೊಂಡು ಬಂದು

0: ಈ ಅರಣ್ಯದ ಮಧ್ಯೆ ಕೂಡಿಟ್ರು. ಬಿಡುವಾದಾಗೆಲ್ಲ ಅಲ್ಲಿ ಕೂತು ತಾವೇ ಕಲಾಕೃತಿಗಳನ್ನು ಮಾಡಿಡುತ್ತಾ ಹೋದ್ರು. ನೇಕ್ಚಂದ್ ಹೀಗೆ ದಶಕಗಳ ಕಾಲ ಕಸದಿಂದ ರಸ ತೆಗೆದು ಇಟ್ಟಿದ್ರು. ಒಂದ್ ಫೈನ್ ಡೇ ಅರಣ್ಯ ಅಧಿಕಾರಿಗಳು ಸರ್ವೆ ಮಾಡೋಕೆ ಅಂತ ಬಂದು ನೋಡಿದ್ರೆ ಅದ್ಭುತ ಲೋಕವೊಂದು ಒಳಗೆ ಸೇರಿಕೊಂಡಿತು. ಕಾನೂನು ಪ್ರಕಾರ ಅದನ್ನು ಹೊಡೆದುರುಳಿಸಲು ಮುಂದಾದ್ರು. ಆದರೆ ಸ್ಥಳೀಯ ನಾಗರಿಕರು ನೇಕ್ಚಂದ್ ಜೊತೆ ಸೇರಿದ್ದರಿಂದ ರಾಕ್ ಗಾರ್ಡ್ ಆಯಿತು. 40 ಎಕರೆ ಪ್ರದೇಶದಲ್ಲಿ ಗಾರ್ಡನ್ ಹರಡಿಕೊಂಡಿದೆ. ನೇಕ್ಚಂದ್ ಕೈಚಳಕ ನೋಡಿದ ಲಂಡನ್ ಮಂದಿ ಇವರನ್ನು ಕರೆದುಕೊಂಡು ಹೋಗಿ ಅಲ್ಲೂ ಗಾರ್ಡನ್ ಮಾಡಿಸಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಮಕ್ಕಳ ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅಂದಹಾಗೆ ನೇಕ್ಚಂದ್ಗೆ ಈ ಕಲ್ಪನೆ ಹೇಗೆ ಬಂತು ಅಂದ್ರೆ ಅವರ ತಾಯಿ ಹೇಳುತ್ತಿದ್ದ ಕತೆಗಳಿಂದ ಅಂತೆ. ಚಿಕ್ಕ ಹುಡುಗನಾಗಿದ್ದಾಗ ಸಮುದ್ರ ತೀರದಲ್ಲಿ ಹೀಗೆ ಮರಳು ಚೂರು ಬಳೆಗಳನ್ನು ಬಳಸಿ ಕಲಾಕೃತಿ ರಚನೆ ಮಾಡುತ್ತಿದ್ದರು ನೇಕ್ಚಂದ್. ಈ ಹುಚ್ಚೆ ಈಗ ಗಾರ್ಡನ್ ಆಗಿ ರೂಪ ತಾಳಿತಂತೆ. ಕಸದಿಂದ ರಸ ಏನೋ ಆಗೋಗುತ್ತೆ, ಆದರೆ ಅದನ್ನು ಮಾಡೋಕೆ ನೇಕ್ಚಂದರಂತೆ ದೊಡ್ಡ ಮನಸ್ಸು ಛಲ ಇರಬೇಕಲ್ವಾ? ಗುಜರಾತ್ನಲ್ಲಿ ಉದ್ವಾಡ ಅಂತ ಹಳ್ಳಿ ಇದೆ, ಸಮುದ್ರದ ಪಕ್ಕದಲ್ಲೇ ಇರೋ ಹಳ್ಳಿ. ಉದ್ವಾಡ ಅಂದ್ರೆ ಅಷ್ಟಾಗಿ ಗೊತ್ತಾಗಲ್ಲ, ಪಾರ್ಸಿ ಹಳ್ಳಿ ಅಂದ್ರೆ ಎಲ್ರಿಗೂ ತಿಳಿಯುತ್ತೆ. ಪಾರ್ಸಿಗಳಿಗೆ ಈ ಹಳ್ಳಿ ಅಂದ್ರೆ ಅಷ್ಟೇ ಭಕ್ತಿ ಭಾವ. ಹಳ್ಳಿಗೆ ಕಾಲಿಟ್ರೆ ಕಾಲಚಕ್ರ ಶತಮಾನಗಳಷ್ಟು ಹಿಂದಕ್ಕೆ ಓಡಿಬಿಡುತ್ತೆ. ಹಳ್ಳಿಲಿ 8-10 ಬೀದಿಗಳಿವೆ. ಪ್ರತಿ ಬೀದಿ ಚೊಕ್ಕ ಸುಂದರ ದೊಡ್ಡ ದೊಡ್ಡ ಬಂಗಲೆಗಳು ಬೀದಿಯ ಶೃಂಗಾರ ಹೆಚ್ಚಿಸುತ್ತದೆ. ಈ ಬಂಗಲೆಗಳಿಂದಲೇ ಹಳ್ಳಿ ಫೇಮಸ್ ಆಗಿದ್ದು. ಪ್ರತಿಯೊಂದು ಬಂಗಲೆಯ ಮುಂಭಾಗದಲ್ಲಿ ದೊಡ್ಡ ಜಗಲಿ ವರಾಂಡ, ಇದನ್ನ ಇಲ್ಲಿ ಒಟ್ಲಾ ಅಂತಾರೆ. ಬೆಳಗ್ಗೆ ಸಂಜೆ ಮನೆಯವರು ಇಲ್ಲಿ ಕುಳಿತು ಹರಟೆ ಹೊಡಿಬಹುದು. ಮನೆಗಳು ಬೀದಿಗಳೆಲ್ಲ ಪಾರ್ಸಿ ಆರ್ಕಿಟೆಕ್ಚರ್ನಿಂದ ಕೂಡಿದೆ. ಕರಾವಳಿ ಬಿಸಿಲು ಮಳೆಯಿಂದ ರಕ್ಷಣೆ ಪಡೆಯಲು ಮೇಲ್ಛಾವಣಿಗೆ ನಮ್ಮ ಮಂಗಳೂರು ಹೆಂಚುಗಳನ್ನು ಬಳಸಿದ್ದಾರೆ. ಮನೆಗಳ ಒಳಗೆ ಗಾಳಿಯಾಡಲೆಂದೇ ಸೀಲಿಂಗ್ಗಳು ಬಾನೆತ್ತರಕ್ಕಿವೆ. ಬಂಗಲೆಗಳ ಬಾಲ್ಕಾನಿಗಳು ಮರದ ಕಂಬಗಳಲ್ಲಿ ಕೆತ್ತನೆಗಳು. ವಿಕ್ಟೋರಿಯನ್ ಶೈಲಿಯ ಎರಕ ಹೊಯ್ದ ಕಬ್ಬಿಣದ ಕಂಬಗಳು ಮನೆಯನ್ನು ಮಾತ್ರವಲ್ಲ ಹಳ್ಳಿಯ ಅಂದ ಹೆಚ್ಚಿಸಿದೆ. ಕೋರ್ಶೆಡ್ ಹೌಸ್, ಪೋಹೋ ಕಾಟೇಜ್, ಡಾ ದಸ್ತೂರ್ ಬಂಗಲೆಗಳನ್ನು ನೋಡದೆ ಹೋಗಕ್ಕೆ ಮನಸ್ಸಾಗಲ್ಲ. ಇಲ್ಲಿದ್ದೋರು ದೇಶ ವಿದೇಶಗಳಿಗೆ ವಲಸೆ ಹೋಗಿರೋದ್ರಿಂದ 40% ಬಂಗಲೆಗಳು ಖಾಲಿ ಖಾಲಿ. ವೈಭವ ಮಾತ್ರ ಹಂಗೇ ಇದೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ವಿಶ್ವದಲ್ಲೇ ಮರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶೂಟಿಂಗ್ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ಇರುವ ಕಾಳಿ ಸಿದ್ದನ ಹುಂಡಿಯ ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾ ಮನು ಬಿ ಮೆನನ್, ಡಾ ಆಶಾ ಮನು ಮತ್ತು ಆಯುರ್ಮಠಂ ಕುಟುಂಬ ವರ್ಗ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
5: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
4: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
5: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
1: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಈಗ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಜಾಹೀರಾತುಗಳು, ನಂತರ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ
1: ಶುರು ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿಕೆ.

0: ಸಂಕ್ಷಿಪ್ತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 ರಿಂದ 7:20 ರವರೆಗೆ ರಾಜ್ಯವ್ಯಾಪಿ ಪ್ರಸಾರವಾಗಿದೆ.

0: ಆಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477, 2237 0488, 2226 1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:05ಕ್ಕೆ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ್ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಇನ್ನು ನಾಳೆ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಹಾಗೂ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ: ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಜುಲೈ 1 ನಿನ್ನೆಯವರೆಗೆ ದಾಖಲೆಯ 2,04,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮನ್ರೇಗಾ ಅಡಿಯಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 1,71,00,000 ಮಾನವ ದಿನ ಸೃಜನೆಯಾಗಿತ್ತು. ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಬಡವರಿಗೆ, ದಲಿತರಿಗೆ, ವಂಚಿತ ಮತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆ 24,00,000 ಮಾನವ ದಿನ ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ 21,00,000 ಮಾನವ ದಿನ, ಕೊಪ್ಪಳ 18,00,000 ಮಾನವ ದಿನ ಸೃಜಿಸುವುದರೊಂದಿಗೆ 2 ಮತ್ತು 3 ಸ್ಥಾನದಲ್ಲಿವೆ. ರಾಜ್ಯದಲ್ಲಿ ಮನ್ರೇಗಾ ಅಡಿಯಲ್ಲಿ ವಿತರಿಸಲಾಗಿದ್ದಂತಹ ಜಾಬ್ ಕಾರ್ಡ್ಗಳ ಇ ಕೆವೈಸಿಯನ್ನು ಮಾಡುವುದರ ಜೊತೆಗೆ ಜಾಬ್ ಕಾರ್ಡ್ ಮೇಳ ನಡೆಸಿ ಹೊಸ ಜಾಬ್ ಕಾರ್ಡ್ಗಳನ್ನು ವಿತರಿಸಲು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಗುಳೆ ಹೋಗುತ್ತಿದ್ದಂತಹ ನೂರಾರು ಕುಟುಂಬಗಳು ಇರುವ ಸ್ಥಳದಲ್ಲಿಯೇ ಉದ್ಯೋಗ ಪಡೆಯಲು ಅನುಕೂಲವಾಗಿದೆ. ಈ ವರ್ಷದಲ್ಲಿ ಹೊಸದಾಗಿ 87,164 ಅಧಿಕ ಜಾಬ್ ಕಾರ್ಡ್ ವಿತರಿಸಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದ ಕಾರಾಗೃಹಗಳಲ್ಲಿ ಖೈದಿಗಳಿಂದ ತಯಾರಿಸಲಾಗುತ್ತಿರುವಂತಹ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಕಾರಾಗೃಹ ಅಭಿವೃದ್ದಿ ಮಂಡಳಿಯ ಸಭೆಯಲ್ಲಿ ಮಾತನಾಡಿದ ಅವರು, ಖೈದಿಗಳ ಕೌಶಲ್ಯಾಭಿವೃದ್ದಿ ಮತ್ತು ಪುನರ್ವಸತಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಬಲಪಡಿಸಬೇಕು ಮತ್ತು ತಯಾರಿಸಿದಂತಹ ಉತ್ಪನ್ನಗಳಿಗೆ ಸ್ಥಿರವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ಇದೇ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ 10:00 ಏರ್ಪಡಿಸಲಾಗಿರುವಂತಹ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ

0: ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಯಲ್ಲಿ ಚಿನ್ನದ ಹಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ ಆನೆಗೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ.
1: ದಸರಾ ಮಹೋತ್ಸವದ ಕೊನೆ ದಿವಸ ಜಂಬೂ ಸವಾರಿ ನಡೆಯುತ್ತೆ. ಅಂಬಾರಿಯನ್ನ ಹೊತ್ಕೊಂಡು ಹೋಗಬೇಕಾದಂತ ಆನೆನ ಆಯ್ಕೆ ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂತ ಪ್ರಕ್ರಿಯೆ. ಬಹಳ ಜಾಗರೂಕತೆಯಿಂದ ಆ ಆನೆಗಳು ಒಂದು ತಿಂಗಳ ಕಾಲ ತಾಲೀಮು ಕೊಟ್ಟು ಆ ತಾಲೀಮು ಮತ್ತೆ ತರಬೇತಿ ಸಮಯದಲ್ಲಿ ಆನೆಗಳ ಬಿಹೇವಿಯರ್ ಅನ್ನು ನೋಡಿ ಯಾವುದು ಅತ್ಯಂತ ಸೂಕ್ತವಾದಂತ ಆನೆಯಾಗಿರುತ್ತೆ ಅದನ್ನ ಯಾವುದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಯ್ಕೆ ಮಾಡ್ತಾರೆ. ಈ ಬಾರಿ 13 ಆನೆಗಳನ್ನ ಅವರು ಆಯ್ಕೆ ಮಾಡಿ ಅದಕ್ಕೆ ತರಬೇತಿ ಕೊಟ್ಟಿದ್ದರು. 13 ಆನೆಗಳ ಪೈಕಿ ಪ್ರಶಾಂತ ಅನ್ನೋ ಒಂದು ಆನೆಯನ್ನ ಈ ಬಾರಿ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನ ಹೊರೋದಕ್ಕೆ ಆಯ್ಕೆಯನ್ನ ಮಾಡಲಾಗಿದೆ.
0: ಅತ್ಯಂತ ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲ ತಾಲೀಮುಗಳಲ್ಲಿಯೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿಯನ್ನು ಹೊತ್ತು ಸಾಕುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಶಾಂತ ಆನೆಗೆ ಕುಂಕಿ ಆನೆಗಳಾಗಿ ರೂಪಾ ಮತ್ತು ಕಾವೇರಿ ಸಾತ್ ನೀಡಲಿವೆ. ಧನಂಜಯ ಆನೆಯನ್ನು ಮೀಸಲು ಅಂಬಾರಿ ಆನೆಯನ್ನಾಗಿ ಮತ್ತು ಗೋಪಿ ಆನೆಯನ್ನು ನೌಪತ್ ಆನೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಮಹೇಂದ್ರ, ಏಕಲವ್ಯ ಮತ್ತು ಸುಗ್ರೀವ ಆನೆಗಳು ಸಾಲಾನೆಗಳಾಗಿ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದಸರೆಯ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇರಳ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನೀಡಲಾಗಿದ್ದು ಭಾಗಿಯಾಗಲು ಸಮ್ಮತಿ ಸೂಚಿಸಿದ್ದಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026ರ ಅಂಗವಾಗಿ ನಡೆದ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿಪಡಿಸಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಎದುರಿಸುತ್ತಿರುವಂತಹ ಕೆಲವು ವಿಚಾರಗಳು ಸಮಂಜಸವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಬ್ಬು ಬೆಳೆಯುವ ದೇಶದ ಸುಮಾರು 10-12 ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡುತ್ತಿವೆ. ರಾಜ್ಯ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಪಡಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದಂತಹ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ

0: ಸರಿ 3 ಇದ್ದದ್ದು 2025-26 ಸುಮಾರು 5ಕ್ಕೆ ಏರಿಕೆಯಾಗಿದೆ. ಇನ್ನು ಹವಾಮಾನ. ಮುಂದಿನ 5 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 337 ರನ್ನನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದ ಆಂಧ್ರಪ್ರದೇಶ ಎರಡನೆಯ ಇನ್ನಿಂಗ್ಸ್ನಲ್ಲಿ 5ನೇ ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದುಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಎಚ್ ಡಿ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯ ಸ್ವಾಮಿ ಖಂಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾಕ್ಟರ್ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ್ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

ಎಲ್ಲ ರೈತ ಬಾಂಧವರಿಗೂ ಇಂದಿನ ಕೃಷಿ ರಂಗ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ 08272228558. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272228558.

ರೈತ ಬಾಂಧವರೇ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಹಿಂದೆ ಏಲಕ್ಕಿ ಬೆಳೆಯನ್ನು ನಾವು ಹೆಚ್ಚಾಗಿ ಬೆಳೀತಾ ಇದ್ವಿ. ಏಲಕ್ಕಿ ಭಾಗಮಂಡಲ ಸುರ್ಲಭಿ ಕಡೆಯಲ್ಲಿ ಕೂಡ ಈಗಲೂ ಏಲಕ್ಕಿ ಕೃಷಿ ಇದೆ. ಏಲಕ್ಕಿಯ ಮಾಹಿತಿಯನ್ನು ತಿಳಿಸೋಕ್ಕೆ ಮುಂಚೆ ಒಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 0877222258. ಹೀಗೆ ಏಲಕ್ಕಿ ಕೃಷಿಯನ್ನು ಮತ್ತೆ ಹಲವಾರು ಕಡೆ ಈಗ ಮುಂದುವರಿಸ್ತಾ ಇದ್ದಾರೆ. ಈಗ ಅಕ್ಟೋಬರ್ ತಿಂಗಳು, ಈ ಸಂದರ್ಭದಲ್ಲಿ ಗಿಡಗಳ ಬುಡಕ್ಕೆ ಮಣ್ಣು ಕೊಡುವುದು ಮತ್ತು ತರಗೆಲೆಗಳ ಹೊದಿಕೆ ಹಾಕುವುದು, ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸುವುದು, ಥ್ರಿಪ್ಸ್ ಕೀಟಗಳೇನಾದರೂ ಕಂಡುಬಂದಿತ್ತು ಅಂತ ಹೇಳಿದರೆ ಇದರ ಹತೋಟಿಗೆ ಫಿಫ್ರಾನಿಲ್ 5% ಅಥವಾ ಸ್ಪಿನೋಸಾಡ್ 45% ಇದನ್ನು ಸಿಂಪಡಿಸುವುದು ಒಳ್ಳೆಯದು. ಹಾಗೆ ಬಲಿತ ಕಾಯಿಗಳನ್ನು ಕೊಯ್ಲು ಮಾಡೋದಕ್ಕೆ ಕೂಡ ಇದು ಸೂಕ್ತವಾದಂತಹ ಸಮಯ. ಒಂದು ಕರೆ ಇದೆ, ನೋಡೋಣ. ನಮಸ್ತೆ.

0: ನಮಸ್ತೆ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಮಾತಾಡಿ ಯಾರು? ಖರೆಯಲ್ಲಿ ವ್ಯತ್ಯಾಸ ಆಗಿದೆ. ಹಾಗೆ ಕಾಳು ಮೆಣಸು, ಇದರಲ್ಲಿ ಕೀಟಗಳ ಬಾಧೆಯನ್ನು ನೋಡೋದಾದರೆ ಪೊಳ್ಳು ದುಂಬಿ ಕೀಟ ಹೆಚ್ಚಾಗಿ ಬಾಧಿಸ್ತಾ ಇರುತ್ತೆ. ನಮಸ್ತೆ,
1: ನಮಸ್ಕಾರ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ಸರ್, ನಾನು ಉದಯ ಕುಮಾರ್ ಅಂತ, ಚಟ್ಟಿಮಾಡಿ.
0: ಚಟ್ಟಿಮಾಡಿಯಿಂದ ಉದಯ್ ಕುಮಾರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್.
0: ಹೇಗಿದೆ?
1: ನಿಮಗೆಲ್ಲ ಆರೋಗ್ಯ?
0: ಎಲ್ಲರೂ ಚೆನ್ನಾಗಿದ್ದಾರೆ. ಹೇಗಿದೆ ಕೃಷಿ ಎಲ್ಲ?
1: ಕೃಷಿಯಲ್ಲಿ ಚೆನ್ನಾಗಿದೆ ಸರ್. ಇದು ಗದ್ದೆಯಲ್ಲಿ ನಾವು ತೋಟ ಮಾಡೋದಾದ್ರೆ ಅಡಿಕೆ, ತೆಂಗು, ಅಡಿಕೆ ಮತ್ತೆ ಕಾಫಿ ಮಿಶ್ರ ಬೆಳೆ ಎಲ್ಲ ಬೆಳಿತೀವಿ. ಅದಕ್ಕೆ ನಾವು ಇದು ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಸರ್. ಇದು ನಮ್ಮ ಅಪ್ಪಂಗಳ ಅದೇ ಸ್ಪೈಸಸ್ ಬೋರ್ಡ್.

0: ಸರ್, ಇದು ಗದ್ದೆಲಿ ನಾವು ತೋಟ ಮಾಡುವುದಾದ್ರೆ ಅಡಿಕೆ, ತೆಂಗು, ಅಡಿಕೆ ಮತ್ತೆ ಕಾಫಿ ಮಿಶ್ರ ಬೆಳೆ ಎಲ್ಲ ಬೆಳಿತೀವಿ. ಅದಕ್ಕೆ ನಾವು ಇದು ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಸರ್. ಇದು ನಮ್ಮ ಅಪ್ಪಂಗಳ ಅದೇ ಸ್ಪೈಸಸ್ ಬೋರ್ಡಿಂದ ಅವರಿಗೆ ಹೇಳ್ಕೊಂಡು ಕೃಷಿ ಮಾಡ್ಬೇಕಾ, ಗದ್ದೆಯಲ್ಲಿ ತೋಟ ಮಾಡ್ಬೇಕಾ?
1: ಅಲ್ಲ, ಹಾಗಂತ ಹೇಳಿದ್ರೆ ಈಗ ಗದ್ದೆಯಲ್ಲಿ ಮಾಡೋದಾದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಸ್ವಲ್ಪ ಶೀತದ ಪ್ರದೇಶ, ಹಾಗಾಗಿ ತಳಿಗಳ ಆಯ್ಕೆಗೆ ನೀವು ಅವರ ಸಲಹೆಯನ್ನ ಪಡಿಬಹುದು. ಅಂದ್ರೆ ಈ ತರ ಶೀತದ ಗದ್ದೆಗಳು ಯಾವ್ದನ್ನ ತಳಿ ಹಾಕಿದ್ರೆ ಉತ್ತಮವಾಗಿರುತ್ತೆ ಅಂತ ಹೇಳಿ.
0: ಸರಿ ಸರ್, ಹಾಗೆ ಬೆಳಿತೀವಿ. ಅಲ್ಲೆಲ್ಲ ಈಗ ನಮ್ಮ ಮನೆಯವರು ಅನ್ನೋದೊಂದು ಡಿವೈಡ್ ಆಗ್ಕೊಂಡು ಎಲ್ಲ ಕಾಫಿ ನಮ್ ಮಾಡ್ತಾ ಇದಾರೆ. ಏಲಕ್ಕಿ ಬೆಳಿಬಹುದು ಸರ್, ಕೆರೆ ಎಲ್ಲ ಇದೆ, ಮೋಟರ್ ಎಲ್ಲ ತಗೊಂಡಿದೀವಿ. ಹಾಗೆ ನಾವು ಅಲ್ಲಿ ಬರ್ಕೊಂಡು ಅಥವಾ ಡಾಕ್ಟರ್ ಅಂಕಿಗೌಡ ಅವರು ಇದ್ದಾರಲ್ಲ,
1: ಹೌದು,
0: ಅವರ ಅಸಿಸ್ಟೆಂಟ್, ಅವ್ರ ಹತ್ರ ಮಾತಾಡಿ ಏನಾದ್ರು ನಿಮ್ಗೆ ಸಹಾಯಧನ ಸಿಗ್ಬೋದಾ ಸರ್?
1: ಅಲ್ಲ, ಸಹಾಯಧನ ಕಾಫಿಗಾದ್ರೆ ನಿಮಗೆ ಕಾಫಿ ಮಂಡಳಿಯಿಂದ ಇದೆ. ಅಲ್ಲಿ ಹೊಸ ತೋಟ ಮಾಡೋದಕ್ಕಾಗ್ಲಿ ಅಥವಾ ಹಳೆ ತೋಟವನ್ನ ಮತ್ತೆ ಮರುನಾಟಿ ಮಾಡೋದಕ್ಕೆ ನೀವು ಕಾಫಿ ಮಂಡಳಿಯಿಂದ ಸಂಪರ್ಕಿಸಿದ್ರೆ ಒಳ್ಳೇದು ಕಾಫಿ ತೋಟಕ್ಕೆ. ಮತ್ತೆ ನೀವು ಯಾವ ಬೆಳೆಗಳನ್ನ ಬೆಳಿತೀರಿ, ಆಯಾ ಸಂಬಂಧಿತ ಇಲಾಖೆಗಳ ಹತ್ರ ನಿಮ್ಮ ಸೂಕ್ತವಾದಂತಹ ತಳಿಗಳು ಅಥವಾ ಈಗ ಹೊಸದಾಗಿ ಬಹಳಷ್ಟು ತಳಿಗಳು ಬಂದಿದೆ, ಅಭಿವೃದ್ಧಿ ಹೊಂದಿದಂತಹ ತಳಿಗಳು, ಅದನ್ನ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ತಗೋಬಹುದು. ಹೌದು, ಅಲ್ಲಿ ನಿಮಗೆ ಏಲಕ್ಕಿ ಮತ್ತು ಕಾಳುಮೆಣಸುಗಾಗಿ ನಿಮಗೆ ಅಲ್ಲಿ ಸಂಪರ್ಕಿಸಿದ್ರೆ ಸೂಕ್ತ.
0: ಹಾಗೆ ನಾನು ಹಂದಿ ಕೋಳಿ ಎಲ್ಲ ಸಾಕಿದ್ದೆ. ಕೆರೆ ಇದೆ ಸರ್, ಅಲ್ಲಿ ಮೀನು ಮರಿ ಇನ್ನೂ ಅಣ್ಣ, ನಮ್ಮ ಅಣ್ಣ ತ್ಯಾಗರಾಜ್ ಅಂತ, ಅವರು ಅದೇ ಕಾಫಿ ಇದೆ ಸರಿ, ಮೀನು ಮರಿ ಎಲ್ಲ ಪಂಚಾಯತ್ ಸಿಗಿತ್ತು ಫ್ರೀ, ನಮ್ಗೆ ಗೊತ್ತಾಗಿಲ್ಲ, ನಾಲ್ಜಿ ಬಂದಿಲ್ಲ, ಮುಂದಕ್ಕೆ ಸಾಕ್ಬೋದಲ್ಲ ಸರ್?
1: ಹೌದು, ನೀವು ಮಡಿಕೇರಿಯಲ್ಲಿ ಮೀನುಗಾರಿಕೆ ಇಲಾಖೆಯ ಕಚೇರಿ ಇದೆ, ಅಲ್ಲಿ ಕೂಡ ಸಂಪರ್ಕ ಮಾಡಿಕೊಂಡು ಅವರದ್ದು ಯಾವ್ದಾದ್ರು ಯೋಜನೆಗಳು ಪ್ರತಿ ವರ್ಷ ಇರುತ್ತೆ, ಮಳೆಗಾಲ ಆರಂಭ ಅಥವಾ ಮುಗಿತಿದ್ದ ಹಾಗೆ ಅವರ ಯೋಜನೆಯ ಅನುಸಾರವಾಗಿ ಮೀನು ಮರಿಗಳನ್ನ ಕೊಡುವಂಥದ್ದು ಅಥವಾ ಕೆರೆಗಳ ವಿಸ್ತೀರ್ಣ ಇದಕ್ಕೆಲ್ಲ ಯೋಜನೆಗಳು ಇದೆ. ನೀವು ಒಮ್ಮೆ ಆಯಾ ಇಲಾಖೆಗಳನ್ನ ಸಂಪರ್ಕ ಮಾಡಿದ್ರೆ ಆಯಾ ಯಾವ ಸಂದರ್ಭದಲ್ಲಿ ಯಾವ ಯೋಜನೆಗಳಿರುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಇದೆ ಎಲ್ಲ, ಇದರಿಂದ ಕೂಡ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಹೌದು, ಅವರ ಯೋಜನೆ ಹೌದು, ಅವರು ಆಗುತ್ತೆ, ಅವರು ಸೋಮವಾರಪೇಟೆಯ ತಾಲೂಕಿಗೆ ಉಪನಿರ್ದೇಶಕರು, ಮಡಿಕೇರಿಗೆ ಬರೋದ್ರೆ ಸ್ನೇಹ ಅಂತ ಇದ್ದಾರೆ, ಅವರನ್ನ ಕೂಡ ಸಂಪರ್ಕಿಸಬಹುದು. ನೀವು ಯಾವ್ದಕ್ಕೂ ಇಲಾಖೆಗೆ ಹೋದ್ರೆ ನಿಮ್ಗೆ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಈಗ ಪ್ರಸ್ತುತ ಕೃಷಿ ಹೇಗಿದೆ
0: ಸರ್?
1: ಪ್ರಸ್ತುತ ಈಗ ಕೃಷಿ ಎಲ್ಲ ಹೇಗಿದೆ?
0: ಸಸಿ ಎಲ್ಲ ಚೆನ್ನಾಗಿದೆ ಸರ್, ಇನ್ನು ಫಸಲು ಬೆಳೆದಕ್ಕೆ ಶುರು ಆಗಿಲ್ಲ. ನಮ್ಮಲ್ಲಿ ಸ್ವಲ್ಪ ಅದೇ ನೀವು ಹೇಳದಂಗೆ ಸೂಕ್ತ ಪ್ರದೇಶ, ಸೋಳೆ ಗದ್ದೆಗಳು
1: ಹೌದು,
0: ಎಲ್ಲ ಗದ್ದೆನ ಮನೆಯವರು ಇಲ್ಲಿ ಚಟ್ಟಿ ಮನೆಯಲ್ಲಿ ಎಲ್ಲ ತೋಟನೇ ಮಾಡ್ತಾ ಇದ್ದಾರೆ. ತೆಂಗು ಅಡಿಕೆ ಹಾಕೊಂಡು ಮಿಶ್ರ ಬೆಳೆ ಕಾಫಿ ಒಳ್ಳೆ ಮೆಣಸು ಎಲ್ಲ ಬೆಳೀತಾ ಇದೆ.
1: ಹೌದು,
0: ಕಾವೇರಿ ಹಾಗೆ ಈಗ ಚಂದ್ರಿಕಾ ಕಾಂಜನ್ಸಿ, ಚಿಕ್ಕಮಗಳೂರು ಕಾಂಜನ್ಸಿ ಎಲ್ಲ ತರದ ಕಾಫಿ ಗಿಡಗಳು ಇದೆ ಸರ್, ಎಲ್ಲ ಚೆನ್ನಾಗಿ ಫಸಲು ಕೊಡ್ತಾ ಇದೆ. ಸ್ವಲ್ಪ ಮೇಲೆ
1: ಹೋಗ್ಬೇಕಾಗ್ತದೆ,
0: ಜಾಸ್ತಿ ಶೀತ ಅಂದ್ರೆ ನೀರಾವರಿ ಇದ್ದಲ್ಲಿ ನೀರ್ ಬಾಯಿ ಗದ್ದೆಯಲ್ಲಿ ಸ್ವಲ್ಪ ಗಿಡ ಹೋಗಿದೆ ಅಡಿಕೆ,
1: ಅದಕ್ಕೆ ನೀವು ಆಳದ ಚರಂಡಿ ಮಾಡಿಕೊಟ್ಟಿದ್ರೆ ಸ್ವಲ್ಪ ಒಳ್ಳೆದಾಗ್ತಿತ್ತೆ ಅನ್ನೋದಕ್ಕೆ. ಹಾಗೆ ನಿಮ್ಗೊಂದು ಪ್ರಶ್ನೆ,
0: ನಿಮ್ಮ ಹೆಸರು?
1: ವಿನೋದ್ ಮೂಡಗದ್ದೆ.
0: ವಿನೋದ್
1: ಮೂಡಗದ್ದೆ?
0: ಮೂಡಗದ್ದೆ, ಓಹೋ, ನಮ್ಮ ಮನೆಯವ್ರೆ, ನಮ್ಮ ನಮಗೆ ನೆಂಟರು ಅಲ್ಲಿ ಸೋಮಪೇಟೆ ಕೀಜನ ಮನೆ ಹತ್ರ ಗರ್ಬಂದು.
1: ಖಂಡಿತ. ಉದಯ್ ಕುಮಾರ್ ಅವರೇ, ನಿಮಗೊಂದು ಪ್ರಶ್ನೆ.
0: ಸರಿ ಸರ್,
1: ಈಗ ಕಾಳು ಮೆಣಸುಗಳು ಮಳೆಯ ಮುಗಿದ್ಮೇಲೆ ಅರಿಶಿನ ಬಣ್ಣಕ್ಕೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ, ಅದು ಯಾವ ರೋಗ ಇರಬಹುದು?
0: ಅದು ಸರ್, ಈ ಕೋಳಿ ಗೊಬ್ಬರ ಇದೆಯಲ್ಲ, ಕೋಳಿ ಗೊಬ್ಬರನ ಬುಡಕ ಹಾಕಿದ್ರೆ ಅದು ಅದರಲ್ಲಿ ಕೋಳಿ ಗೊಬ್ಬರದಲ್ಲಿ ಕೋಳಿ ಹೇನುಗಳು ಇರ್ತವಂತೆ, ಅದು ಹಂಗೆ ಬಳ್ಳಿಗೆ ಹತ್ಕೊಂಡು ಅರ್ಶನ ಬರುದು, ಕೋಳಿ ರೋಗ
1: ಬರುದು. ಅದು ಹೌದು, ಹೌದು ಅಲ್ಲ, ಅದು ನೀವು ಹೇಳಿದಾಗ ಕೋಳಿ ಗೊಬ್ಬರ ಅಥವಾ ಬೇರೆ ಇದ್ದಾಗ ಕೋಳಿ ಹೇನುಗಳು ಹತ್ತಿ ಬರುತ್ತೆ, ಅದಲ್ಲದಿದ್ರು ನೈಸರ್ಗಿಕವಾಗಿ ಮಳೆ ನಿಂತ ಮೇಲೆ ಅಥವಾ ಮಳೆ ಕಡಿಮೆ ಆಗ್ತಿರುವಂತ ಸಂದರ್ಭದಲ್ಲಿ ಒಂದು ಹಳದಿ ಆಗುವಂತ ಲಕ್ಷಣವನ್ನ ನಾವು ಕಾಣ್ತಾ ಇರ್ತೀವಿ, ಅದಕ್ಕೊಂದು ರೋಗದ ಹೆಸರಿದೆ, ಯಾವ್ದಿರಬಹುದು ಅಂತ ಕೇಳಿದಿರ?
0: ಅದೇ, ಅದು ನಮ್ಮ ತಂದೆಯವ್ರ ಕಾಲದಲ್ಲಿ ತಂದೆ ಇದ್ರು ತಿರೋದ್ರು, ಅವ್ರು ಹೇಳ್ತು ಕೋಳಿ ಗೊಬ್ಬರ ಬಾಳಿ ಒಳ್ಳೆದು, ಅದು ಹಾಕಿದ್ರೆ ಬಳ್ಳಿ ಹೋಗುತ್ತೆ, ಮತ್ತೆ ನೆರಳು ಜಾಸ್ತಿ ನೆರಳು ಬೇಕು ಸರ್.

0: ಅದರ ರೋಗದ ಹೆಸರೇ ಅಂತ ಗೊತ್ತಿಲ್ಲ. ಅರ್ಶನ ಬರಲ್ಲ, ಸುಮಾರು ಬೆಳಿಗ್ಗೆ ಹೋಗ್ಬಿಟ್ಟು.
1: ಅಂದ್ರೆ ಸೊರಗು ರೋಗ, ನಿಧಾನ ಸೊರಗು ಮತ್ತು ಶೀಘ್ರ ಸೊರಗು ರೋಗ ಅಂತ ಹೇಳಿ ಎರಡು ರೀತಿಯಲ್ಲಿ ರೋಗಗಳು ಕಾಣಿಸ್ಕೊಳುತ್ತೆ. ಸರಿ,
0: ನೆರಳು ಅದೇ ನಾವು ಮರಕಪಾತ್ ಮಾಡ್ತೀವಲ್ಲ, ಜಾಸ್ತಿ ನೆರಳು ಇದ್ರೆ ಅದು ಬಳ್ಳಿ ಉಳಿತದೆ.
1: ಹೌದು
0: ಹೌದು ಸರ್.
1: ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು.
0: ಸರಿ ಸರ್.
1: ಹೇಳಿದಾಗೆ ಕಾಳುಮೆಣಸು ಬಳ್ಳಿಗಳಲ್ಲಿ ನಿಧಾನ ಸೊರಗು ರೋಗವನ್ನು ಮಳೆಯ ನಂತರ ದಿನಗಳಲ್ಲಿ ಕಾಣಬಹುದಾಗಿದೆ. ಇದು ಮುಖ್ಯವಾಗಿ ನೆಮೆಟೋಡ್ ಅಥವಾ ಜಂತು ಹುಳುಗಳು ಇದರ ಬಾಧೆಯಿಂದ ಬರುವಂಥದ್ದು. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಮಾಧವ ಚಂಬ ಅವರು, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೇನೆ. ನೀವು ಆರಾಮಿದ್ದೀರಾ?
1: ನಾವೆಲ್ಲರೂ ಆರಾಮಾಗಿದ್ದೇವೆ. ಹೇಗಿದೆ ಊರ ಕಡೆ ಮಳೆ ಬೆಳೆ ಕೃಷಿ ಎಲ್ಲ?
2: ಇವಾಗ ಮಳೆ ಅಂತ ಕಡಿಮೆ ಆಗಿಬಿಟ್ಟು. ಆದ್ರೆ ಇವಾಗ ತಿಳಿದ ಪ್ರಕಾರ ಪ್ರಕಾರ ಮತ್ತೆ ಕರ್ನಾಟಕಕ್ಕೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ವದಂತಿ ಬಂದಿದೆ.
1: ಒಂದು ಎರಡು ಮೂರು ದಿನದಲ್ಲಿ ಮಳೆ ಬರಬಹುದು ಅಂತ ಒಂದು ವರದಿ ಇದೆ.
2: ಹಾ ಸರ್. ಸರ್, ನನ್ಗೆ ಒಂದು ಮಾಹಿತಿ ಬೇಕಾಗಿತ್ತು. ಏನಂದ್ರೆ ನಮ್ಗೆ ಈ ಯಾಲಕ್ಕಿ ಕೃಷಿ ಬಗ್ಗೆ ಏನ್ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೊಂತರ ಅದರ ಬಗ್ಗೆ ತುಂಬಾ ಒಲವು ಮಾಡ್ತೀವಿ ಸರ್. ಅದಕ್ಕೆ ನೀರಿನ ವ್ಯವಸ್ಥೆ ಕೂಡ ಹೇಗೆ ಬೇಕು ಅಥವಾ ಗಿಡವನ್ನು ಹೇಗೆ ನೆಡುವಂತ ಅವುಗಳು ಹೇಳಿದ್ರೆ ತುಂಬಾ ಅನುಕೂಲ ಆಗಿತ್ತು ಸರ್.
1: ಅಲ್ಲ, ಏಲಕ್ಕಿಗೆ ಸಾಮಾನ್ಯವಾಗಿ ಹೆಚ್ಚು ನೀರನ್ನ ಬಯಸುವಂತ ಗಿಡಗಳೇ, ಮತ್ತೆ ತಂಪು ಬೇಕು ಅದಕ್ಕೆ ಹೆಚ್ಚಾಗಿ. ತುಂಬಾ ಈಗ ನಮ್ಮ ಸುಳ್ಯದ ಪ್ರದೇಶಗಳಿಗೆ ಆದ್ರೆ ಹೆಚ್ಚು ಬಿಸಿಲಿದ್ದ ಕಡೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈಗ ನಮ್ಮ ಮೊದಲು ಭಾಗಮಂಡಲ ಗಾಳಿಬೀಡು ಈ ಕಡೆಯಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು. ಅಂದ್ರೆ ಈಗ ಸ್ವಲ್ಪ ಉತ್ತಮ ತಳಿಗಳು ಕೂಡ ಬಂದಿದೆ. ಅಂದ್ರೆ ಸ್ವಲ್ಪ ಡ್ರೈ ಇರುವ ಪ್ರದೇಶಗಳು ಕೂಡ ನೀವು ಬೆಳೆಯಬಹುದು. ಮನುಶ್ರೀ ಮತ್ತು ಕಾವೇರಿ ಅನ್ನುವಂತ ತಳಿಗಳು. ಅದು ಮಾಮೂಲಿಯಾಗಿ ನೀವು ಒಂದು ಇದರ ನಡುವೆ ಹಾಕಬಹುದು, ತೋಟಗಳ ನಡುವೆ ಕೂಡ ಇದನ್ನ ಏಲಕ್ಕಿ ಕೃಷಿಯನ್ನ ಮಾಡಬಹುದು. ಯಾವುದು ಕಟ್ಟೆ ರೋಗ? ಅದು ಕಟ್ಟೆ ಬರುವಂತದ್ದು ಸಾಮಾನ್ಯವಾಗಿ ಅದರ ಒಂದು ರೋಗ ಯಾವುದು ಏಲಕ್ಕಿಗೆ ಬರುವಂತದ್ದು. ಈ ಕಟ್ಟೆ ಪೀಡಿತ ಬಂದಾಗ ನೀವು ಅದನ್ನ ಒಂದು ಗಮನಿಸ್ತಾ ಇರಬೇಕಾಗುತ್ತೆ ಪ್ರತಿ ಸಮಯದಲ್ಲೂ ಕೂಡ. ಏನಾದರೂ ಕಟ್ಟೆ ರೋಗ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದಕ್ಕೆ ಸಿಂಪಡಣೆ ಕೂಡ ಮಾಡಬಹುದು ನೀವು. ಅದರ ಬೋಡೋ ದ್ರಾವಣವನ್ನ ಸಿಂಪಡಿಸಿದ್ರೆ ಆರಂಭದ ಸಮಯದಲ್ಲಿ ಅದನ್ನ ನೀವು ಕಂಟ್ರೋಲ್ ಮಾಡಬಹುದು. ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಕರಗಿಸಿ 3 ಅಥವಾ 4 ಲೀಟರ್ ಪ್ರತಿ ಗಿಡಕ್ಕೆ ಹಾಕಿದ್ರೆ ಈ ಎಲೆ ಚುಕ್ಕೆ ಅಥವಾ ಈ ಕಟ್ಟೆ ರೋಗವನ್ನು ನೀವು ಸಾಧಾರಣ ಮಟ್ಟಿಗೆ ನಿಯಂತ್ರಣಕ್ಕೆ ತರಬಹುದು. ಇಲ್ಲ, ಅದು ನಿಯಂತ್ರಣ ಮೀರ್ತಾ ಇದೆ ಅಂತ ಹೇಳಿದ್ರೆ ಆ ಕಟ್ಟೆ ಬಂದಿರೋ ಗಿಡಗಳನ್ನ ಕಿತ್ತು ನಾಶ ಪಡಿಸೋದೇ ಒಳ್ಳೇದು. ಅಲ್ಲ, ಇಲಾಖೆಯಲ್ಲಿ ಇದ್ರೆ ಕೂಡ ನಿಮ್ಗೆ ಸಿಗ್ಬಹುದು ಅವರ ಸಸಿಗಳು ಮಾಡಿದ್ರೆ. ಇಲ್ಲದಿದ್ರೆ ನಿಮಗೆ ಸಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರ ಏನಿದೆ ಅಪ್ಪಂಗಳ, ಅಲ್ಲಿ ಕೂಡ ನಿಮಗೆ ಗಿಡಗಳು ಸಿಗುತ್ತೆ. ಕೆಲವು ಕಂದುಗಳನ್ನು ಕೊಡ್ತಾರೆ, ಇಲ್ಲದಿದ್ರೆ ಬೀಜದಿಂದ ಮಾಡಿರುವಂತ ಗಿಡಗಳನ್ನ ಕೂಡ ನೀವು ತಗೋಬಹುದು. ಸರಿ ನೋಡಿ, ಅದ ಇವಾಗ ಎಲ್ಲ ಕಡೆ ಕೂಡ ಎಲ್ಲ ಬೆಳೆಗಳನ್ನ ಬೆಳೆಯುವಂತ ಒಂದು ಹವಾಮಾನ ಆಗ್ತದೆ. ಒಮ್ಮೆ ಮಳೆ ಹೆಚ್ಚಾದ್ರೆ ಮಳೆ ಕಡಿಮೆ ಅಂತ ಹೇಳಿ ಇವಾಗ ಎಲ್ಲ ಹವಾಮಾನಕ್ಕೂ ಹೊಂದಿಕೊಳ್ಳುವಂತ ತಳಿಗಳನ್ನ ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾಗಿ ಅದನ್ನ ನೋಡಬಹುದು ನೀವು, ಒಮ್ಮೆ ಪ್ರಯತ್ನ ಪಡಬಹುದು. ಅಪ್ಪಂಗಳಕ್ಕೆ ಏನಾದ್ರು ಬಂದ್ರೆ ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಿಮ್ಮ ಒಂದು ಪ್ರದೇಶಕ್ಕೆ ಸೂಕ್ತವಾದ ಗಿಡಗಳನ್ನ ಕೂಡ ನೀವು ತಗೋಬಹುದು. ಅಲ್ಲ, ಅದೇನು ತೊಂದರೆ ಇಲ್ಲ, ಎರಡರಲ್ಲೂ ಕೂಡ ನಿಮಗೆ ನೋಡಬಹುದು. ಯಾವುದೇ ಕೃಷಿ ಆದ್ರೂ ಕೂಡ ನೀರು ಹೆಚ್ಚು ನಿಲ್ಲೋದಕ್ಕೆ ನಾವು ಬಿಡಬಾರದು. ಯಾವುದಕ್ಕೋದ್ರ ಬೇರುಗಳಿಗೆ ಸಮಸ್ಯೆನೆ, ನೀರಿದ್ರೂ ಕೂಡ ಹರಿದು ಹೋಗುವ ಹಾಗೆ ನೀವು ಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಷ್ಟು ಒಳ್ಳೇದೆ. ಅದು ಅಡಿಕೆ ಆಗಿರ್ಬೋದು, ಕಾಫಿ, ಎಲ್ಲದಕ್ಕೂ ಕೂಡ ಅದು ಸೂಕ್ತವಾದ್ದು.
2: ಸರಿ
1: ಮಾಧವರೇ, ಧನ್ಯವಾದಗಳು.
2: ಓಕೆ, ಧನ್ಯವಾದಗಳು.

0: ಕೆಲವರು ಹೇಳ್ತಾ ಇದ್ದಾಗೆ ಕಾಳುಮೆಣಸಿನಲ್ಲಿ ನಿಧಾನ ಸೊರಗು ರೋಗ ಕಾಣಿಸ್ಕೊಳ್ತಾ ಇರುತ್ತೆ. ಅಕ್ಟೋಬರ್ ತಿಂಗಳ ನಂತರ ರೋಗ ಪೀಡಿತ ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಳ್ಳಿ ಏನಾದರೂ ನಿಧಾನವಾಗಿ ಉಣುಗ್ತಾ ಇರುತ್ತೆ. ಈ ರೋಗದ ಬಳ್ಳಿ ಬೇರನ್ನು ಪರೀಕ್ಷಿಸಿದಾಗ ಅಲ್ಲಲ್ಲಿ ಗಂಟುಗಳನ್ನು ನಾವು ನೋಡಬಹುದಾಗಿದೆ. ಸಸಿಗಳನ್ನು ನೆಡುವಾಗ ನಾವು ಗುಂಡಿಯನ್ನು ತೆಗೆದ ಮೇಲೆ ಅದಕ್ಕೆ ಫೋರೇಟ್ ಹರಳುಗಳನ್ನು 15 ಗ್ರಾಂ ಅಥವಾ ಕಾರ್ಬೋಫ್ಯೂರಾನ್ ಅನ್ನು 50 ಗ್ರಾಮನ್ನು ಬಳಸಿದರೆ ಈ ರೋಗದಿಂದ ನಮಗೆ ಮುಕ್ತಿಯನ್ನು ಪಡಿಬಹುದು. ಹಾಗೂ ಪ್ರತಿ ವರ್ಷ ಬಳ್ಳಿಗೆ 2 ಬಾರಿ ಅಂದರೆ ಮೇ ಜೂನ್ ಸಂದರ್ಭದಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಈಗ ಸೂಕ್ತವಾದ ಸಮಯ 30 ಗ್ರಾಂ ಫೋರೇಟ್ ಅಥವಾ 100 ಗ್ರಾಂ ಕಾರ್ಬೋಫ್ಯೂರಾನ್ ಅನ್ನು ಹಾಕಿದರೆ ಈ ಸೊರಗು ರೋಗದಿಂದ ನಾವು ಬಳ್ಳಿಗಳನ್ನು ರಕ್ಷಿಸಿಕೊಳ್ಳಬಹುದು. ನಮಸ್ತೆ.
1: ಹಲೋ.
0: ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಗಣೇಶ್ ಕುಮಾರ್ ಕೋತೂರಿಂದ.
1: ಹೌದು ಸರ್.
0: ಹೇಗಿದ್ದೀರಿ ಗಣೇಶ್ ಅವರೇ?
1: ಚೆನ್ನಾಗಿದ್ದೀನಿ ಸರ್. ಹೇಳಕ್ಕೆ ಬಗ್ಗೆ ನಾನೊಂದು 5-6 ಗಿಡ ವರ್ಷ ವರ್ಷ ನಡ್ತ ಹಾಗೆ ಫಸಲು ಸಿಗ್ತದೆ. ನಮ್ಮ ಖರ್ಚಿಗೆ ಮತ್ತೆ ಇಂಟ್ರೆಸ್ಟ್ ಕೊಡ್ಲಿಕ್ಕೆಲ್ಲ ಆಯ್ತದೆ. ನಾವು ಹೇಳುವಾಗ ಈಗ ಗೊತ್ತಾಯ್ತು, ಅದಕ್ಕೆ ಹೇಳಿಕೆ ಕುಯ್ದಾಗೆ ಮನ್ನು ಸೇರಿಸ್ಬೇಕಾ ಸರ್?
0: ಹೌದು, ಅಂದ್ರೆ ಪ್ರತಿ ವರ್ಷ ನೀವು ಅದನ್ನ ದರ್ಗುವನ್ನ ಕಿತ್ತು, ಈಗ ಏನೋ ಹಳೆ ಗಿಡಗಳಿರುತ್ತೆ, ಅದ ಒಣಗಿದಂತಾಗಿದ್ದು ಕಂದುಗಳು, ಅದನ್ನ ತೆಗೆದು ಅಥವಾ ಕಟ್ಟೆ ಬಂದಿದ್ದು ಅಥವಾ ರೋಗ ಪೀಡಿತ ಇದ್ರೆ ಅದನ್ನ ತೆಗಿತಾ ಇದ್ದು ಮಣ್ಣನ್ನ ಕುಡಿಸ್ತಾ ಇರಬೇಕು. ನೀವು ಈಗ ಕೊಯ್ಲು ಸಮಯ ಇದೆ, ಕೊಯ್ಲು ಮಾಡಿ ಆದ್ಮೇಲೆ ಅದರ ಕೊತ್ತುಗಳನ್ನ ಬಳ್ಳಿ ಬಂದಿರುತ್ತಲ್ಲ ಅದನ್ನೆಲ್ಲ ನೀವು ತೆರವುಗೊಳಿಸಿ ಮತ್ತೆ ಅದಕ್ಕೆ ಮಣ್ಣು ಕುಡಿಸಿದಷ್ಟು ಒಳ್ಳೆಯದು. ಆಗ ಹೊಸ ಮಣ್ಣು ಬಿದ್ದಷ್ಟು ಮತ್ತೆ. ಹೌದು, ಅಂದ್ರೆ ಮಿಶ್ರ ಕೃಷಿಯಲ್ಲಿ ನಿಮಗೆ ಅನುಭವ ಇದ್ದಾಗ ಅಥವಾ ಈಗಾಗಲೇ ಏಲಕ್ಕಿ ಮಾಡಿದ ಅನುಭವ ಇರೋದ್ರಿಂದ ಮತ್ತೆ ಇನ್ನಷ್ಟು ಪ್ರಯತ್ನ ಮಾಡಬಹುದು. ಅಥವಾ ನಿಮ್ಮಲ್ಲಿರುವಂತ ಕಂದುಗಳನ್ನೇ ಮತ್ತೆ ಒಂದೆರಡು ತೆಗೆದು ಅದನ್ನ ಮುಂದುವರಿಸ್ತಾ ಹೋಗ್ಬಹುದು.
1: ಇತ್ತು ಸರ್, 10-20 ಬುಡ ಇತ್ತು, ಎಲ್ಲ ತಾಗಿ ಈ ಹಸುದು ಗಂಜಲ ಎಲ್ಲ ತಗೊಂಡು ಹೋಗಿ ಅದರ ಬುಡಕ್ಕೆ ಬಿಡಿದು ಸಾಯಿಸ್ಬಿಟ್ರು.
0: ಅಂದ್ರೆ ಯಾವುದು ಕೂಡ ಅದನ್ನ ಹಸುವಿನ ಗಂಜಲ ಹಾಕಿದಾಗ ಅದು ಹೆಚ್ಚು ಅಸಿಡಿಕ್ ಆಗಿರುತ್ತೆ, ಹಾಗಾಗಿ ನೇರವಾಗಿ ಅದನ್ನ ಕೊಡಬಾರದು, ಅದನ್ನ ಡೈಲ್ಯೂಟ್ ಮಾಡಿ ಕೊಟ್ರೆ ಒಳ್ಳೆಯದು.
1: ನೀರು ಸೇರಿಸಿ ಕೊಡ್ಬೇಕಿತ್ತು.
0: ಅಲ್ಲ, ಈಗ ನಿಮ್ಗೆ ಅದರ ಅನುಭವ ಇರೋದ್ರಿಂದ ಮುಂಜಾಗ್ರತಾ ಕ್ರಮ ತಕೊಂಡು ಮತ್ತೆ ನೀವು ಮಾಡೋದು ಒಳ್ಳೇದು. ಈಗ ಕೂಡ ಮಳೆ ಬಿಟ್ಟ ಈಗ
1: ಅಡಿಕೆ ತೋಟದಲ್ಲಿ ಗದ್ದೆದಲ್ಲಿ ಅಡಿಕೆ ತೋಟದಲ್ಲಿ ಮಧ್ಯೆ ಮಧ್ಯೆ ಹಾಕುವ ಅಂತ ಇದ್ದೀನಿ.
0: ಹೌದು, ಈಗ ಹಾಕೋದಕ್ಕೂ ಕೂಡ ಒಳ್ಳೆ ಸಮಯ, ಹಾಕಿದ್ರೆ ಒಳ್ಳೇದು.
1: ಈಗ ಹಾಕ್ಲಿಕ್ಕೆ ಹಾಕಿದ್ರು ಸರ್, ಜೂನ್ ಅಲ್ಲಿ ಹಾಕ್ಬೇಕಂತ.
0: ಅದೇ ಪರೆ ಇದ್ದು ಪಸೆ ಇದ್ದಾಗ ತೊಂದರೆ ಇಲ್ಲ.
1: ಮೋಟರ್ ಎಲ್ಲ ಇದೆ, ಆದ್ರೂ ಕೂಡ ಮರಳು ಮಣ್ಣು ಸರ್ ಬೇಗ ಒಣಗೋಯ್ತದೆ.
0: ಈಗ
1: ಒಂದ್ ಎರಡು ಈಗ ಮಳೆಯಲ್ಲ ನೋಡಿ, 36 ಇಂಚ್ ಮೊನ್ನೆ ಒಂದು 46 ಸಿಕ್ತು, ಅಲ್ಲಿಂದ 1 ಇಂಚ್ 2 ಸೆಂಟ್ ಸಿಕ್ತು, ಪುನಃ 50 ಸೆಂಟ್ ಸಿಕ್ತು, ಏನಿದ್ರು ಮಳೆ ಕಾಣೋದೇ ಇಲ್ಲ.
0: ಹೌದು, ಈ ಬಾರಿ ಇಲ್ಲದಿದ್ರು ಕೂಡ ಮಳೆ ಕಡಿಮೆನೆ. ಇದೇ ಹೇಳಿದಾಗ ಈಗ ಮಣ್ಣು ಕೂಡಿಸೋದಕ್ಕೆ ಒಳ್ಳೆಯ ಸಮಯ. ಗಿಡಗಳಿಗೆ ಬುಡಕ್ಕೆ ಮಣ್ಣನ್ನ ಕೊಡಬಹುದು ಅಥವಾ ಕೆಳಗೆ
1: ನಮಗೆ ಗೊತ್ತಾಯ್ತದೆ, ಇಲ್ಲಾದ್ರೆ ನಾನು ಮಣ್ಣು ಸೇರಿಸ್ಲಿಕ್ಕೆ ಇಲ್ಲ, ಹಾಗೆ ಬಿಟ್ಟು ಬಿಡುದು.
0: ಅದೇ ಸ್ವಲ್ಪ ಹುಡಿ ಮಣ್ಣನ್ನ ನಾವು ಹೇಗೆ ಅದಕ್ಕೆ ಬುಡಕ್ಕೆ ಕೂಡಿಸ್ತೀವೋ ಅಥವಾ ತರಗೆಲೆಗಳಿದ್ರು ಕೂಡ ಅದರ ಹೊದಿಕೆಯನ್ನ ಹಾಕಿದ್ರೆ ಒಳ್ಳೆಯದು. ಕಟ್ಟೆ ಪೀಡಿತ ಏನಾದರೂ ಗಿಡಗಳಿತ್ತು ಅಥವಾ ಯಾವ್ದಾದ್ರೂ ಸೊರಗಿದಂತ ಅಥವಾ ಎಲೆಗಳಿಂದ ಚುಕ್ಕೆಗಳು ಕಾಣ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಿತ್ತು ನಾಶ ಪಡಿಸೋದು ಒಳ್ಳೆಯದು.
1: ಆಯ್ತು ಸರ್, ಆಯ್ತು ಸರ್.
0: ಸರಿ ಗಣೇಶ್ ಅವರೇ, ಕರೆ ಮಾಡೋಕ್ಕೆ ಧನ್ಯವಾದಗಳು.
1: ಓಕೆ ಓಕೆ.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: ಕೇಳಿದ್ರೆ ನಮ್ಮ ಮುಂದಿನ ಕರೆ ಯಾರ್ದು ನೋಡೋಣ. ನಮಸ್ತೆ.
1: ನಮಸ್ತೆ,
0: ಹೇಳಿ, ಹೇಗಿದ್ದೀರಿ?
1: ನಾನು ಬೈಮನ್ ರಘು.
0: ಗೊತ್ತಾಯ್ತು ರಘು ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದೆ ಸರ್. ನೀವ?
0: ನಾವು ಹುಷಾರಾಗಿದ್ದೇವೆ. ಹೇಗಿದೆ ತೋಟ ಕೃಷಿ, ಏನ್ ಮಾಡ್ತಿದ್ದೀರಿ?
1: ಅವತ್ತು ಮಳೆ ಬಂದು ಸ್ವಲ್ಪ ನೆಮ್ಮದಿ ಆಯ್ತು. ಈಗ ನೋಡಿದ್ರೆ ನಮ್ಮದು ಮಾರ್ಚ್ ಏಪ್ರಿಲ್ ತರ ಆಗ್ಬಿಟ್ಟಿದೆ.
0: ಅದೇ
1: ಮಳೆ
0: ಬಂದ್ರು ಕೂಡ ಪಸೆ ಇಲ್ಲ.
1: ಇಲ್ಲ ಇಲ್ಲ.
0: ಏನ್ ಕೆಲಸ ಆಗ್ತಾ ಇದೆ?
1: ಕೆಲಸ ಕೊಯ್ದು ಇವತ್ತಿಗೆ ಒಣಗಿಸಿ ಆಯ್ತು. ಮೂರನೇ ರೌಂಡ್, ಇನ್ನು ಫೋರ್ತ್ ರೌಂಡ್ ನವೆಂಬರ್ 15th ಗೆ
0: ಕೊನೆಯ
1: ಕೊಯ್ದ್ರೆ ಮತ್ತೆ ಡಿಸೆಂಬರ್ ಕೊತ್ತಿವಿ.
0: ಇವತ್ತು ಬಹಳಷ್ಟು ರೈತರು ಕೂಡ ಏಲಕ್ಕಿ ಕೃಷಿಯ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಏಲಕ್ಕಿ ಕೃಷಿಯನ್ನ ಮಾಡಬೇಕು ಅಂತೇಳಿ ಗಣೇಶ್ ಅವರು ಕೂಡ ಕೇಳಿದ್ರು. ಮಾಧವ ಚಂಬ ಅವರು ಕೂಡ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ.
1: ಇಲ್ಲ ಸರ್, ಅದೇ ರೀಸೈಕಲ್. ನಾವು ಹಿಂದಿನ ಅತ್ಯಂತ ಕಾಲ ಆಗಿತ್ತು, ಅದೇ ಮುಂದಕ್ಕೆ ಬರ್ತದೆ ಕೃಷಿ.
0: ಹೌದು, ಈಗ ಅವರು ಕೇಳಿದಾಗೆ ಈಗ ನೀವೇನೇನು ಮಾಡ್ತೀರಿ ಅಂದ್ರೆ, ಈಗ ಮಣ್ಣು ಕುಡಿಸುವಂಥದ್ದು ಮತ್ತೆ ಕೊಳೆ ರೋಗ ಅಥವಾ ಯಾವ್ದು ರೋಗ ಬಂದಿರುವಂತಹ ಕಟ್ಟೆ ರೋಗ ಬಂದಂತ ಗಿಡಗಳನ್ನ ತೆಗೆದಾಕುವಂತ ಸಂದರ್ಭ, ನೀವು ಹೇಗೆ ನಿರ್ವಹಣೆ ಮಾಡ್ತೀರಿ?
1: ನಾನು ಈಗ ನಾನು ಕೊತ್ತ ಇರೋದಾಗೆ ಮಣ್ಣು ಕುಟ್ಟೋದು. ಅದೇ ಒಣಗಿದ ಇದೆಲ್ಲ ತೆಗೆದುಬಿಟ್ಟು ಕಟ್ಟೆ ಗಿಡ ಇದ್ರೆ ಅದನ್ನ ರಿಮೂವ್ ಮಾಡ್ಬಿಡ್ತೀನಿ. ರಿಮೂವ್ ಮಾಡಿಬಿಟ್ಟು ಗುಂಡಿಗೆ ಸುಣ್ಣ ಹಾಕ್ಬಿಡ್ತೀನಿ. ಅದೇ ಬ್ಯಾಕ್ಟೀರಿಯಾಗಳಿದ್ರೆ ಸಾಯಿಲ್ ಇದೆ.
0: ಹಾಗೆ ಪ್ರತಿ ವರ್ಷನೂ ತಪ್ಪದೆ ಮಾಡ್ತಾ ಬರ್ತಾ ಇದ್ದೀರಿ.
1: ನಿಜವಾಗಿ ಎಲ್ಲ ರೈತರು ಬುಡಕ್ಕೆ ಮಣ್ಣು ಬೀಳ್ಬೇಕು. ಅದೇ ಅದೊಂದು ಮಣ್ಣು ಹಾಕಿದ್ರೆ ಅದು ಸೇಮ್ ಗೊಬ್ಬರ ಟೈಪ್ ಆಯ್ತದೆ. ಹಾಗೆ ತೆಳ್ಳಗೆ ಹರಡ್ಬೇಕು, ಎಲ್ಲ ಬುಡಕ್ಕೆಲ್ಲ ಕವರ್ ಮಾಡ್ಬೇಕು.
0: ಅಂದ್ರೆ ಸುತ್ತಲಿಂದ ಮಣ್ಣನ್ನ ಕೆರೆದು ಬುಡಕ್ಕೆ ಕೂಸಿ ಕೊಟ್ರೆ ಸಾಕು.
1: ಈ ದರ್ಗ ಇದ್ರೆ ಅದ್ರ ಸಮಸ್ಯೆ ಒಳ್ಳೇದು. ಹಾಗೆ ಮಾಯಿಶ್ಚರ್ ಇರ್ತದೆ.
0: ಅದೇ ಈಗ ಮಳೆ ಕಡಿಮೆ ಆಗ್ತಿದ್ದಾಗೆ ಶೀತ ಹಿಡಿದಿಟ್ಕೊಳ್ಳಕ ಒಳ್ಳೇದು. ಈಗ ಮುಖ್ಯ ಕೊಯ್ಲಾಗಿ ಇನ್ನು ಕೊನೆಯ ಉಳಿದಿರುವಂತ ಏನಾದ್ರು ಇದ್ರೆ ಕೊಯ್ಕೊಳ್ಳೋದಕ್ಕೆ ಒಂದು ಅವಕಾಶ ನವೆಂಬರ್ ಗೆ.
1: ನವೆಂಬರ್ 15th ಗೆ ಫೈನಲ್ ರೌಂಡ್. ಮತ್ತೆ ಡಿಸೆಂಬರ್ 1st ಗೆ ಕೊತ್ತೆ ಯಾವ್ದಾಗೆ ಬಿಡಕ್ಕೆ ಮಣ್ಣು ಹಾಕೋದು. ಈಗ ಗಣೇಶ್ವರ ಮಾತಾಡಿದ್ರು, ಅದು ಅವರು ಗಂಜಲ ಹಾಕೋದು ಹಾಗೆ ಸರಿಯಲ್ಲ. ಅದು
0: ಹೌದು.
1: ಏನ್ ಗೊತ್ತಾ, ಅದೇ ನಾವು ಗಂಜಲನ್ನ ಒಂದು 15 days ಸ್ಟಾಕ್ ಮಾಡಿ ಇಡ್ಬೇಕು. ಅದರ ಇದೇ ಕರೆಂಟ್ ಪವರ್ ಬಿಸಿ, ಅದು ಕೂಲ್ ಆಗ್ಬೇಕು. ಅವರು ಡೈರೆಕ್ಟ್ ಹಾಕಿ ಗಿಡ ನಾಳ ಮಾಡಿದ್ದಾರೆ ನೋಡಿ. ಅದು ಅವ್ರು ಮಾಡಿ ತಪ್ಪೋದು.
0: ಹೌದು ಅಲ್ಲ, ಅದು ಅವ್ರಿಗೂ ಕೂಡ ಒಂದು ಸಲ ಆದ್ಮೇಲೆ ಅನುಭವಕ್ಕೆ ಬಂದಿದೆ. ಅದಕ್ಕೆ ಹೇಳೋದು, ರೈತರು ಒಂದು ವಿಜ್ಞಾನಿಗಳಿದ್ದಾಗೆ ಒಂದು ಸಲ ತಪ್ಪಾದ್ರೂ ಕೂಡ ಮತ್ತೆ ಅದ್ರ ಬಗ್ಗೆ ಹೇಗೆ ಅಂತ ಅವರೇ ಪ್ರಯೋಗಗಳನ್ನ ಮಾಡಿ ಕಂಡ್ಕೋತಾರೆ.
1: ಮತ್ತೆ ಇನ್ನೊಬ್ಬರು ನನಗೆ ನಮ್ಮ ಊರಲ್ಲಿ ಈ ಹೊರಗಡೆಯಿಂದ ಕೋಳಿ ಗೊಬ್ಬರ ತರ್ತಿದ್ರು. ಅದು ನೋಡಿ ಎಷ್ಟು ಎಫೆಕ್ಟ್ ಇನ್ನೂರು ಬಾಳೆ ಬಿಡಕ್ಕಾಕಿ 200 ಬಾಳೆ ಹೋಯ್ತು.
0: ಅಲ್ಲ, ಕೋಳಿ ಗೊಬ್ಬರ ಕೂಡ ಹಿಟ್ ಅಂತ ಹೇಳ್ತಾರೆ. ಅಂದ್ರೆ ಕೊಟ್ಟ ತಕ್ಷಣ ನೀರ್ ಕೊಡಬೇಕು ಅದಕ್ಕೆ, ಮತ್ತೆ ಅದೊಂದು ಅದಕ್ಕೆ ಬೇಕಾದಷ್ಟು.
1: ಅದು ರೈತರು ತಪ್ಪು. ತಂದು ಬಿಟ್ಟು ಒಂದು ಜಾಗ ಗುಡ್ಡೆ ಹಾಕಿ ಒಂದು 7-8 ಮಳೆ 7-8 ಇಂಚ್ ಮಳೆ ಬೀಳಿದ ಮೇಲೆ ಅದರ ಬಿಸಿ ಹೋಯ್ತದೆ. ಯಾವ್ದು ಡೈರೆಕ್ಟ್ ಹಾಕ್ಬಾರ್ದು.
0: ಹೌದು.
1: ಯಾವ ಈಗ ಇದು ಪ್ರಾಣಿಗಳ ಗೊಬ್ಬರನ ಡೈರೆಕ್ಟ್ ಹಾಕ್ಬಾರ್ದು.
0: ಹಾಗೆ ಅಲ್ಲ, ಸಗಣಿ ಗೊಬ್ಬರವನ್ನ ಕೂಡ ನಾವು ಕೊಟ್ಟಿಗೆಯಿಂದ ತೆಗೆದ್ರೆ ನೇರವಾಗಿ ಅದನ್ನ ಹಾಕ್ಬಾರದು ತೋಟದಲ್ಲಿ. ಅದನ್ನ ಸ್ವಲ್ಪ ದಿನ ಇಟ್ಟು, ಯಾಕಂದ್ರೆ ಅದರ ಒಂದು ನೇರದಾಗೆ ಆ ಶಾಖ ಇರುತ್ತೆ, ಬಿಸಿಯ ಶಾಖ.
1: ನಂತರ ಮೊದಲು ಪೌಲ್ಟ್ರಿ ಇತ್ತು ಫಾರ್ಮ್. ನನಗೆ ಅದನ್ನೇನ್ ಮಾಡಿದೆ, ನನಗೆ ತಿಂಗಳಿಗೆ ಒಂದೊಂದು ಪಿಕಪ್ ಗೊಬ್ಬರ ಅದನ್ನ ಗದ್ದೆಯಲ್ಲಿ ಗುಡ್ಡೆ ಹಾಕಿ ಮಡಗಿದೆ. ಆ ಜಾಗದ 12 ವರ್ಷ ಬೆಳೆ ಜಳ್ಳಾಗೋದು. ಪವರ್ ಎಷ್ಟು ಇದೆ
0: ಯಾವ್ದು ಗುಡ್ಡೆ ಹಾಕಿದ
1: ಜಾಗದಲ್ಲಿ ಅಷ್ಟು ಜಾಗದಲ್ಲಿ ಬೆಳೆ ಬರ್ತದೆ. ಮತ್ತೆ ಕಾದ್ರೆ ಸುಟ್ಟೋಗೋದು. ಅದ್ರ ಪವರ್ ನನಗೆ 10 ವರ್ಷ ಇತ್ತು.
0: ಅದಕ್ಕೆ ಇದೊಂದು ನೀವು ಕಂಡುಕೊಂಡಂತ ಅನುಭವ.
1: ಅಲ್ಲ, ಅದು ಯಾವಾಗಲೂ ಸೋತು ಗೆಲ್ಲಬೇಕು.
0: ಹೌದು,
1: ಗೆದ್ದು ಸೋಲ್ಬಾರ್ದು.
0: ಹೌದು. ಅಂದ್ರೆ ಮತ್ತೆ ಕೃಷಿಯಲ್ಲಿ ನಮಗೆ ಇಂತಹ ಅನುಭವಗಳು ಸಾಕಷ್ಟು ಸಿಕ್ತಾ ಹೋಗುತ್ತೆ. ಅಂದ್ರೆ ನಾವು ಇನ್ನೊಬ್ರು ಮಾಡಿರಬಹುದು, ಅದನ್ನ ನಾವು ನೇರವಾಗಿ ಮಾಡೋದಕ್ಕಿಂತ ನಮ್ಮ ಅನುಭವದ ಪ್ರಕಾರ ನಮ್ಮ ಜಾಗಕ್ಕೆ ಹೊಂದಾಣಿಕೆ ಆಗೋ ರೀತಿ ಮಾಡ್ಕೊಂಡ್ರೆ ಒಳ್ಳೇದು.
1: ಅದು ಯಾವಾಗ ಬರೋದಾಗಿ.

0: ಸುಮ್ಮನೆ ಹಾಕ್ಬಿಡುವ.
1: ಈಗ ಕಾಫಿ ಹೇಗಿದೆ, ಹಣ್ಣಾಗ್ತಿದ್ಯಾ ಏನು?
0: ಕಾಫಿ ನಂದು ಇನ್ನೀಗ ಅರಿಬೇಕು, ಇದೆ ಇನ್ನೆಲ್ಲ ಕುಯ್ಯದೆ. ಅದೇ ಇದು ಚಂದ್ರಗಿರಿ ಅದು ಹಣ್ಣಾಗಿಲ್ಲ, ಬಾಕಿ ಅರಬಿ ಎಲ್ಲ 40-60% ಹಣ್ಣಾಗಿದೆ.
1: ಅದಕ್ಕೆ ಬಿಡ್ತೀರಾ ಅಥವಾ ಒಂದೇ ಸಲಿಗೆ ಎಲ್ಲ ಕುಯ್ದು ಮುಗಿಸ್ತೀರಾ?
0: ಅಲ್ಲ ಈ ಸರಿ ಎಲ್ಲ ಅರಬಿನ ಎಲ್ಲ ಚಂದ್ರಗಿರಿ ಸ್ವಲ್ಪ ಲೇಟ್ ಆಯ್ತದೆ, ಅದು ಸ್ವಲ್ಪ ಲೇಟ್ ಹಣ್ಣಾಕದು. ಕ್ರಾಪ್ ಚೆನ್ನಾಗಿದೆ.
1: ಕಾಳುಮೆಣಸು ಹೇಗೆ?
0: ಕಾಳುಮೆಣಸು ಇದ್ದು ಚೆನ್ನಾಗಿದೆ, ನನಗೆ ದೊಡ್ಡ ಫೇಲರ್ ಅಂತ ಇಲ್ಲ ಇವತ್ತ.
1: ಮಳೆ ಮಧ್ಯ ಮಧ್ಯದಲ್ಲಿ ಬಂದು ಸಾಧಾರಣ ಎಲ್ಲ ಸೆಟ್ ಆಗೋಕೆ ಹೆಲ್ಪ್ ಮಾಡಿದೆ.
0: ಅದೆ ಲಾಸ್ಟ್ ವೀಕ್ ಬಂದ ಮಳೆ ಭಾರಿ ಒಳ್ಳೆ ಇತ್ತು, ತುಂಬಾ ಜನರು ಈಗ ನೆಮ್ಮದಿಯಲ್ಲಿದ್ದಾರೆ.
1: ಹೌದು ಅಲ್ಲ, ಬಹಳಷ್ಟು ಜನ ಗೊಬ್ಬರವನ್ನ ಹಾಕೋದಕ್ಕೆ ಕಾಯ್ತಾ ಇದ್ರು ಒಂದು ಮಳೆಗಾಗಿ, ಹಾಗಾಗಿ ಸುಮಾರು ಹೆಚ್ಚಿನ ಒಂದು 80% ಜನ ಗೊಬ್ಬರವನ್ನ ಕೊಟ್ಟಿದ್ದಾರೆ. ಮತ್ತೆ ಕೆಲವು ದಿನಗಳಲ್ಲಿ ಮಳೆಯ ಮುನ್ಸೂಚನೆ ಇದೆ, ಒಂದೆರಡು ದಿನದ ಮಳೆ ಬರಬಹುದು ಅಂತ ಹೇಳಿ.
0: 18 ತಾರೀಕಿನ ಮಳೆ ಬರುವಂತಂದ್ರೆ IMD ರಿಪೋರ್ಟ್ ಇದೆ.
1: ಅದೇ ಅದೇ, ಹಾಗೇನಾದ್ರೂ ಬಾಕಿ ಇದ್ರೆ ಯಾರಾದ್ರೂ ಗೊಬ್ಬರವನ್ನ ಹಾಕೋದಕ್ಕೆ ಕೊನೆ ಹಂತಕ್ಕೊಂದು ಅವಕಾಶ ಇದೆ.
0: ಫೈನಲ್ ರೌಂಡ್.
1: ಹೌದು, ಮತ್ತಾಗ್ತದಾಗೆ ಅಕ್ಟೋಬರ್ ಕೂಡ ಕಳೆಯುತ್ತೆ, ಮತ್ತೆ ಇನ್ನು ಕಾಫಿ ಕುಯಿಲಿನ ಸಂದರ್ಭ ಕೂಡ ಬರುವಂತದ್ದು.
0: ಅಂದ್ರೆ ಇವತ್ತು ಸರ್ ನಾ ಹೇಳಿದ್ರೆ ನವೆಂಬರ್ 15ಕ್ಕೆ ಅದೇ ಮೇಲೆ ಕಾಫಿ ಹಣ್ಣು ಬರ್ಬೋದು ಕಣ್ಣು.
1: ಅಲ್ಲ ಈಗ ಬೇರೆ ಕಡೆ ಎಲ್ಲ
0: ಯೂನಿಫಾರ್ಮ್ ಆಗಿದೆ ಕಾಫಿ, ಪ್ರೈಸ್ ಒಂದೇ ತರ ಇದೆ.
1: ಅಲ್ಲ ಬೇರೆ ಕಡೆ ಎಲ್ಲ ಈಗಾಗಲೇ ಕಾಫಿ ಹಣ್ಣಾಗ್ಲಿಕ್ಕೂ ಕೂಡ ಶುರು ಆಗಿದೆ, ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ. ಸರಿ ರಘು ಅವರೇ, ಕರೆ ಮಾಡಬೇಕಾಗಿ ಧನ್ಯವಾದಗಳು.
0: ಓಕೆ ಸರ್, ಥ್ಯಾಂಕ್ ಯು.

ಇವರೇ ಆರಂಭದಲ್ಲಿ ಹೇಳ್ತಾ ಇದೆ, ಕಾಳು ಮೆಣಸಿನಲ್ಲಿ ಕೀಟ ಬಾಧೆಗಳಲ್ಲಿ ಪೊಳ್ಳು ದುಂಬಿ ಕೀಟದ ಬಾಧೆಯ ಬಗ್ಗೆ. ಈ ದುಂಬಿ ಬಾಧೆ ಹೆಚ್ಚಾಗಿ ಬಯಲು ಮತ್ತು ಕೆಳಮಟ್ಟದ ಪ್ರದೇಶದಲ್ಲಿ ಬೆಳೆಸಿದ ತೋಟದಲ್ಲಿ ಕಂಡುಬರುತ್ತೆ. ಈ ದುಂಬಿ ಗಿಡದ ಸುಳಿ ಮತ್ತು ಗೊಂಚಲುಗಳಲ್ಲಿ ಮೊಟ್ಟೆಯನ್ನು ಇಟ್ಟು ಹಾನಿ ಮಾಡುತ್ತೆ. ಇದರ ಬಾಧೆಗೆ ತುತ್ತಾದಂತಹ ಕಾಯಿಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕಾಯಿಗಳನ್ನು ಅದುಮಿ ನೋಡಿದಾಗ ಪುಡಿಯಾಗುತ್ತೆ. ಅಂದರೆ ಕಾಯಿಗೆ ಇದರ ಬಾಧೆ ಆರಂಭವಾಗಿ ಅದರ ಒಳಗಿನ ತಿರುಳನ್ನು ತಿಂದು ಇದು ಪೊಳ್ಳು ಮಾಡುತ್ತೆ. ಹಾಗಾಗಿ ಇದಕ್ಕೆ ಪೊಳ್ಳು ದುಂಬಿ ಅಂತಲೇ ಹೆಸರು. ಈ ದುಂಬಿಯನ್ನು ಎಲ್ಲಾದರೂ ನಿಮ್ಮ ತೋಟದಲ್ಲಿ ಅಥವಾ ಕೊತ್ತುಗಳಲ್ಲಿ ಈ ರೀತಿ ಪೊಳ್ಳುಗಳನ್ನು ಕಂಡು ಬಂದರೆ ಇದರ ಹಾನಿಯನ್ನು ತಪ್ಪಿಸೋದಕ್ಕೆ 2 ಮಿಲಿಲೀಟರ್ ಕ್ವಿನಾಲ್ ಫಾಸ್ ಅಥವಾ ಥೈಮಿಥೋಯೇಟ್ ಪ್ರತಿ ಲೀಟರ್ ನೀರಿನಲ್ಲಿ ಜೂನ್ ಜುಲೈ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಈಗ ಕೂಡ ಕೊಡೋದಕ್ಕೆ ಸೂಕ್ತವಾದಂತಹ ಸಮಯ 2 ಬಾರಿ ಸಿಂಪಡಿಸಬೇಕಾಗುತ್ತೆ. ಜೂನ್ ಜುಲೈ ತಿಂಗಳಲ್ಲಿ ಒಮ್ಮೆ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಒಳಗೆ ಮತ್ತೊಂದು ಬಾರಿ ಈ ಕ್ವಿನಾಲ್ ಫಾಸ್ ಅಥವಾ ಥೈಮಿಥೋಯೇಟನ್ನು 2 ಮಿಲಿಲೀಟರ್ಗೆ ಈ ಒಂದು ಅನುಪಾತದಲ್ಲಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಕೆಲವರೇ ಮುಂದೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 12,400 ರೂಪಾಯಿಂದ 13,800 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಂದ 10,800 ರೂಪಾಯಿಗಳು. ಕೆಲವರೇ ಇನ್ನೇನು ಸಮಯ ಆಗ್ತಾ ಬಂತು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಪ್ರಪಂಚದ ಇತ್ತೀಚಿನ ವಿದ್ಯಮಾನಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುವವರು ಅರಕಲಗೋಡು ವಿ ಮಧುಸೂದನ್. ಹಾಗೆ ಈ ದಿನ ನಮಗೆ ಕರೆ ಮಾಡಿದಂಥ ಚಟ್ಟಿಮನೆಯಿಂದ ಉದಯ್ ಕುಮಾರ್, ಮಾಧವ ಚೆಂಬು, ಗಣೇಶ್ ಕೋತೂರು ಮತ್ತು ಭೈಮನ ರಘು ಹಾಗೂ ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದಿನ ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಹೊದ್ದೂರು ಗ್ರಾಮದ ನಿವಾಸಿ ಅಮ್ಮನಂಡ ಪೌತಿ ಅಣ್ಣಯಂಡ ಪೊಣ್ಣು ಸೀತಮ್ಮ ಬೇಬಿ ಐಂಗಳ ಎಂದು ಮರಣಪಟ್ಟಿದ್ದು 56 ವರ್ಷ ಪ್ರಾಯತ್ರ ಅಮ್ಮನಂಡ ಸೀತಮ್ಮ ಬೇಬಿ ಐಂಗಳ ಆಕಿರ್ಕಾರ್ಯ ನಾಳೆ ಮಧ್ಯಾಹ್ನ 8 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
2: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
3: ಸುದ್ದಿ ಜೊಂಪೆ ಓದ್ತಾ ಇರ್ದು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿ ಪೇಟೆನ ಗಾಂಧಿ ಬಾಣಿನ ದೊಡ್ಡ ಮನೆ ಸಾಕಮ್ಮ ವೇದಿಕೆಯಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಕಾಪಿ ದಸರಾದ ಸಭಾ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಶಾಸಕರು ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಅವು ಮಾತಾಡಿ, ಕಾಪಿ ಬೆಳೆಗಾರರ ಒಂದು ಕಡೆ ಸೇರಿಸಿ ಮೂರನೇ ಕಾಪಿ ದಸರಾನ ಏರ್ಪಾಡು ಮಾಡಿರೋ. ಕಾಪಿಲಿ ಕೇಕ್ ಮಿಠಾಯಿ ಸೇರಿದಂಗೆ ಸುಮಾರು ಥರದ ತಿಂಡಿಗಳ ಮಾಡಕ್ಕೆ, ಕಾಪಿ ಬೆಳೆನ ಇನ್ನೂ ಎತ್ತರಕ್ಕೆ ತಕೊಂಡು ಹೋಗಕ್ಕೆ ನಮ್ಮ ಹಿರಿಯವು ಆಸ್ತಿನ ಉಳಿಸಿಕೊಂಡು ಬಂದಳೋ, ಅದನ್ನು ನಾವು ಸರಿಯಾಗಿ ನೋಡಿಕೊಳ್ಳೋಕು. ಡಾಕ್ಟ್ರ್ ಇಂಜಿನಿಯರಿಂಗ್ ಸೇರಿದಂಗೆ ಸುಮಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ ಸಹ ಕೃಷಿ ಕ್ಷೇತ್ರಕ್ಕೆ ಜಾಸ್ತಿ ನಿಗಾನ ಕೊಡೋಕು. ಕಷ್ಟಲ್ಲಿ ಇರ್ಕನ ಕಾಪಿ ಬೆಳೆ ಕೈ ಹಿಡಿದುಟು ಅಂತ ಹೇಳ್ದನ ಯಾರು ಸಹ ಮರೆಯಕ್ಕಾದು. ಬೆಳೆಗಾರರು ಒಳ್ಳ ಕಾಪಿನ ಬೆಳೆದು ದೇಶ ಹೊರಗಿನ ದೇಶಗಳಿಗೆ ಕಳಿಸೋಕು, ಕಾಪಿ ಬೆಳೆನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಕಾಪಿ ದಸರಾ ತುಂಬ ಒಳ್ಳೆಯದಾದೇತ ಹೇಳ್ದು. ಭಾರತೀಯ ಕಾಪಿ ಮಂಡಳಿನ ಅಧ್ಯಕ್ಷ ದಿನೇಶ್ ಎಂ ಜೆ ಅವು ಮಾತಾಡಿ, ಕೇಂದ್ರ ಸರ್ಕಾರ ಕಾಪಿ ಬೆಳೆಗೆ ವಿಮೆನ ಕೊಡುಗೆ ಒಪ್ಪಿಗೆ ಕೊಟ್ಟುಟು ರಾಜ್ಯ ಸರ್ಕಾರ ಸಹ ಅಡಿಕೆ ಮತ್ತು ಒಳ್ಳೆ ಮೆಣಸು ಬೆಳೆಗೆ ಹವಾಮಾನ ಆಧಾರಿತ ಬೆಳೆ ವಿಮೆನ ಕೊಡ್ತಾ ಉಟ್ಟು ಕೂರ್ಗುತ್ತ ಹೇಳಿದ್ರೆ ಒಂಥರದ ಬ್ರ್ಯಾಂಡ್ ಇದ್ದಂಗೆ ಕಾಪಿ ಜೇನು ಕಿತ್ತುಳಿ ಯಾಲಕ್ಕಿ ಒಳ್ಳೆ ಮೆಣಸು ಆಟ ಸೇನೆ ಸಿನಿಮಾ ಹಿಂಗೆ ಒಂಥರದ ಒಳ್ಳೆ ಬ್ರ್ಯಾಂಡ್ ಉಟ್ಟು ಇದನ್ನೆಲ್ಲ ಉಳಿಸಿ ಬೆಳೆಸಿಕೊಂಡು ಹೋಗು. ಆದರೆ ಯಾಕೋ ಈಗೀಗ ಕೂರ್ಗುತ್ತ ಹೇಳೋ ಬ್ರ್ಯಾಂಡ್ ಕಮ್ಮಿ ಆಗ್ತಾ ಇರುವಂಗೆ ಕಾಣ್ತಾ ಉಟ್ಟು ಹಿರಿಯವು ಕಟ್ಟಿ ಬೆಳೆಸಿದ ಬ್ರ್ಯಾಂಡನ್ನ ಉಳಿಸಿಕೊಂಡು ಹೋಗುತ್ತ ಕೆಮಿ ಮಾತನ್ನ ಹೇಳ್ದು. ಕಾರ್ಯಕ್ರಮದಲ್ಲಿ ಕಾಪಿ ಮಂಡಳಿನ ಸಿಇಒ ಕೂರ್ಮರಾವ್, ನಗರಸಭೆನ ಅಧ್ಯಕ್ಷೆ ಪಿ ಕಲಾವತಿ, ಕಾಪಿ ದಸರಾದ ಸಂಚಾಲಕ ಅನಿಲ್ ಹೆಚ್ ಟಿ ಅವು ಸೇರಿದಂಗೆ ಮುಖ್ಯಪಟ್ಟವು ಕಾಪಿ ಬೆಳೆಗಾರರು ಕೂಡಿಯಾಡಿದ್ದು. 66x11 kV ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಓಂಕಾರೇಶ್ವರ ಪೀಡರ್ಲಿ ದಸರಾದ ಪ್ರಯುಕ್ತ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ಕನ್ನಡವಾಣಿ ಗೌಡ ಸಮಾಜ ಜೂನಿಯರ್ ಕಾಲೇಜು ದಾರಿ ದಾಸವಾಳ ಗಣಪತಿ ಬೀದಿ ಓಂಕಾರೇಶ್ವರ ದೇವಸ್ಥಾನ ಓಂಕಾರೇಶ್ವರ ದಾರಿ ಬ್ರಾಹ್ಮಣರ ಬೀದಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರಿದಲೆತ್ತ ಇಲಾಖೆನ ಕಾನಿರೋಕ ಇಂಜಿನಿಯರ್ ತಿಳಿಸೇಳು. ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಾರೀಕು 17ಕ್ಕೆ ಡಾಕ್ಟರ್ಗ ಇರಿದಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 9 ಮತ್ತೆ ಸುರುಣ ಪಿಯುಸಿಗೆ ಸೇರಿಕೆ ಅರ್ಹ ಮಕ್ಕಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ನಾಳೆ ಆಖೀರಿ ದಿನ ಅಂತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವು ತಿಳಿಸೇಳು. ಮಡಿಕೇರಿ ನಗರ ದಸರಾ ಸಮಿತಿ ಬಹುಭಾಷ ಕವಿಗೋಷ್ಠಿ ಸಮಿತಿನ ಕಡೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಬಾಣಿಲಿ ಬಹುಭಾಷಾ ಕವಿಗೋಷ್ಠಿ ಏರ್ಪಾಡಾಟು. ಬರುವ ತಿಂಗಳ 11 ಕನ್ನಡ ರಾಜ್ಯೋತ್ಸವನ ಜಿಲ್ಲಾಡಳಿತದ ಕಡೆಯಿಂದ ಮಡಿಕೇರಿ ಪೇಟೆನ ಪೊಲೀಸ್ ಕವಾಯತ್ ಬಾಣಿಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿಳು. ಮಡಿಕೇರಿ ತಾಲೂಕಿನ ಭಾಗಮಂಡಲ ತಲಕಾವೇರಿಲಿ ಇದೇ ತಾರೀಕು 17ಕ್ಕೆ ರಾತ್ರಿ 7:50 ಅವ್ವ ಕಾವೇರಿ ತೀರ್ಥ ರೂಪಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಟ್ಟದೆ. ಈ ಹೊತ್ತಲ್ಲಿ ಭಕ್ತರು ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದರಿಂದ ಕಾನೂನು ಸುವ್ಯವಸ್ಥೆನ ಕಾಪಾಡುವ ನಿಟ್ಟಲ್ಲಿ ಅಂದು ಬೆಳಿಗ್ಗೆ 6 ಗಂಟೆಯಿಂದ ಅದೇ ದಿನ ಮಧ್ಯರಾತ್ರಿ 12 ಗಂಟೆ ಮುಟ ಭಾಗಮಂಡಲ ಪೊಲೀಸ್ ಠಾಣಾ ವ್ಯಾಪ್ತಿನ 20 ಕಿಲೋಮೀಟರ್ ವ್ಯಾಪ್ತಿಲಿ ಎಲ್ಲ ಥರದ ಕಳ್ಳು ಅಂಗಡಿ ಬಾರ್ ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ಎಲ್ಲ ಥರದ ಕಳ್ಳು ಮಾರಾಟನ ಪೂರ್ತಿ ನಿಲ್ಲಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರವು ಆದೇಶನ ಹೊರಡಿಸೇಳು. 2026-27 ಸಾಲಿಗೆ ಭಾಗಮಂಡಲ ಜೇನುಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತರ ಮಕ್ಕಳಿಗೆ 3 ಜೇನುಗಾರಿಕೆ ತರಬೇತಿ ಕಾರ್ಯಕ್ರಮ 2026 ನವೆಂಬರ್ 4 2027 ಫೆಬ್ರವರಿ 3 ಮುಟ ಗಂಡು ಜನರಿಗೆ ಏರ್ಪಾಡು ಮಾಡಿಳು. ಕುಸಿರವು 28 ಅರ್ಜಿನ ಕಚೇರಿಗೆ ತಲುಪಿಸಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ

0: ಕೇಂದ್ರದಿಂದ ಕೇಳಿ ತಿಳ್ಕೊಳ್ಳಕತ್ತ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಿಳಿಸೋ. ಕೃಷಿ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿಯು ಇದೇ ತಾರೀಕು 17ಕ್ಕೆ ಜಿಲ್ಲೆಗೆ ಬರ್ತಾವಳು. ಮಾನ್ಯ ಮಂತ್ರಿಗ ಅಂದು ಸಾಯಂಕಾಲ 4 ಗಂಟೆಗೆ ಕರ್ಣಂಗೇರಿ ಗ್ರಾಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕೇಂದ್ರನ ಉದ್ಘಾಟನೆ ಮಾಡಿವೆ. ಅಲ್ಲಿಂದ ಸಾಯಂಕಾಲ 7 ಗಂಟೆಗೆ ತಲಕಾವೇರಿಯಲ್ಲಿ ನಡೆಯುವ ತುಲಸಂಕ್ರಮಣ ಕಾವೇರಿ ಪವಿತ್ರ ತೀರ್ಥ ಬರುವ ಹೊತ್ತಲ್ಲಿ ಭಾಗವಹಿಸಿವೆತ್ತ ಅವರ ಆಪ್ತ ಕಾರ್ಯದರ್ಶಿಗ ತಿಳಿಸೋಳು. ಮೈಸೂರು ದಸರಾದ ಮುಖ್ಯ ಆಕರ್ಷಣೆಯಾಗಿರುವ ಮೈಸೂರು ದಸರಾದ ಅಂಬಾರಿನ ಹೊರಿಕೆ ಈ ಸಲ ಜಿಲ್ಲೆನ ದುಬಾರಿ ಸಾಕಾನೆ ಶಿಬಿರದ ಪ್ರಶಾಂತತೆ ಹೇಳುವ ಸಾಕಾನೆ ಆಯ್ಕೆಯಾಗಿಟ್ಟು 54 ವರ್ಷ ಪ್ರಾಯದ ಈ ಪ್ರಶಾಂತ್ ಸುಮಾರು ವರ್ಷಗಳಿಂದ ದಸರಾದ ಜಂಬೂ ಸವಾರಿನ ಮೆರವಣಿಗೆಯಲ್ಲಿ ಹೋಗ್ತಾ ಇತ್ತು. ಈ ಆನೆಯನ್ನು ಶಿಸ್ತು ಒಳ್ಳ ನಡತೆಯನ್ನು ನೋಡಿ ಇದರ ಈ ಸಲ ಆಯ್ಕೆ ಮಾಡಿಕೊಂಡಳು. ತಾವಳಗೇರಿ ಮೂಂದ್ರಾಡು ಕೊಡವ ಸಮಾಜ ಟಿಶೆಟ್ಟಿಗೇರಿ ಇವರ ಕಡೆಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಕೊಡವತಕ್ಕ ಅಳತು ಕಾರಡ ಕೂಟದ ಸಹಕಾರಲ್ಲಿ ಇದೇ ತಾರೀಕು 18ರಿಂದ 27ಕ್ಕೆ ಮುಟ್ಟ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 8:30 ಗಂಟೆ ಮುಟ್ಟ ತಾವಳಗೇರಿ ಮೂಂದ್ರಾಡು ಕೊಡವ ಸಮಾಜ ಟಿಶೆಟ್ಟಿಗೇರಿಲಿ 10ನೇ ವರ್ಷದ ಚಂದ್ರಾಂತಿ ಪತ್ತಲೋದಿ ಕಾರ್ಯಕ್ರಮ ಏರ್ಪಾಡಾಟು. ಹೆಸರು ಪಡೆದ ಮಡಿಕೇರಿ ದಸರಾದ ಮುಖ್ಯ ಆಕರ್ಷಣೆಯಾಗಿರುವ ರಾತ್ರಿ ನಡೆಯುವ ದಶಮಂಟಪಗಳ ಶೋಭಾಯಾತ್ರೆಗೆ ಸಂಬಂಧಪಟ್ಟಂಗೆ ಸರಿಯಾದ ಶಿಸ್ತಿನ ದಸರನ್ನ ತುಂಬಾ ಶಾಂತಿಯಿಂದ ನಡೆಸುವ ಉದ್ದೇಶದ ಎಲ್ಲ ಮಂಟಪ ಸಮಿತಿಗ ಪಾಲನೆ ಮಾಡಿಕಿರುವ 25 ಕಡ್ಡಾಯ ನಿಯಮಗಳ ಮತ್ತೆ ವಿಶೇಷ ಸೂಚನೆಗಳ ಕಟ್ಟುನಿಟ್ಟಾಗಿ ಜಾರಿಗೆ ತಂದಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗೆ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
10: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
11: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
13: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
12: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
15: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
16: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
17: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
18: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
19: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. October 11ರಿಂದ November 11ರವರೆಗೆ ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
18: ಅಂದ್ರೆ
19: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
18: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
19: ಮುಳಿಯಾ.

0: ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕಾಪಿ ಬಳಕಾರ ಜಿಲ್ಲರ ಆರ್ಥಿಕತೆರ ಬೆನ್ನುಮೂಳೆ ಇಂಜನಿಕ ಎಂದು ಶಾಸಕ ಡಾ ಮಂಥರಗೌಡ ಅಣ್ಣುಚಿ. ಮಡಿಕೇರಿ ಗಾಂಧಿ ಪರಂಬುಲು ಕಟ್ಟನ ದೊಡ್ಡಮನೆ ಸಾಕಮ್ಮ ವೇದಿಕೆಯಲ್ಲಿ ಇಂದು ನಡೆದ ಕಾಪಿ ದಸರಾ ಕಾರ್ಯಕ್ರಮತ್ರ ಕೊರವು ಕಾರ್ಯಕ್ರಮ ವಹಿಸಿನ ತಕ್ಕ ಪರಂದ ಅವು ಕಾಪಿ ಬಳಕಾರಲ ಒರೆ ಕೊಡೆರ ಅಡಿಲು ಕೊಂಡವಪ್ಪಕ್ಕೆ ನಡ್ತಿನುಳ್ಳ ಕಾಪಿ ದಸರಾತ್ ಕಾಪಿನ ಬಳಸಿಂಡು ತರಾವರಿ ತೀನಿನ ಎನ್ನೆಲ್ಲ ತಯಾರು ಮಾಡಲೊಂದು ಅರಂಜಂಡು ಕಾಪಿರ ಕಳಿನ ಇನ್ನೊಚ್ಚಕ್ಕೂ ಕೊಡಿಗು ಕೊಂಡಪ್ಪನೆಗೆ ಸಲಹೆ ಕೊಡತತ್. ಭಾರತೀಯ ಕಾಪಿ ಮಂಡಳಿ ರಾಜ್ಯಕ್ಷ ದಿನೇಶ್ ತಕ್ಕ ಪರಂದಿತ್ ಕಾಪಿಗೆ ಬೊಳೆ ವಿಮೆನ ಕೊಡಪಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ತಂದಿತ್. ರಾಜ್ಯ ಸರ್ಕಾರ ಅಡಿಕೆ ಪಿನ್ನೆಲ್ಲ ಮಳುಕ್ ಹವಾಮಾನ ಆಧಾರಿತ ಬೊಳೆ ವಿಮೆನ ತಂದ ನುಂಡು ನರಿಚಿಟ್ಟಿತ್. ಕಾಪಿ ಬೊಳೆಕು ಕೂಡಿ ಬೊಳೆ ವಿಮೆ ಕೊಡಪನೆಕ್ಕೆ ಆಂಡು ನಣಿಚಿ. ಕರ್ನಾಟಕ ರಾಜ್ಯ ಪ್ಲಾಂಟರ್ ಅಸೋಸಿಯೇಷನ್ ಅಧ್ಯಕ್ಷ ಮಾತಂಡ ಕಾರ್ಯಪ್ಪ, ನಗರಸಭೆ ಅಧ್ಯಕ್ಷಗಳನ್ನ ಕಲಾವತಿ, ಕಾಪಿ ಮಂಡಳಿಯ ನಿರ್ದೇಶಕ ತಲೂರು ಕಿಶೋರ್ ಕುಮಾರ್ ಕೂಡನಕ್ಕೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್. ಕೃಷಿ ಕೂಡನಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ನರೇಂದ್ರ ಸ್ವಾಮಿ ಇದೇ 14 ಜಿಲ್ಲೆಗೆ ಬಪ್ಪ. ಅಂದು 24 ಕರಂಡಂಗೇರಿ ಗ್ರಾಮದ ಕಟ್ಟನ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರತ್ರ ಕಟ್ಟಡತ್ನ ಉದ್ಘಾಟನೆ ಮಾಡುವ ಸಚಿವಂಗ, 7 ತಲಕಾವೇರಿಗೆ ಪೋಯ್ತು ಕಾವೇರಿ ತೀರ್ಥೋದ್ಭವತ್ತು ಕೂಡಿಯಾಡುವ. ಸೂರ್ಯನ ಬಳಿಯಿಂದ ಕರೆಂಟ್ ಉತ್ಪಾದನೆ ಮಾಡಿತು ಮನೆಯಲ್ಲಿ ಬಳಸಬೇಕು ಪುರುಡು ಕೊಡುವ ಉದ್ದೇಶದ ಶುರು ಮಾಡನ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿಲು ಮನೆರ ಕೊಡಲು ಸೋಲಾರ್ ಘಟಕ ಸ್ಥಾಪನೆ ಮಾಡಬೇಕು ಪುರುಡು ಕೊಡಪಕಾಯಿತು. ಮಡಿಕೇರಿ ಉಪವಿಭಾಗ ಕಚೇರಿ ಪರಂಬಲು ಇದೇ 16/17 ವಿಶೇಷ ಅಭಿಯಾನತ್ನ ಏರ್ಪಾಡು ಮಾಡಿತು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಮೇಲೆ ತಜ್ಞಂಗ ಮಾಹಿತಿ ಮಾಡಿಕೊಡುವ ಅಭಿಯಾನತ್ರ ಪ್ರಯೋಜನತನ ಮಡಿಕೇರಿ ತಾಲೂಕು ವ್ಯಾಪ್ತಿರ ಚೆಸ್ಕಾಂ ಗ್ರಾಹಕಂಗ ಪಿಂಜ ಸಾರ್ವಜನಿಕಂಗ ಪಡೆದವನಕ್ಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಡಿತು. ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮದ ಕಳಿ ವಿಭಾಗದ ಉಪನಿರ್ದೇಶಕಗಳಾಯಿತು ಕಾರ್ಯನಿಸಿಕೊಂಡು ಜಪಾನ್ನಲ್ಲಿ ಈ ಅಂಡು ನಡೆದ ಏಷ್ಯನ್ ಕಳಿಕೂಟದ ದಂಡು ಕಚ್ಚರ ಪದಕ ಗದ್ದ ಅಂತಾರಾಷ್ಟೀಯ ಸ್ಕ್ವಾಶ್ ಕಳಿಕಾರ್ತಿ ಕುಟ್ಟಂಡ ಜೋಶ್ನಾ ಚಿನ್ನಪ್ಪ ಅಂಗಕ್ಕೆ ನಿಗಮತ್ರ ಕಳಿ ವಿಭಾಗದ ಕಳಿ ನಿರ್ದೇಶಕಗಳಾಯಿತು ಬಡ್ತಿ ಕೊಡ್ತಿತ್ತು. ಕಳಿ ಕೋವಲು ಮಾಡಿದ ಸಾಧನೆ ಕಾಯ್ತು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಎಂಡ ಸೂಚನೆ ಕೊತ್ತನೆಗೆ ಬಡ್ತಿ ಪಡೆದ ಜೋಶ್ನಾ ಚಿನ್ನಪ್ಪ ಮೂಲತ್ತು ಪಾಲಿಬೆಟ್ಟಕಾರಳನ್ನ ಇದೀಗ ಚೆನ್ನೈಲ್ ವಾಸವುಳ್ಳ ಕುಟ್ಟಂಡ ಅಂಜನ್ ಚಿನ್ನಪ್ಪ ಸುನೀತಾ ದಂಪತಿ ರಮೋವ. ಕೇಳಿಪೋನ ಮಡಿಕೇರಿ ದಸರಾ ನಮ್ಮೆಲ್ಲ ನಾಳೆ ಪಲಕ 10 ಪಲಪಾಜರ ಕವಿಗೋಷ್ಠಿನ ಏರ್ಪಾಡು ಮಾಡಿತು. ಗಾಂಧಿ ಪರಂಪರ ಕಲಾ ಸಂಭ್ರಮ ವೇದಿಕೆಯಲ್ಲಿ ಕವಿಗೋಷ್ಠಿ ಸಮಿತಿ ಅಧ್ಯಕ್ಷ ಉಜ್ವಲ್ ರಂಜಿತ್ ಅಂಡ ಕೊರವು ಕಾರ್ಯಕ್ಕೆ ನಡೆಪ ಕವಿಗೋಷ್ಠಿಯಲ್ಲಿ ಸುಮಾರು 95 ಕವಿಯ ಕೂಡಿಯಾಡುವ. ಕೊಡ ಒಕ್ಕಡೊಕ್ಕಡಗಳಲ್ಲೂ ಒಗ್ಗಟ್ಟು ಪಿಂಜ ಒತ್ತೊರ್ಮೆನ ಬಲಪಡುತ್ತುವ ಉದ್ದೇಶತ್ತು ಹುದಿಕೇರಿ ಅಂಜಿಕೇರಿ ನಾಡು ಕೂಟತ್ರ ಆದ ನೆಲೆ ಕೊಡ ಒಕ್ಕಡೊಕ್ಕಡಗಳಲ್ಲೂ 7-a-side ಹಾಕಿ ಕಳಿಕೂಟತ್ನ ಏರ್ಪಾಡು ಮಾಡಿತು. ಹುದಿಕೇರಿ ಜನತಾ ಹೈಸ್ಕೂಲ್ ಪರಂಬಲ್ ಡಿಸೆಂಬರ್ 24 ಒಂದು ವಾರಕ್ಕೆ ನಡೆಪ ಈ ಹಾಕಿ ನಮ್ಮೆಲೆ 100 ಕೊಡವ ತಂಡ ಕೂಡಿಯಾಡೋಕೆ ಮಾತ್ರ ಅವಕಾಶ ಇಪ್ಪ. ಇರಾದ ಒಳ್ಳೆ ಒಕ್ಕ ತಂಡ ಪೆದ ನೋಂದಣಿ ಮಾಡಿಯೋಕೆ ನವೆಂಬರ್ 15 ಆಕಿರಿ ನಾಳಾಯ್ತಿಪ್ಪ. ಅವರ ಅರಿವಿಕೆಗೆ 8105-4073-37 ನಂಬರ್ನ ಸಂಪರ್ಕ ಮಾಡಲು. ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೂಡನಕ್ಕೆ ಸಂವಿಧಾನ ತಡೆಯಲು ಕೊಡವಕ್ಕೆ ಕಟ್ಟಂಡಿ ಹಕ್ಕರ ಮೀದ ಜನರಲ್ಲಿ ಅರಿವಿಕೆಯನ್ನು ಬೊಳ್ತಿತ್ತು. ಅದನ್ನು ಸರ್ಕಾರ ಕರಿಚಿಟ್ಟು ಕೊಡುವ ಉದ್ದೇಶತ್ತು ಕೊಡವ ನ್ಯಾಷನಲ್ ಕೌನ್ಸಿಲ್ ಆದನಲ್ಲಿ ನರ್ತಿಯಂಡುಳ್ಳ ಮಾಲವ ಚಂಗೋಲೆ ಕೂಡನಕ್ಕೆ ಜನಸಂಪರ್ಕ ಅಭಿಯಾನತ್ರ 6 ಮುಟ್ಟರ ಸಭೆ ನಾಳೆ ಫಲಕ 10 3 ನಾಡಲು ನಡಪ ಎಂದು ಕೌನ್ಸಿಲ್ ಅಧ್ಯಕ್ಷ ನಂದಿ ನರವಂಡ ನಾಚಪ್ಪ ಅರಿಚಿಟ್ಟಿತು. ಏದೇ ದೇಶ ಅಭಿವೃದ್ಧಿ ಕಾಂಗೊಳ್ಳುವುದು ಅನಕ ಹಣಕಾಸು ಸಂಸ್ಥೆಯಾದ ಬ್ಯಾಂಕ್ ಪಿಂಜ ವಿಮೆ ತುಂಬಾ ಮುಖ್ಯ ಎಂದು ವಿರಾಜಪೇಟೆ 1 ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಗಳನ್ನು ಡಾ ಕೆ ಸಿ ದಯಾನಂದ್ ಅಭಿಪ್ರಾಯಪಟ್ಟತು. ವಿರಾಜಪೇಟೆ ಕಾವೇರಿ ಕಾಲೇಜಿನ ಐಕ್ಯುಎಸಿ ಪಿಂಜ ಅರ್ಥಶಾಸ್ತ್ರ ವಿಭಾಗತ್ರ ಆದ ಮೇಲೆ ಕಾಲೇಜಿನ ಕೌಸ್ತುಭ ಸಭಾಬಾಳೆಯಲ್ಲಿ ಏರ್ಪಾಡು ಮಾಡಿ ತಿಂಜ ಬ್ಯಾಂಕ್ ಪಿಂಜ ವಿಮೆ ಮೀದತ್ರ ಉಪನ್ಯಾಸ ಕಾರ್ಯಕ್ರಮದ ಕೂಡಿಯಾಡತಕ್ಕ ಬರೆದ ಅವು ದೇಶತರ ಆರ್ಥಿಕತೆಯನ್ನು ಬಲಪಡುತ್ತುವಲ್ಲಿ ಬ್ಯಾಂಕ್ ಪಿಂಜ ವಿಮೆ ಕೂಟಕ್ಕೆ ಕೃಷಿ ಕೈಗಾರಿಕೆ ವ್ಯಾಪಾರ ಪಿಂಜ ವ್ಯವಹಾರಕ್ಕೂ ಎನ್ನೆ ಸಹಕಾರ್ಯಾಪನ ಮಾಹಿತಿ ಮಾಡಿಕೊಡತ್ತು. ಕಾಲೇಜಿನ ಪ್ರಿನ್ಸಿಪಲ್ ಡಾ ವೀಣಾ ಎಂಡ ಕೊರವು ಕಾರ್ಯಕ್ಕೆ ನಡೆದ ಕಾರ್ಯಕ್ರಮ ಕಾಲೇಜಿನ ಐಕ್ಯುಎಸಿ ಸಂಯೋಜಕಗಳನ್ನು ರಾಘವೇಂದ್ರ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥಗಳನ್ನು ಪವಿತ್ರ ಕುಣನಿಕೆ ಮುಖ್ಯಪಟ್ಟವು ಹಾಜರಿಂಜತ್. ದಸರಾ ನಮ್ಮೆರ ಮಾರಿಪತ್ ಮಡಿಕೇರಿಯರ 66/11 ಕೆವಿ ಕರೆಂಟ್ ಉಪಕೇಂದ್ರ ತಿಂಜಪೊರಪಾಯುವ ಓಂಕಾರೇಶ್ವರ ಫೀಡರ್ಲ ನಿರ್ವಹಣೆಯ ಕೆಲಸ ನಡೆಸುವ ಕೊಳ್ಳಂಗಾಯಿತು. ನಾಳೆ ಫಲಕ 10:24 ತನ್ನ ಈ ಫೀಡರ್ಗೆ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ಕನ್ನಡ ಬಾಣೆ, ಗೌಡ ಸಮಾಜ, ಜೂನಿಯರ್ ಕಾಲೇಜು ರೋಡ್, ದಾಸವಾಳ ರೋಡ್, ಗಣಪತಿ ಬೀದಿ, ಓಂಕಾರೇಶ್ವರ ತಿರಿಕೆ, ಓಂಕಾರೇಶ್ವರ ರೋಡ್, ಬ್ರಾಹ್ಮಣಗಡ ಬೀದಿ ಸುತ್ತಮುತ್ತ ಈ ನೇರತ ಕರೆಂಟ್ ಇಪ್ಪಲ ಸಾರ್ವಜನಿಕಂಗ ಸಹಕರಿಸಿಡುವ

0: ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಟಂಡಿತು. ಇಲ್ಲಿಕ್ ಬೈಟೆತರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಕೇಳುಗರೆ, ಸಮಯ ಈಗ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಇಂದು ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗರ ಪಿಂಚಣಿ ಯೋಜನೆಯಡಿ ಇನ್ನು ಮುಂದೆ 79 ವರ್ಷದ ಒಳಗಿನವರ 375 ರೂಪಾಯಿ ಮತ್ತು 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 625 ರೂಪಾಯಿಗಳಷ್ಟು ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆಯಡಿ ದಿವ್ಯಾಂಗರಿಗೆ ಅನ್ವಯವಾಗುವ ಅಂಗವೈಕಲ್ಯದ ಮಾನದಂಡವನ್ನು ಪ್ರಸ್ತುತ ಇರುವ ಶೇಕಡಾ 80ರಿಂದ ಶೇಕಡಾ 40ಕ್ಕೆ ಇಳಿಸಲಾಗಿದೆ. ದೇಶದ ಎಲ್ಲಾ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 3,20,00,000 ಫಲಾನುಭವಿಗಳಿಗೆ ಈ ಅನುಮೋದನೆಯಿಂದ ಪ್ರಯೋಜನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ವೃದ್ಧರು ಮತ್ತು ವಿಧವೆಯರಿಗೆ ಇರುವಂತಹ ಪಿಂಚಣಿ ಯೋಜನೆಗಳು ಹಾಗೂ ಕುಟುಂಬ ಪ್ರಯೋಜನ ಯೋಜನೆಯು ತಮ್ಮ ಪ್ರಸ್ತುತ ಸ್ವರೂಪದಲ್ಲಿಯೇ ಮುಂದುವರಿಯಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗಾಗಿ ವ್ಯೂಹಾತ್ಮಕ ಪಾಲುದಾರರನ್ನ ಆಯ್ಕೆ ಮಾಡಲಾಗಿದ್ದು ಇದರ ಮೂಲಕ ಬಂಡವಾಳವನ್ನು ಹೂಡಿಕೆ ಮಾಡಲಾಗುವುದು. ಪುನರ್ರಚನೆಗೊಂಡ ಸಂಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ಎಲ್ಐಸಿ ಶೇಕಡಾ 34ರಷ್ಟು ಪಾಲನ್ನು ಉಳಿಸಿಕೊಳ್ಳಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಯೋಜನೆಗಳು ಸಮರ್ಪಕ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಆಧುನಿಕ ಟರ್ಮಿನಲ್ 23,800 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ವಾರ್ಷಿಕವಾಗಿ 35,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನಿಮು ಪದುಮ್ ದಾರ್ಚಾ ರಸ್ತೆಯನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕೆವಿ ಡಬಲ್ ಸರ್ಕ್ಯೂಟ್ ದಾ ಹನು ಖಾಲ್ಸಿ ಪ್ರಸರಣ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು,

0: ನಳಂದಾದಂತಹ ಕಲಿಕಾ ಕೇಂದ್ರಗಳು ಭಾರತ ಮತ್ತು ಏಷ್ಯಾದ ಇತರ ಭಾಗಗಳ ನಡುವಿನ ಜ್ಞಾನ ವಿನಿಮಯವನ್ನು ಬಲಪಡಿಸಿವೆ ಎಂದು ತಿಳಿಸಿದ್ದಾರೆ. ಬೌದ್ಧ ಭಿಕ್ಷುಗಳು, ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಭೂ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಭಾರತೀಯ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಕೊಂಡೊಯ್ದರು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯ ನಾಗರಿಕತೆಗಳು ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ತಿಳಿಸಿದ್ದಾರೆ. ಈ ಸಮ್ಮೇಳನವು ಕೇವಲ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಲ್ಲ, ಬದಲಾಗಿ ಹಿಂದಿನ ಕಾಲದ ಜ್ಞಾನವು ಭವಿಷ್ಯವನ್ನು ಹೇಗೆ ರೂಪಿಸಬಲ್ಲದು ಎಂಬುದನ್ನು ಅನ್ವೇಷಿಸುವ ಅವಕಾಶವೂ ಆಗಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂತಹ ಡಾ ಎಸ್ ಜೈಶಂಕರ್ ಅವರು ಹಾಗೂ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಅಂತಾರಾಷ್ಟೀಯ ಕ್ರಮವು ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧವು ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಮತ್ತು ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಜೊತೆಗೆ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದಂತಹ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯುತ್ತಿರುವಂತಹ 4ನೇ T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 7.3 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಮಾಡಿ ಆಟ ಆಡುತ್ತಲಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಪ್ರಸ್ತುತ 2-1 ಅಂತರದ ಮುನ್ನಡೆಯಲ್ಲಿದೆ. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅತ್ಯಲ್ಪ ಅಂತರದಿಂದ ಚಿನ್ನದ ಪದಕವನ್ನು ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಪುರುಷರ 1000 ಮೀಟರ್ ಸ್ಪ್ರಿಂಟ್ ಸ್ಪರ್ಧೆಯಲ್ಲಿ 1:21.922 ಸೆಕೆಂಡ್ಗಳ ಸಮಯವನ್ನು ದಾಖಲಿಸುವ ಮೂಲಕ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಚಿನ್ನದ ಪದಕ ವಿಜೇತರು ಮತ್ತು ಆನಂದ್ ಕುಮಾರ್ ನಡುವಿನ ಸಮಯದ ಅಂತರ ಕೇವಲ 4 ಮಿಲಿ ಸೆಕೆಂಡ್ಗಳಷ್ಟಾಗಿತ್ತು. ಆನಂದ್ ಕುಮಾರ್ ಇಲ್ಲಿಯವರೆಗೆ 2 ಪದಕಗಳನ್ನು ಗೆದ್ದಿದ್ದು ಭಾನುವಾರ ನಡೆಯಲಿರುವಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಮತ್ತೊಂದು ಪದಕ ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಅವರು 500 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಈಗಾಗಲೇ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದಂತಹ ಆಂಧ್ರ

0: ಪ್ರದೇಶ ತಂಡವು ಎರಡನೆಯ ಇನ್ನಿಂಗ್ಸ್ನಲ್ಲಿ ಐದನೇ ದಿನದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ನನ್ನು ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದಂತಹ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯ್ದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ 27 ಬೆಳ್ಳಿ ಮತ್ತು 37 ಕಂಚಿನ ಪದಕದೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:45.
2: ಬಿರ್ವಾಸ್ ಗೋಣಿಗೊಪ್ಪ ಮುಕ್ಲೆನ ಆಶ್ರಯೋಡು ಪೂಜಾರಿ ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಪಂದ್ಯಾಟೋ ಉಂದುವೆ ಅಕ್ಟೋಬರ್ 14-17 ಮೇಗ ಗೋಣಿಕೊಪ್ಪ ಹಾತೂರು ಶಾಲಾ ಮೈದಾನಟು ನಡೆಪಿರುಂಡು. ಪುರುಷರಿನ ಕ್ರಿಕೆಟ್ ಪಂದ್ಯಾಟೋಗ್ ಪ್ರಥಮ ಬಹುಮಾನ 8,000 ಬೊಕ್ಕ ಟ್ರೋಫಿ, ದ್ವಿತೀಯ ಬಹುಮಾನ 40,000 ಬೊಕ್ಕ ಟ್ರೋಫಿ. ಪುರುಷರಿಗೆ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್ ಅತಂತೆ ಮಾತೆರೆಗಳ ಬೇತೆ ಬೇತೆ ಗೊಬ್ಬು ಉಂಡು. ಜಿಲ್ಲಾ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ನಡೆಪಿರುಂಡು. ಮಾತ ಸ್ಪರ್ಧೆಗಳ ನಗದು ಬುಕ್ಕ ಆಕರ್ಷಕ ಟ್ರೋಫಿ ಉಂಡು. ಮೂಜಿ ದಿನೋಲ ವಣಸ್ತ ವ್ಯವಸ್ಥೆ ಉಂಡು. ಸಮಾಜ ಬಾಂಧವರಿಗೆ ಕ್ರೀಡಾಭಿಮಾನಿಗಳಿಗೆ ಮಾತೆಗಳ ಸ್ವಾಗತ ಕೇಳೊಂದರು ಅಧ್ಯಕ್ಷರ ಬುಕ್ಕ ಸರ್ವ ಸದಸ್ಯರು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
3: ವಸಂತ ಕಾಲ ಬಂದಾಗ
4: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.

0: ರಜಾ ದಿನಗಳನ್ನು ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನು ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರೂ ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
3: ಅಯ್ಯೋ ಸುಮ್ಕಿರವೋ,
2: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದಿ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
3: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
0: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
4: ಚೆಲ್ಲಿದರು ಮಲ್ಲಿಗೆಯ ಬಾಣಸುದರಿ ಮೇಲೆ.
0: ಪತ್ರಗಳು ತಲುಪಲು ಕಡೆಯ ದಿನಾಂಕ 17 ಅಕ್ಟೋಬರ್. ಶ್ರೋತೃಗಳೇ, ಪತ್ರ ಬರೀತಿರಲ್ಲ,

പ്രിയ ശ്രോതൃകളെ, ಪ್ರತಿದಿನ ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಂಗೀನ್. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ರಂಗೀನ್.

ಕೇಳುಗರೆ, ಸಮಯ ಈಗ 7:52 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಡಾಕ್ಟರ್ ಕೆಸಿ ಶಿವಪ್ಪ ಅವರ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಮತ್ತು ಆರ್ ರಮಾದೇವಿ.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಆತ್ಮೀಯ ಕೇಳುಗರೆ, ಇಂದಿನ ಭಾವಯಾನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಶ್ರುತಿ ಸಂಜೀವ್. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಕವಿಗಳು ರಚಿಸಿರುವ ಭಾವಗೀತೆಗಳನ್ನು ಆಯ್ದುಕೊಂಡು ಕವಿ ಕಂಡ ಕಾಣಿಕೆಯ ಬೆನ್ನು ಹತ್ತಿ ಆ ಯಾನದಲ್ಲಿ ನಾವು ಸಹ ಪಯಣಿಗರಾಗುತ್ತಿದ್ದೇವೆ. ಪ್ರಕೃತಿ, ಮಾನವ ಪ್ರಕೃತಿ, ಅಲ್ಲಿಯ ಗುಣದೋಷಗಳು, ಗುಣವಿಶೇಷತೆಗಳು, ಕಾವ್ಯದ ಮೂಲಕ ಕವಿ ನೀಡುತ್ತಿರುವ ಜೀವನ ನೋಟ, ಕಲಿಸುತ್ತಿರುವ ಜೀವನ ಪಾಠ, ಈ ವರ್ತುಲದಲ್ಲಿ ನಮ್ಮ ಪಯಣ ಅನ್ವೇಷಣ ಸಾಗುತ್ತಿದೆ. ಆನಂದದ ಅನ್ವೇಷಣ ಹಾಗೂ ಆ ಮೂಲಕ ಜೀವನಕ್ಕೊಂದು ಹೊಸ ಸಂಚಲನ, ಸ್ಫೂರ್ತಿ ಪಡೆಯುವುದೇ ಕಾರ್ಯಕ್ರಮದ ಉದ್ದೇಶ. ಬನ್ನಿ, ಕವಿತೆಗಳನ್ನು ಕೇಳುತ್ತಾ ಆ ರಸಯಾನದಲ್ಲಿ ಹೊಸ ಗೆಲುವನ್ನು ಪಡೆಯೋಣ. ಭಾವಯಾನ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ನಾವಿಂದು ನಾಲ್ವರು ಹಿರಿಯ ಕವಿಗಳ ನಾಲ್ಕು ಕವಿತೆಗಳನ್ನು ಕೇಳಿ ಆನಂದಿಸುವುದರೊಂದಿಗೆ ಆ ಕವಿಗಳು ಕಂಡ ಸೌಂದರ್ಯಾನುಭವದ ಸೊಬಗನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇವೆ. ಮೊದಲ ಗೀತೆ ರಾಷ್ಟ್ರಕವಿ ಕುವೆಂಪು ಅವರದು. ಮೊದಲ ಸಾಲುಗಳೇ ಮನಸೆಳೆಯುವಂತಿದೆ. ನಾನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ ಎಂಬ ಕವಿತೆ. ಕವಿ ಕುವೆಂಪು ಅವರು ರಸಋಷಿ. ಸಖಿಯೊಂದಿಗೆ ಸೇರಿ ಈ ಜಗತ್ತಿನ ಅದೃಶ್ಯ ರೂಪದ ಆ ಮಹಾಶಕ್ತಿಯೊಂದಿಗೆ ಲೀನವಾಗುವ ಮಹದಾಸೆಯನ್ನು ಇಲ್ಲಿ ಕವಿ ವ್ಯಕ್ತಪಡಿಸುತ್ತಾರೆ. ಮೊದಲು ಸಖ ಸಖಿ ಪರಸ್ಪರ ತಮಗೆ ತಾವು ಜೇನಾಗಬೇಕು, ಅನಂತರ ಪ್ರಕೃತಿ ಶಕ್ತಿಯು

ಬಿಗೆ ಲೀನವಾಗಬೇಕು. ಹೂವು ಹಣ್ಣಿನ ರೂಪದಲ್ಲಿ ಪ್ರಕೃತಿ ಮಾತೆಗೆ ಮುಡಿಪಾಗಬೇಕು. ಹೀಗೆ ಸಮ್ಮಿಲನದ ಚಿತ್ರಣದೊಂದಿಗೆ ಆ ಸಖ್ಯಕ್ಕೆ ಒಂದು ಧೀರ ಗಂಭೀರವಾದ ಪುರಾಣ ಸ್ಪರ್ಶವನ್ನು ಕವಿ ಇಲ್ಲಿ ಕಾಣಿಸಿದ್ದಾರೆ.

ಪ್ರೀತಿ ಎನ್ನುವುದು ಆತ್ಮದ ಆಕರ್ಷಣೆ. ಗಂಡಿಗೆ ಹೆಣ್ಣಾಗಿ, ಹೆಣ್ಣಿಗೆ ಗಂಡಾಗಿ ಪರಸ್ಪರರನ್ನು ಸೆಳೆಯುವ ಶಕ್ತಿಯನ್ನು ನಮ್ಮ ಕವಿಗಳು ಬಹುಬಗೆಯಲ್ಲಿ ಬಣ್ಣಿಸಿದ್ದಾರೆ. ಕನ್ನಡದ ಮೇರುಕವಿ ಪೂತಿ ನರಸಿಂಹಾಚಾರ್ ಅವರ ಹೆಚ್ಚಿನ ಗೀತೆಗಳು ಕೃಷ್ಣನ ಕಥೆಯುಳ್ಳ ಭಾಗವತ ಪುರಾಣದಿಂದ ಪ್ರಭಾವಿತವಾದುದು. ಅಕೋಶಾಮ ಅವಳೇ ರಾಧೆ ಎನ್ನುವ ಗೀತೆಯು ಸೊಗಸಾದ ಪ್ರೇಮ ಕಥನವನ್ನು ಒಳಗೊಂಡಿದೆ. ಕೃಷ್ಣ ಮತ್ತು ರಾಧೆ ಪ್ರೇಮ ಲೀಲೆಯಲ್ಲಿ ಮಗ್ನರಾಗಿದ್ದಾರೆ. ಆ ನಲಿವಿನ ಲೋಕವನ್ನು ಕಾಣುವ ತರುಣ ತರುಣಿ ಕೂಡ ಕೃಷ್ಣ ರಾಧೆಯೇ ಆಗುತ್ತಾರೆ. ಅತ್ತ ಯಮುನಾ ನದಿ ಝುಳುಝುಳು ನಿನಾದದೊಂದಿಗೆ ಹರಿಯುತ್ತಿದೆ. ತರುಲತೆಗಳ ಧ್ವನಿ ಸೋಬಾನೆಯಂತೆ ಕೇಳುತ್ತಿದೆ. ಇರುಳ ಬೆಳದಿಂಗಳು ಲೋಕಕ್ಕೆ ಸೊಗಸನ್ನು ಕಾಣಿಸಿದೆ. ನಕ್ಷತ್ರಗಳು ಬೆಳಗುತ್ತಿವೆ. ನಮ್ಮ ಅಂತರಂಗದೊಳಗಿನ ಪ್ರೀತಿಯನ್ನೇ ಪೋಣಿಸಿ ಕೃಷ್ಣ ಮಾಲೆ ಹಾಕಿಕೊಂಡಂತಿದೆ. ಆತನ ಕೊಳಲಗಾನ ಹೃದಯವನ್ನು ತಂಪುಗೊಳಿಸಿದೆ. ನೋಡಿ ಹಾಡಿ ಆಡಿದರೂ ಕೃಷ್ಣನ ಲೀಲೆಗೆ ನಿಲುಗಡೆಯಿಲ್ಲ. ಅದು ದಣಿಯದ ನಲಿವನ್ನೇ ಮಾನವ ಲೋಕಕ್ಕೆ ಸಂದೇಶ ರೂಪದಲ್ಲಿ ನೀಡುತ್ತಿದೆ ಎಂದು ಕವಿ ಇಲ್ಲಿ ಬಣ್ಣಿಸುತ್ತಾರೆ.

ಮೈಸೂರ ಮಲ್ಲಿಗೆಯ ಕವಿ ಕೆಎಸ್ ನರಸಿಂಹಸ್ವಾಮಿಯವರು. ಮಾನವ ಪ್ರೇಮಕ್ಕೆ ವಿನೂತನ ವ್ಯಾಖ್ಯಾನ ಬರೆದ ಕವಿ. ಅವರ ಕವಿತೆಗಳ ಬಣ್ಣ ಮತ್ತು ಕಂಪಿಗೆ ಕನ್ನಡ ಕಾವ್ಯಲೋಕ ಮತ್ತು ರಸಿಕರ ಎದೆ ಮಿಡಿದ ರೀತಿ ಅನನ್ಯವಾದದ್ದು. ಹೂವು ಅರಳುವ ಮುನ್ನ ಎಂಬ ಗೀತೆಯಲ್ಲಿ ಒಲಿದ ಎರಡು ಹೃದಯಗಳ ಭಾವ ತನ್ಮಯತೆಯನ್ನು ಕವಿ ವರ್ಣಿಸುತ್ತಾರೆ. ಹೂ, ಹಕ್ಕಿ, ಮೀನು, ಪ್ರಕೃತಿಯ ಈ ಚೆಲುವಿನ ಲೋಕದೊಂದಿಗೆ ಮಾನವ ಲೋಕದ ಪ್ರೇಮವನ್ನು ಹೋಲಿಸಿ ಗಂಡು ಹೆಣ್ಣು ಪ್ರೇಮ ತನ್ಮಯತೆಯಲ್ಲಿ ಮುಳುಗಿ ಸಂತೋಷಪಟ್ಟಾಗ ಅದೇ ನಿಜವಾದ ಚೆಲುವು ಎಂದು ಕವಿ ಬಣ್ಣಿಸುತ್ತಾರೆ. ನಿಸರ್ಗದ ಹಸಿರ ರಾಶಿಯಲ್ಲಿ ಹೂ ತಾನು ತಾನಾಗಿ ಅರಳುವುದು, ಅದು ಮಾನವ ಕೋಟಿಗೆ ಆನಂದ ನೀಡುವುದು, ಇವೆಲ್ಲ ಕವಿಗೆ ಬೆರಗಿನ ಸಂಗತಿಗಳು. ಬೆಟ್ಟಕ್ಕೆ ಬಿಸಿಲು ಬೀಳುವಾಗ, ಬಿದಿರ ಹಿಂಡಿಲು ತಾನು ಕೆಳಗೆ ನಿಂತವರಿಗೆ ನೆರಳಿತ್ತಾಗ ಅಲ್ಲಿಯೂ ಕವಿ ಹೆಣ್ಣಿನ ಒಲವನ್ನು ಕಾಣುತ್ತಾನೆ. ಕೋಮಲವಾದ ಪದ ಪ್ರಯೋಗದೊಂದಿಗೆ ತರುಣ ತರುಣಿಯರ ಪ್ರೇಮ ಭಾವವನ್ನು ಕವಿ ಸುಕೋಮಲವಾಗಿ ತೆರೆದಿಟ್ಟ ಬಗೆ ಎದೆ ತಟ್ಟುವಂಥದ್ದು, ಮನ ಮುಟ್ಟುವಂಥದ್ದು.

ಕೃಷ್ಣನಿಗಾಗಿ ಕಾಯುವ ರಾಧೆ, ರಾಧೆಗಾಗಿ ಹಂಬಲಿಸುವ ಕೃಷ್ಣ, ಈ ಚಿತ್ರಣ ಕನ್ನಡದ ಹಲವು ಕವಿಗಳ ಮೇಲೆ ತನ್ನ ಗಾಢವಾದ ಪ್ರಭಾವವನ್ನು ಬೀರಿದೆ. ಹೆಚ್.ಎಸ್. ವೆಂಕಟೇಶಮೂರ್ತಿಯವರ ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಎಂಬ ಕವಿತೆಯು ಇದೇ ಸಾಲಿಗೆ ಸೇರುವ ಪ್ರೇಮಗೀತೆ. ಉಯ್ಯಾಲೆಯಲ್ಲಿ ರಾಧೆಗೊರಗಿ ಕುಳಿತಿರುವ ಕೃಷ್ಣ ಪಿಸುದನಿಯಲ್ಲಿ ಆಕೆಗೆ ಏನೋ ಹೇಳಿದ. ರಾಧೆ ನಾಚಿ ನೀರಾದಳು. ಕೃಷ್ಣನ ಪ್ರೇಮ ಆಕೆಯನ್ನು ಪ್ರೀತಿಯ ಅಮೃತ ರಸಧಾರಿಯಲ್ಲಿ ಮುಳುಗುವಂತೆ ಮಾಡಿತು. ರಾಧೆ ಕೃಷ್ಣನ ಕೊರಳನ್ನು ತೋಳುಗಳಿಂದ ಸುತ್ತಿ ಆತನಲ್ಲಿ ಲೀನವಾಗುತ್ತಾಳೆ. ನಲ್ಲ ಕೃಷ್ಣನ ಸೆಳೆತಕ್ಕೆ ಸಿಕ್ಕಿ ನಲ್ಲೇ ರಾಧೆಯ ಉತ್ಕಟ ಪ್ರೇಮ ಪ್ರೇಮ ಕಾವ್ಯಕ್ಕೆ ಭಾಷ್ಯ ಬರೆದಂತಿದೆ. ಆ ಮೂಲಕ ಸತಿಪತಿಯರು ಕೃಷ್ಣ ರಾಧೆಯರಂತೆ ಸೊಗದ ಬಾಳನ್ನು ಬಾಳಬೇಕು, ಶುದ್ಧ ಪ್ರೇಮವೇ ಸಂಸಾರ ಸೌಧಕ್ಕೆ ಶೋಭೆ ಎನ್ನುವುದನ್ನು ಕವಿ ಇಲ್ಲಿ ಅರ್ಥಪೂರ್ಣವಾಗಿ ಧ್ವನಿಸಿದ್ದಾರೆ.

0: ಶ್ರೋತೃಗಳೇ, ನಮ್ಮ ಕವಿಗಳು ಕಂಡ ವ್ಯಾಖ್ಯಾನಿಸಿದ ಪ್ರೀತಿಯ ರೀತಿ ಸುಂದರ ರಸಪೂರ್ಣ. ಕವಿ ಮನದ ಭಾವ ನಮ್ಮ ಭಾವಗಳಿಗೆ ಬಲ ನೀಡಲಿ, ಶ್ರೋತೃ ಹೃದಯದಲ್ಲಿ ಜೀವನ ಪ್ರೀತಿಯ ಹೂಮೊಗ್ಗು ಅರಳಲಿ ಅಂತ ಹಾರೈಸೋಣ. ನಮಸ್ಕಾರ.
1: ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಮಡಿಕೇರಿ. ಸಮಯ ಇನ್ನೇನು 8:30 ಆಗಲಿದೆ. ಇನ್ನು ಮುಂದೆ ಜಸ್ವಿಂದರ್ ಸಿಂಗ್ ಅವರಿಂದ ಗಜಲ್ಸ್.

0: ಆಕಾಶವಾಣಿ
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ 57ನೇ ಜಿಎಸ್ಟಿ ಮಂಡಳಿ ಸಭೆಯ ಶಿಫಾರಸುಗಳು. ನವದೆಹಲಿಯಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ 57ನೇ ಜಿಎಸ್ಟಿ ಮಂಡಳಿ ಸಭೆ ನಡೆಯಿತು. ದೆಹಲಿ, ಗೋವಾ, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ಕೇರಳ, ಮಹಾರಾಷ್ಟ ಮತ್ತು ಮೇಘಾಲಯದ ಮುಖ್ಯಮಂತ್ರಿಗಳು, ಮಣಿಪುರ ಮತ್ತು ತೆಲಂಗಾಣದ ಉಪಮುಖ್ಯಮಂತ್ರಿಗಳು, ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಮತ್ತು ಹಿರಿಯ ಸದಸ್ಯರು, ಕಂದಾಯ ಇಲಾಖೆಯ ಕಾರ್ಯದರ್ಶಿ, ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಕಳೆದ ವರ್ಷ ನಡೆದ ಜಿಎಸ್ಟಿ ಮಂಡಳಿಯ 56ನೇ ಸಭೆಯ ಶಿಫಾರಸುಗಳಂತೆ ಕೈಗೊಳ್ಳಲಾದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಮುಖ್ಯವಾಗಿ ತೆರಿಗೆ ದರಗಳನ್ನು ತರ್ಕಬದ್ದಗೊಳಿಸುವುದು ಮತ್ತು ದರಗಳ ಇಳಿಕೆಯ ಬಗ್ಗೆ ಗಮನಹರಿಸಿದ್ದವು. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಮುಖ್ಯವಾಗಿ ನೋಂದಣಿ, ರಿಟರ್ನ್ಗಳು, ಮರುಪಾವತಿ ಮತ್ತು ನಿರ್ಣಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯಾ ಸುಧಾರಣೆಗಳು, ಕೆಲವು ಸರಕುಗಳು ಮತ್ತು ಸೇವೆಗಳ ಪೂರೈಕೆಗೆ ಜಿಎಸ್ಟಿ ಅನ್ವಯಿಸುವಿಕೆಯ ಕುರಿತು ಸ್ಪಷ್ಟೀಕರಣಗಳು ಹಾಗೂ ವ್ಯಾಪಾರ ಸುಗಮಗೊಳಿಸುವಿಕೆ ಮತ್ತು ಜಿಎಸ್ಟಿ ಅನುಸರಣೆ ಪ್ರಕ್ರಿಯೆಗಳನ್ನು ಸರಳಗೊಳಿಸುವ ಇತರ ಕ್ರಮಗಳಿಗೆ ಸಂಬಂಧಿಸಿದ ಶಿಫಾರಸುಗಳನ್ನು ಮಾಡಿದೆ. 56ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿ ಮಾಡಿದ ಶಿಫಾರಸುಗಳಂತೆ ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಅರ್ಜಿದಾರರ ಪ್ರಕರಣಗಳಲ್ಲಿ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 14A ಅಡಿಯಲ್ಲಿ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಪೋರ್ಟಲ್ ಮೂಲಕ ಸ್ವಯಂಚಾಲಿತ ನೋಂದಣಿಗಳನ್ನು ನೀಡಲಾಗುತ್ತಿದೆ. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಜಿಎಸ್ಟಿ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳು ಮತ್ತು ಮಾಹಿತಿಯನ್ನು ನಿರ್ದಿಷ್ಟಪಡಿಸುವ ಸಮಗ್ರ ಸುತ್ತೋಲೆ ಹೊರಡಿಸುವುದು ಹಾಗೂ ನೋಂದಣಿ ಅರ್ಜಿಗಳ ಸಲ್ಲಿಕೆ ಮತ್ತು ಪ್ರಕ್ರಿಯೆಯನ್ನು ಸರಳಗೊಳಿಸಲು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದು, ನಿಗದಿತ ಮಾಹಿತಿಯ ಆಯ್ಕೆಗಾಗಿ ಡ್ರಾಪ್ ಡೌನ್ ಆಯ್ಕೆಗಳನ್ನು ಒದಗಿಸುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 1ರಲ್ಲಿ ನೋಂದಣಿ ಅರ್ಜಿಯನ್ನು ತಿದ್ದುಪಡಿ ಮಾಡುವುದು, ಇದರಿಂದ ತೆರಿಗೆದಾರರು ಹಾಗೂ ತೆರಿಗೆ ಅಧಿಕಾರಿಗಳು ಸಲ್ಲಿಸಬೇಕಾದ ದಾಖಲೆಗಳು ಮಾಹಿತಿಯ ಕುರಿತು ಸ್ಪಷ್ಟತೆ ಹೊಂದಿರಲಿದೆ. ನೋಂದಣಿ ಅರ್ಜಿಯನ್ನು ಸಲ್ಲಿಸಲು ಜಿಎಸ್ಟಿ ಪೋರ್ಟಲ್ನಲ್ಲಿ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಒದಗಿಸುವುದು, ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಸ್ಪಷ್ಟ ನ್ಯಾವಿಗೇಷನ್ ಮಾರ್ಗಗಳು, ಡ್ರಾಪ್ಡೌನ್ ಪಟ್ಟಿಗಳು, ಟೂಲ್ ಟಿಪ್ಗಳು ಮತ್ತು ಸಂದರ್ಭಾನುಸಾರ ಮಾರ್ಗದರ್ಶನವನ್ನು ಒದಗಿಸುವುದು, ಇದರಿಂದ ಸರಿಯಾದ ಮಾಹಿತಿ ವಿವರಗಳ ಕೊರತೆಯಿಂದಾಗಿ ನೋಂದಣಿ ಅರ್ಜಿಗಳನ್ನು ತಿರಸ್ಕರಿಸುವುದು ಮತ್ತು ಪ್ರಶ್ನೆಗಳನ್ನು ಎತ್ತುವುದು ಕಡಿಮೆಯಾಗಲಿದೆ ಹಾಗೂ ತೆರಿಗೆ ಅಧಿಕಾರಿಗಳಿಂದ ನೋಂದಣಿ ಅರ್ಜಿಗಳ ಪ್ರಕ್ರಿಯೆ ತ್ವರಿತಗೊಳ್ಳಲಿದೆ. ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ನೋಂದಣಿ ವಿವರಗಳ ತಿದ್ದುಪಡಿಗಳನ್ನು ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಅಂಗೀಕರಿಸುವಂತೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 19ಕ್ಕೆ ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಇದಲ್ಲದೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 14A ಅಡಿಯಲ್ಲಿ ನೋಂದಾಯಿಸಲಾದ ತೆರಿಗೆದಾರರ ಎಲ್ಲ ನೋಂದಣಿ ವಿವರಗಳ ತಿದ್ದುಪಡಿಗಳು ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡಂತೆ ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಸ್ವೀಕರಿಸಲಾಗುತ್ತದೆ. ಇಂತಹ ಪ್ರಕರಣಗಳಲ್ಲಿ ತೆರಿಗೆ ಅಧಿಕಾರಿಗಳೊಂದಿಗೆ ನೇರ ಸಂಪರ್ಕವಿಲ್ಲದೆ ಪೋರ್ಟಲ್ನಲ್ಲಿ ನೋಂದಣಿ ವಿವರಗಳನ್ನು ಸುಲಭವಾಗಿ ಮತ್ತು ಬಹುತೇಕ ತಕ್ಷಣವೇ ನವೀಕರಿಸಲು ಇದು ಅನುಕೂಲವಾಗಲಿದೆ. ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017ಕ್ಕೆ ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಬಾಕಿ ಇರುವ ಎಲ್ಲಾ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲಾ ಮೊತ್ತಗಳನ್ನು ಪಾವತಿಸಿದ ಬಳಿಕ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16ರಲ್ಲಿ ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಅರ್ಜಿಗಳನ್ನು ನೋಂದಣಿ ಪಡೆದ ನಂತರದ ಯಾವುದೇ ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸದಿದ್ದರೆ ಅಥವಾ ಒಂದು ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸಿದ್ದರೂ ನಿಗದಿತ ಅವಧಿಯೊಳಗೆ ಫಾರ್ಮ್ ಜಿಎಸ್ಟಿಆರ್ 10ರಲ್ಲಿ ಅಂತಿಮ ರಿಟರ್ನ್ ಸಲ್ಲಿಸಿದ್ದರೆ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಬಾಕಿ ಇರುವ ಎಲ್ಲ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲ ಮೊತ್ತಗಳನ್ನು ಪಾವತಿಸಿದ ಬಳಿಕ ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಎಲ್ಲ ಅರ್ಜಿಗಳನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಫಾರ್ಮ್ ಜಿಎಸ್ಟಿಆರ್ 10ರ ವಿವರಗಳನ್ನು ಅದೇ ಅರ್ಜಿಯಲ್ಲಿ ಸಲ್ಲಿಸಲು ಸಾಧ್ಯವಾಗುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16ಕ್ಕೆ ತಿದ್ದುಪಡಿ ಮಾಡಲಾಗುತ್ತದೆ. ತೆರಿಗೆ ಅಧಿಕಾರಿಗಳು ನೋಂದಣಿಯನ್ನು ರದ್ದುಪಡಿಸಲು ಅನ್ವಯಿಸುವ ಕೆಲವು ಆಧಾರಗಳನ್ನು ಕೈಬಿಡುವಂತೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 21ಕ್ಕೆ ತಿದ್ದುಪಡಿ ಮಾಡಲಾಗುವುದು. ನಿಗದಿತ ಅವಧಿಯೊಳಗೆ ರಿಟರ್ನ್ ಸಲ್ಲಿಸದಿರುವುದು ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸದಿರುವುದರಿಂದ

ಉಂಟಾದ ಲೋಪಗಳು ಮತ್ತು ನಂತರದ ಅನುಸರಣೆಗಳ ಆಧಾರದ ಮೇಲೆ ನೋಂದಣಿಯನ್ನು ವ್ಯವಸ್ಥೆ ಆಧಾರಿತವಾಗಿ ರದ್ದುಪಡಿಸುವ ಮತ್ತು ಪುನಃಸ್ಥಾಪಿಸುವ ವ್ಯವಸ್ಥೆಯನ್ನು ಕಲ್ಪಿಸಲು ಸಿಜಿಎಸ್ಟಿ ನಿಯಮಗಳು 2017 ನಿಯಮ 21A ಮತ್ತು ನಿಯಮ 22 ತಿದ್ದುಪಡಿ ಮಾಡುವುದು ಹಾಗೂ ನಿಯಮ 23A ಅನ್ನು ಸೇರಿಸಲಾಗುವುದು. ಈ ಕ್ರಮಗಳು ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿದ್ದು ಅಧಿಕಾರಿಗಳೊಂದಿಗಿನ ನೇರ ಸಂಪರ್ಕವನ್ನು ಕಡಿಮೆ ಮಾಡುವುದರ ಜೊತೆಗೆ ನೋಂದಣಿ ರದ್ದತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ತರಲಿವೆ. 56ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಇ ಕಾಮರ್ಸ್ ಆಪರೇಟರ್ಗಳ ಪ್ಲಾಟ್ಫಾರ್ಮ್ನಲ್ಲಿ ಸಣ್ಣ ಮಾರಾಟಗಾರರಿಗೆ ಸರಳೀಕೃತ ಜಿಎಸ್ಟಿ ನೋಂದಣಿ ವ್ಯವಸ್ಥೆಯನ್ನು ಒದಗಿಸುವುದಕ್ಕೆ ತಾತ್ವಿಕ ಅನುಮೋದನೆ ನೀಡಿತ್ತು. ಇದರ ಮುಂದುವರಿಕೆಯಾಗಿ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 14B ಸೇರಿಸಲು 57ನೇ ಸಭೆಯಲ್ಲಿ ಮಂಡಳಿಯು ಶಿಫಾರಸು ಮಾಡಿದೆ. ಇದರ ಮೂಲಕ ಭೌತಿಕ ಉಪಸ್ಥಿತಿ ಇಲ್ಲದ ಮತ್ತು ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಇ ಕಾಮರ್ಸ್ ಆಪರೇಟರ್ಗಳ ಮೂಲಕ ಸರಕುಗಳ ಪೂರೈಕೆ ಮಾಡುವ ಸಣ್ಣ ಪೂರೈಕೆದಾರರಿಗೆ ಸರಳ ನೋಂದಣಿ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಇದಕ್ಕಾಗಿ ಆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಇ ಕಾಮರ್ಸ್ ಆಪರೇಟರ್ಗಳ ಗೋದಾಮನ್ನು ತಮ್ಮ ಮುಖ್ಯ ವ್ಯವಹಾರ ಸ್ಥಳ ಎಂದು ಘೋಷಿಸಬಹುದು. ನಿಗದಿತ ಕೆಲವು ಷರತ್ತುಗಳಿಗೆ ಒಳಪಟ್ಟು ಇಂತಹ ಪ್ರಕರಣಗಳಲ್ಲಿ ಸ್ವಯಂಚಾಲಿತವಾಗಿ ನೋಂದಣಿ ನೀಡಲಾಗುತ್ತದೆ. ಇದರಿಂದ ಸಣ್ಣ ಮಾರಾಟಗಾರರು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತ್ಯೇಕ ವ್ಯವಹಾರ ಸ್ಥಳ ಸ್ಥಾಪಿಸುವ ಅಗತ್ಯವಿಲ್ಲದೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಇತರ ರಾಜ್ಯಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಾಧ್ಯವಾಗಲಿದೆ. ಇದರಿಂದ ಸುಲಭವಾಗಿ ವ್ಯವಹಾರ ನಡೆಸಲು ಗಮನಾರ್ಹ ಉತ್ತೇಜನ ದೊರೆಯಲಿದೆ. ಜಿಎಸ್ಟಿ ರಿಟರ್ನ್ನಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ತಿದ್ದುಪಡಿ ಮಾಡಲು ಪ್ರಸ್ತಾಪಿಸಲಾದ ಪರ್ಯಾಯ ವ್ಯವಸ್ಥೆಯನ್ನು ಏಪ್ರಿಲ್ 2027 ರಿಟರ್ನ್ನಿಂದ ಜಾರಿಗೆ ತರಬಹುದೆಂದು ಮಂಡಳಿ ಶಿಫಾರಸು ಮಾಡಿದೆ. ಈ ಕ್ರಮಗಳು ರಿಟರ್ನ್ಗಳಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಸಂಬಂಧಿಸಿದ ವ್ಯತ್ಯಾಸಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿವೆ. ಇದರಿಂದ ಇಂತಹ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಬೇಡಿಕೆ ನೋಟಿಸ್ಗಳು ಮತ್ತು ಸಿಸ್ಟಮ್ ಜನರೇಟೆಡ್ ಮಾಹಿತಿಗಳು ಕಡಿಮೆಯಾಗುವುದರ ಜೊತೆಗೆ ಸಂಪೂರ್ಣ ಪೂರೈಕೆ ಸರಪಳಿಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಸಮಗ್ರತೆಯನ್ನು ಸುಧಾರಿಸಿ ತೆರಿಗೆದಾರರಿಗೆ ಅನುಕೂಲವಾಗಲಿದೆ. ಇದಲ್ಲದೆ ಪ್ರಸ್ತಾವಿತ ಪರಿಷ್ಕೃತ ವ್ಯವಸ್ಥೆಯನ್ನು ಸಮಯೋಚಿತ ಸಮಾಲೋಚನೆಗಾಗಿ ಸಾರ್ವಜನಿಕ ಡೊಮೇನ್ನಲ್ಲಿ ಇರಿಸಲು ಮಂಡಳಿಯು ಶಿಫಾರಸು ಮಾಡಿದೆ. ಪಾಲುದಾರರಿಂದ ಸ್ವೀಕರಿಸಿದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಗತ್ಯವಿರುವ ಬದಲಾವಣೆಗಳು ತಿದ್ದುಪಡಿಗಳನ್ನು ಅನುಮೋದಿಸಲು ಕೇಂದ್ರ ಹಣಕಾಸು ಸಚಿವರಿಗೆ ಅಧಿಕಾರ ನೀಡಲಾಯಿತು. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿನ ಹೆಚ್ಚುವರಿ ಬಾಕಿ, ಶೂನ್ಯ ದರದ ಪೂರೈಕೆಗಳು ಮತ್ತು ಸರಕು ತಯಾರಿಸಲು ಬಳಸುವ ಒಳಹರಿವುಗಳ ಮೇಲಿನ ತೆರಿಗೆ ದರವು ತಯಾರಾದ ಅಂತಿಮ ಸರಕಿನ ಮೇಲಿನ ತೆರಿಗೆ ದರಕ್ಕಿಂತ ಹೆಚ್ಚಿರುವ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಕ್ಲೈಮ್ಗಳ ಸಿಸ್ಟಮ್ ಆಧಾರಿತ ಸಂಸ್ಕರಣೆ ಮತ್ತು ಮಂಜೂರಾತಿಯನ್ನು 2 ಹಂತಗಳಲ್ಲಿ ಒದಗಿಸಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 54 ಮತ್ತು ಸಂಬಂಧಿತ ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿರುವ ಹೆಚ್ಚುವರಿ ಬಾಕಿಯ ಸಂಪೂರ್ಣ ಮರುಪಾವತಿ ಕ್ಲೈಮ್ ಅನ್ನು ಅಧಿಕಾರಿಯ ಹಸ್ತಕ್ಷೇಪವಿಲ್ಲದೆ ಸಿಸ್ಟಮ್ ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಸ್ವೀಕೃತಿ ಅಥವಾ ಕೊರತೆ ಮೆಮೋ ಹೊರಡಿಸಲು ಇರುವ ಕಾಲಮಿತಿಯನ್ನು 15 ದಿನಗಳಿಂದ 10 ದಿನಗಳಿಗೆ ಇಳಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ 10 ದಿನಗಳೊಳಗೆ ಸಂಬಂಧಿಸಿದ ಅಧಿಕಾರಿ ಸ್ವೀಕೃತಿ ಅಥವಾ ಕೊರತೆ ಮೆಮೋ ಹೊರಡಿಸದಿದ್ದಲ್ಲಿ ಸಿಸ್ಟಮ್ ಮೂಲಕ ಸ್ವೀಕೃತಿ ನೀಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಶೂನ್ಯ ದರದ ಪೂರೈಕೆಗಳು ಮತ್ತು ತಲೆ ಕೆಳಗಿನ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಅರ್ಜಿಗಳಲ್ಲಿ ವ್ಯವಸ್ಥೆಯು ಅಪಾಯವನ್ನು ಗುರುತಿಸಿ ಮೌಲ್ಯಮಾಪನ ಮಾಡುವ ಆಧಾರದ ಮೇಲೆ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಕ್ಲೈಮ್ ಮಾಡಲಾದ ಮೊತ್ತದ ಶೇಕಡ 90%ನ್ನು ವ್ಯವಸ್ಥೆಯ ಮೂಲಕ ಸ್ವಯಂಚಾಲಿತವಾಗಿ ತಾತ್ಕಾಲಿಕವಾಗಿ ಮಂಜೂರು ಮಾಡಲಾಗುತ್ತದೆ. ವ್ಯವಸ್ಥೆಯ ಮೂಲಕ ಮರುಪಾವತಿ ಅರ್ಜಿಯನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿದ ಬಳಿಕ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ವ್ಯವಸ್ಥೆ ಆಧಾರಿತ ಸ್ವಯಂಚಾಲಿತ ಸ್ವೀಕೃತಿ ನೀಡಲಾಗುತ್ತದೆ. ಈ ರೀತಿಯಾಗಿ ಸ್ವೀಕರಿಸಲಾದ ಪ್ರಕರಣಗಳಲ್ಲಿ ಬಾಕಿ ಇರುವ ಮೊತ್ತಗಳನ್ನು ಯಾವುದಾದರೂ ಇದ್ದರೆ ಸರಿಹೊಂದಿಸಿದ ನಂತರ ಶೂನ್ಯ ದರದ ಪೂರೈಕೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮರುಪಾವತಿ ಕ್ಲೇಮ್ ಅನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಮರುಪಾವತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಸರಳಗೊಳಿಸಲು ಮಂಡಳಿಯು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿಗಳನ್ನು ಮಾಡಿ ಮೇಲ್ಮನವಿ ಸಲ್ಲಿಸಲು ಹಾಗೂ ಪಾವತಿಸಿದ ಪೂರ್ವ ಠೇವಣಿಯ ಮರುಪಾವತಿಗೆ ಪಾವತಿಸಬೇಕಾದ ಬಡ್ಡಿಯ ಕುರಿತು ಹೆಚ್ಚಿನ ಸ್ಪಷ್ಟತೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಮಂಡಳಿಯು ಶಿಫಾರಸುಗಳನ್ನು ಮಾಡಿದೆ. ಅಂತಹ ಪೂರ್ವ ಠೇವಣಿ ಮೊತ್ತದ ಮರುಪಾವತಿಗೆ ಅನ್ವಯಿಸುವ ಬಡ್ಡಿದರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ನಿಬಂಧನೆಯನ್ನಾಗಿ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 115 ತಿದ್ದುಪಡಿ ಮಾಡುವುದು ಮತ್ತು ಪೂರ್ವ ಠೇವಣಿ ಮರುಪಾವತಿಯ ಮೇಲಿನ ಬಡ್ಡಿದರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸ್ಪಷ್ಟಪಡಿಸಲು ಸುತ್ತೋಲೆ ಹೊರಡಿಸುವುದು, ಈ ಕ್ರಮಗಳು ಹೆಚ್ಚಿನ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಕಡಿಮೆ ಮಾನವ ಹಸ್ತಕ್ಷೇಪದ ಮೂಲಕ ಮರುಪಾವತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿವೆ. ಇದರಿಂದ ಅರ್ಹ ಮರುಪಾವತಿಗಳನ್ನು ಸಮಯೋಚಿತವಾಗಿ ಮಂಜೂರು ಮಾಡಲು ಅನುಕೂಲವಾಗುವುದರ ಜೊತೆಗೆ ತೆರಿಗೆದಾರರ ಅನುಸರಣೆ ಹೊರೆ ಮತ್ತು ಇಲಾಖೆಯೊಂದಿಗಿನ ನೇರ ಸಂಪರ್ಕವೂ ಕಡಿಮೆಯಾಗಲಿದೆ. ಸ್ವಯಂಚಾಲಿತ ವ್ಯವಸ್ಥೆಯ ಪರಿಚಯವು ಪಾರದರ್ಶಕತೆ ಖಚಿತ.

0: ಮತ್ತು ಏಕರೂಪತೆಯನ್ನು ಖಚಿತಪಡಿಸುವುದರ ಜೊತೆಗೆ ತೆರಿಗೆದಾರರ ನಗದು ಹರಿವನ್ನು ಸುಧಾರಿಸಲಿದೆ. ಬೇಡಿಕೆ ನೋಟಿಸ್ಗಳು, ನಿರ್ಣಯ ಆದೇಶಗಳು ಮತ್ತು ಮೇಲ್ಮನವಿ ಆದೇಶಗಳನ್ನು ಹೊರಡಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು, ತೆರಿಗೆ ಅಧಿಕಾರಿಗಳಿಗೆ ಸಮಗ್ರ ಮಾರ್ಗಸೂಚಿಗಳನ್ನು ಒದಗಿಸುವ ಸುತ್ತೋಲೆ ಹೊರಡಿಸಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಇದಲ್ಲದೆ ಅನುಸರಣೆ ಹೊರೆ ಮತ್ತು ವ್ಯಾಜ್ಯಗಳನ್ನು ಕಡಿಮೆ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 73, 74 ಮತ್ತು ಸೆಕ್ಷನ್ 74A ತಿದ್ದುಪಡಿಗಳನ್ನು ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಬಂಧನ ಮತ್ತು ಕಾನೂನು ಕ್ರಮಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ದಗೊಳಿಸುವುದು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 69 ಕೈಬಿಡುವ ಮೂಲಕ ಜಿಎಸ್ಟಿ ಅಡಿಯಲ್ಲಿ ಬಂಧನಕ್ಕೆ ಇರುವ ಅಧಿಕಾರವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಮಂಡಳಿ ಶಿಫಾರಸು ಮಾಡಿದೆ. ಪ್ರಗತಿಪರ ಮತ್ತು ವಿಶ್ವಾಸ ಆಧಾರಿತ ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ವಂಚನೆ ಮತ್ತು ತೆರಿಗೆ ವಂಚನೆ ವಿರುದ್ದ ಪರಿಣಾಮಕಾರಿ ತಡೆ ಮುಂದುವರಿಸಿಕೊಂಡು ಮಂಡಳಿಯು ಕೆಳಗಿನ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಕಾನೂನು ಕ್ರಮ ಜರುಗಿಸಲು ಇರುವ ಹಣಕಾಸಿನ ಮಿತಿಯನ್ನು 1 ಕೋಟಿ ರೂಪಾಯಿನಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132(1) ಕ್ಲಾಸ್ ಸಿಗೆ ತಿದ್ದುಪಡಿ ಮಾಡಿ ಸರಕುಗಳು ಅಥವಾ ಸೇವೆಗಳ ಸ್ವೀಕೃತಿ ಇಲ್ಲದೆ ಅಥವಾ ಇನ್ವಾಯ್ಸ್ ಅಥವಾ ಬಿಲ್ ಇಲ್ಲದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವಂಚನೆಯಿಂದ ಪಡೆಯುವ ಅಪರಾಧವನ್ನು ಮಾತ್ರ ಒಳಗೊಳ್ಳುವಂತೆ ಮಾಡುವುದು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132(2) ಅಡಿಯಲ್ಲಿ ವಿವಿಧ ಅಪರಾಧಗಳಿಗೆ ವಿಧಿಸುವ ಶಿಕ್ಷೆಯ ಪ್ರಮಾಣವನ್ನು ತರ್ಕಬದ್ದಗೊಳಿಸುವುದು, ಇವೇ ಬಿಲ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ದಗೊಳಿಸುವುದು, ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಮತ್ತು ಜಂಟಿ ಆಯುಕ್ತರ ಹುದ್ದೆಗಿಂತ ಕಡಿಮೆಯಲ್ಲದ ಅಧಿಕಾರಿಯ ಅನುಮತಿಯೊಂದಿಗೆ ಮಾತ್ರ ಸರಕುಗಳನ್ನು ಸಾಗಿಸುವ ವಾಹನವನ್ನು ತಡೆಹಿಡಿಯಬಹುದು. ಪೂರೈಕೆದಾರ ಅಥವಾ ಸ್ವೀಕರಿಸುವವರಲ್ಲಿ ಯಾರಾದರೂ ತಪಾಸಣೆ ನಡೆಯುತ್ತಿರುವ ರಾಜ್ಯದಲ್ಲಿ ನೆಲೆಸಿದ್ದರೆ ಅಥವಾ ನೋಂದಾಯಿತರಾಗಿದ್ದರೆ ಮಾತ್ರ ತಪಾಸಣೆ ಮತ್ತು ನಂತರದ ತಡೆ ವಶಪಡಿಸಿಕೊಳ್ಳುವ ಕ್ರಮ ಕೈಗೊಳ್ಳಬಹುದು. ಸಾಗಣೆ ನಡೆಯುವ ಇತರ ರಾಜ್ಯಗಳಲ್ಲಿ ತಡೆಹಿಡಿಯುವಂತಿಲ್ಲ. ಇವೇ ಬಿಲ್ ಸೃಜಿಸಲಾಗಿಲ್ಲದಿದ್ದರೆ ಅಥವಾ ಸರಕುಗಳ ಮೂಲ ಅಥವಾ ಗಮ್ಯಸ್ಥಾನವನ್ನು ತೋರಿಸುವ ಯಾವುದೇ ದಾಖಲೆ ವಾಹನದಲ್ಲಿ ಇಲ್ಲದಿದ್ದರೆ ಸಂಬಂಧಿತ ಅಧಿಕಾರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಸರಕುಗಳನ್ನು ತಪಾಸಣೆ ಮಾಡಬಹುದು, ತಡೆಹಿಡಿಯಬಹುದು ಅಥವಾ ವಶಪಡಿಸಿಕೊಳ್ಳಲೂಬಹುದು. ಇದರಿಂದ ಸರಕುಗಳು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ವ್ಯಾಪಾರ ಪೂರೈಕೆ ಮತ್ತು ಸಾರಿಗೆ ಕಾರ್ಯಕ್ಷಮತೆ ಸುಧಾರಿಸಲಿದೆ. ಬೌದ್ಧಿಕ ಆಸ್ತಿ ಹಕ್ಕುಗಳ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿರಲಿ ಅಥವಾ ಶಾಶ್ವತವಾಗಿರಲಿ ಏಕರೂಪವಾಗಿ ಸೇವೆಗಳ ಪೂರೈಕೆ ಎಂದು ಪರಿಗಣಿಸುವಂತೆ ಸಿಜಿಎಸ್ಟಿ ಕಾಯ್ದೆ 2017 ಶೆಡ್ಯೂಲ್ 2 ತಿದ್ದುಪಡಿ ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಇದರಿಂದ ಜಿಎಸ್ಟಿ ಅನುಸರಣೆ ಸರಳವಾಗುವುದರ ಜೊತೆಗೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಗಡಿಯಾಚೆಯ ವಹಿವಾಟುಗಳು ಸುಗಮವಾಗಲಿವೆ. ಹಿಂದಿನ ಹಣಕಾಸು ವರ್ಷದಲ್ಲಿ ವಾರ್ಷಿಕ ವಹಿವಾಟು 5 ಕೋಟಿ ರೂಪಾಯಿವರೆಗೆ ಇರುವ ತೆರಿಗೆದಾರರು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 39(1) ಅಡಿಯಲ್ಲಿ ಸಲ್ಲಿಸಬೇಕಾದ ರಿಟರ್ನ್ ಅನ್ನು ವಿಳಂಬವಾಗಿ ಸಲ್ಲಿಸಿದ್ದರೂ ಅದು ಸಲ್ಲಿಸಬೇಕಾಗಿದ್ದ ತಿಂಗಳ ಅಂತ್ಯದೊಳಗೆ ಸಲ್ಲಿಸಿದರೆ ಅಂತಹ ವಿಳಂಬಿತ ರಿಟರ್ನ್ಗೆ ವಿಧಿಸುವ ವಿಳಂಬ ಶುಲ್ಕವನ್ನು ಮನ್ನಾ ಮಾಡಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಸ್ಕ್ರಾಪ್, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಹಾಗೂ ಸ್ಕ್ರಾಪ್ ಟೈರ್ಗಳ ತ್ಯಾಜ್ಯ ಮತ್ತು ಸ್ಕ್ರಾಪ್ ಮತ್ತು ಬಳಸಿದ ಅಡುಗೆ ಎಣ್ಣೆಯನ್ನು ನೋಂದಾಯಿತರಲ್ಲದ ವ್ಯಕ್ತಿಯು ನೋಂದಾಯಿತ ವ್ಯಕ್ತಿಗೆ ಪೂರೈಸಿದಾಗ, ಪೂರೈಕೆದಾರರು ಮಿತಿ ದಾಟಿದಾಗ ನೋಂದಣಿ ಮಾಡಿಕೊಳ್ಳಬೇಕು ಎಂಬ ಷರತ್ತಿಗೆ ಒಳಪಟ್ಟು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಂ ಆರ್ಸಿಎಂ ಅಡಿಯಲ್ಲಿ ತರುವುದು ಮತ್ತು ಆರ್ಸಿಎಂ ಅಡಿಯಲ್ಲಿ ಪಾವತಿಸಲು ಹೊಣೆಗಾರರಾಗಿರುವ ಸ್ವೀಕೃತಿದಾರರು ಪೂರೈಕೆದಾರರು ಮಿತಿಯೊಳಗಿದ್ದರೂ ತೆರಿಗೆ ಪಾವತಿಸಬೇಕಾಗುತ್ತದೆ. ನೋಂದಾಯಿತ ವ್ಯಕ್ತಿಯಿಂದ ನೋಂದಾಯಿತ ವ್ಯಕ್ತಿಗೆ ಇಂತಹ ನಿರ್ದಿಷ್ಟ ತ್ಯಾಜ್ಯ ಮತ್ತು ಸ್ಕ್ರಾಪ್ ಪೂರೈಸಿದಾಗ ಶೇಕಡ 2ರ ತೆರಿಗೆ ಮೂಲದಲ್ಲೇ ಕಡಿತ ಪರಿಚಯಿಸಲಾಗಿದೆ. ಮರು ಟ್ರೆಡ್ ಮಾಡಿದ ಟ್ರ್ಯಾಕ್ಟರ್ ಟೈರ್ಗಳ ಮೇಲಿನ ಜಿಎಸ್ಟಿ ದರವನ್ನು ಹೊಸ ಟ್ರ್ಯಾಕ್ಟರ್ ಟೈರ್ಗಳಿಗೆ ಅನ್ವಯಿಸುವ ಜಿಎಸ್ಟಿ ದರಕ್ಕೆ ಹೊಂದಾಣಿಕೆ ಮಾಡುವ ಮೂಲಕ ಪ್ರಸ್ತುತ ಇರುವ ತೆರಿಗೆ ವ್ಯತ್ಯಾಸವನ್ನು ಸರಿಪಡಿಸುವುದು, ವಿದ್ಯುತ್ ಚಾಲಿತ ವಾಹನವನ್ನು ಬಳಸಿ ಸೇವೆಯನ್ನು ಒದಗಿಸುವ ಮತ್ತು ಬ್ಯಾಟರಿ ಚಾರ್ಜಿಂಗ್ ವೆಚ್ಚವನ್ನು ಒಟ್ಟು ಮೊತ್ತದಲ್ಲಿ ಸೇರಿಸಿರುವ ಆಪರೇಟರ್ಗಳೊಂದಿಗಿನ ಪ್ರಯಾಣಿಕರ ಸಾರಿಗೆ ಸೇವೆಗಳು ಮತ್ತು ಮೋಟಾರು ವಾಹನಗಳ ಬಾಡಿಗೆ ಸೇವೆಗಳ ಮೇಲೆ ನಿರ್ಬಂಧಿತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನೊಂದಿಗೆ ಶೇಕಡ 5ರ ದರದಲ್ಲಿ ಜಿಎಸ್ಟಿ ಪಾವತಿಸಲು ಆಯ್ಕೆಯನ್ನು ಒದಗಿಸುವುದು, ಇ ಕಾಮರ್ಸ್ ಆಪರೇಟರ್ ಮೂಲಕ ಸರಕುಗಳನ್ನು ಪೂರೈಸುವ ಆರ್ಡರ್ ಮಾಡುವ ಸಂದರ್ಭದಲ್ಲಿ ಅಂತಹ ಸರಕುಗಳಿಗೆ ಸಂಬಂಧಿಸಿದ ವಿತರಣಾ ಸೇವೆಗಳಿಗೆ ಐಟಿಸಿ ಇಲ್ಲದೆ ಶೇಕಡ 5ರ ಜಿಎಸ್ಟಿ ದರವನ್ನು ನಿಗದಿಪಡಿಸುವುದು.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದೀಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳಿದರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಚದುರಂಗ ಆಟಗಾರರು, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಜೊತೆಗೆ ಸಂವಾದ.
2: ಇಂದಿನ ನಮ್ಮ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಆಟಗಾರರು, ತರಬೇತುದಾರರು ಹಾಗೂ ಯೋಗ ಶಿಕ್ಷಕರಾದ ಎಸ್ ಸುಮನ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಅವರ ಕ್ರೀಡಾ ಪಯಣದ ಕುರಿತು ಅವರ ಜೊತೆಗೆ ಮಾತನಾಡೋಣ. ಸುಮನ್ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು ಮ್ಯಾಮ್.
2: ಸುಮನ್ ಅವರೇ, ನಿಮ್ಮನ್ನ ನಾನು ಚದುರಂಗ ಆಟಗಾರರು, ಕೋಚ್, ಯೋಗ ಶಿಕ್ಷಕರು ಅಂತ ಪರಿಚಯ ಮಾಡಿಕೊಟ್ಟೆ, ಆದ್ರೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
3: ನಾನು ಸುಮನ್. ಸೊ ನಾನು ಬಂದ್ಬಿಟ್ಟು ನಂದು ಬೇಸಿಕ್ ಅಲ್ಲಿ MSc ಮ್ಯಾಥಮೆಟಿಕ್ಸ್ ಆಗಿದೆ. ಸೊ ಅದ್ರ ಜೊತೆಗೆ BEd ಆಗಿದೆ. ಕೆಲವೊಂದು ಇಂಟರ್ನ್ಯಾಷನಲ್ ಯೋಗ ಈವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇರ್ತೇವೆ, ಹಾಗೆ ಚೆಸ್, ಈ ಮೂರು ನನ್ನ ಮುಖ್ಯ ಹಾಬಿಗಳಾಗಿದ್ದಾವೆ. ಮ್ಯಾಥ್ಸ್, ಚೆಸ್ ಅಂಡ್ ಯೋಗ ಮೂರು ಹೇಗೆ ಅಂದ್ರೆ ನಮ್ಮ ಇಂಡಿಯಾ ಕೊಟ್ಟ ಒಂದು ಕೊಡುಗೆಗಳು, ಭಾರತದಿಂದನೇ ಬಂದಿದ್ದು ಇವು ಮೂರು. ಸೊ ಇವು ಮೂರು ನನಗೆ ತುಂಬಾ ಇಂಟ್ರೆಸ್ಟೆಡ್. ಹಾಗೆ ಇವು ಮೂರು ಕೂಡ ಮನಸ್ಸಿನ ಮೇಲೆ ವರ್ಕ್ ಮಾಡುವಂತದ್ದು, ನಮ್ಮ ಕಾನ್ಶಿಯಸ್ ಲೆವೆಲ್ ಅಂತ ಹೇಳ್ತೀವಿ. ಕಾನ್ಶಿಯಸ್ ಲೆವೆಲ್ ಅನ್ನ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡು ಹೋಗ್ಬೇಕು ಅಂದ್ರೆ ಇವು ಮೂರು ಒಂದು ಸಾಧನೆಗಳಾಗಿದೆ. ಅದಕ್ಕಾಗಿ ನನಗೆ ಇವು ಮೂರು ತುಂಬಾ ಇಷ್ಟ ಕ್ಷೇತ್ರಗಳು ಆಗಿ ಹೊಮ್ಮುದು. ಇನ್ನೊಂದು ಹೇಳೋದಾದ್ರೆ ಭಾರತದ ಕಲೆಗಳು ಏನೇನಿದೆ, ಸೊ ಅವೆಲ್ಲ ಆಗಿರ್ಬೋದು, ಲೈಕ್ ಆಯುರ್ವೇದ ಆಗಿರ್ಬೋದು, ಮರ್ಮ ಆಗಿರ್ಬೋದು, ಇಲ್ಲ ಹೀಲಿಂಗ್ ಟೆಕ್ನಿಕ್ಸ್ ಅಂತ ಏನೇನೋ ಬರುತ್ತೆ. ಸೊ ನಮ್ಮ ಇಂಡಿಯನ್ ಸೈನ್ಸಸ್ ಅಗಾಢವಾದ ಸೈನ್ಸ್ ಅದು. ನಮ್ ಸರ್ ಹೇಳ್ತಾರೆ, ಮುಟ್ಟದಲ್ಲೇನೆ ಒಬ್ಬ ಮನುಷ್ಯನನ್ನ ಹೀಲ್ ಮಾಡಬಹುದು, ಹಾಗೆ ಅವನ ಮನಸ್ಸಲ್ಲಿ ಹೋಗಿ ಅವನ ಬಗ್ಗೆ ತಿಳ್ಕೋಬಹುದು, ಜ್ಞಾನೋಪದೇಶ ಕೊಡಬಹುದು. ಹಾಗೆ ಎಷ್ಟೋ ಜನ ಗುರುಗಳು ಜ್ಞಾನೋಪದೇಶ ಅಂದ್ರೆ ಅವರ ಥಾಟ್ಸ್ ರೂಪದಲ್ಲಿ, ಆಲೋಚನೆ ರೂಪದಲ್ಲಿ ಬಂದು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಅಂದ್ರೆ ಅಷ್ಟು ಶಕ್ತಿ ಇದೆ ಭಾರತದ ಜ್ಞಾನ ಏನಿದೆ ಅದು ತುಂಬಾ ಆಸಕ್ತಿಕರ ಹಾಗೆ ತುಂಬಾ ದೊಡ್ಡದು. ಸೊ ಅದನ್ನ ತಿಳ್ಕೊಳೋದು ಅಂದ್ರೆ ನನಗೊಂಥರ ಕುತೂಹಲ. ಸೊ ಹಾಗಾಗಿ ನನ್ಗೆ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ, ಎಲ್ಲೆಲ್ಲಿ ನನಗೆ ಟೈಮ್ ಸಿಗತ್ತೆ, ಅಲ್ಲೆಲ್ಲ ಇಂಡಿಯನ್ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೇನೆ.
2: ಮಾನಸಿಕ ಆರೋಗ್ಯದ ಕುರಿತಾಗಿನೂ ನೀವು ಜಾಸ್ತಿ ಸ್ಟಡಿ ಮಾಡಿದ್ದೀರಿ.
3: ಸೊ ಮಾನಸಿಕ ಆರೋಗ್ಯ ಅನ್ನೋದು ಈಗಿನ ಸಮಾಜದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರೋದು. ಯೋಗ, ಪ್ರಾಣಾಯಾಮ, ಇಲ್ಲ ನಮ್ ಮೆಡಿಟೇಷನ್ ಆಗಿರ್ಬೋದು, ಇಲ್ಲ ಚೆಸ್ ಆಗಿರ್ಬೋದು, ಎಲ್ಲಾನು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಸಿಕಲ್ ಏನಿದೆ ಒಂದು ಲಿಮಿಟೆಡ್, ಮನಸ್ಸು ಅನ್ನೋದು ಅದು ಬಿಯಾಂಡ್. ನಮ್ ಸರ್ ಯಾವಾಗ್ಲೂ ಹೇಳ್ತಾರೆ, ಒಂದು ಫಿಸಿಕಲ್ ನೇಚರ್ ಅಂತ ಒಂದು ಕೊಟ್ಟಾಗ ಅದು ಲಿಮಿಟೆಡ್ ಆಗತ್ತೆ. ಅದ್ರ ಬಿಯಾಂಡ್ ನಾವ್ ಏನಾದ್ರೂ ವರ್ಕ್ ಮಾಡಬೇಕು ಅಂತ ಅಂದ್ರೆ ಅದು ಮನಸ್ಸಿನಿಂದ ಮಾತ್ರ ಸಾಧ್ಯ. ಫಿಸಿಕಲ್ ಅಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗದಿದ್ದು ಮನಶಕ್ತಿಯಿಂದ ನಾವು ಸಾಧನೆ ಮಾಡಬಹುದು. ಸೊ ಹಾಗಾಗಿ ಮನಸ್ಸಿನ ಬಗ್ಗೆ ತಿಳ್ಕೊಳೋದು ನನಗೆ ಚಿಕ್ಕೋನಿಂದನೂ ಅದು ಒಂದು ಕುತೂಹಲಕಾರಿ ವಿಷಯ ಆಗಿದ್ದರಿಂದ, ಸೊ ನಾನು ಚಿಕ್ಕೋನಿಂದನೂ ಮನಸ್ಸಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ, ಸೆಲ್ಫ್ ಸ್ಟಡಿ ಅಂತ ನಾವು ಯೋಗದಲ್ಲಿ ಹೇಳ್ತೀವಿ, ಸೊ ಸ್ವಾಧ್ಯಾಯ ಮಾಡ್ಕೊಳ್ತಾ ಬರ್ತಾ ಬಂದೆ. ಹಾಗಾಗಿ ಅದು ತುಂಬಾ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಬಂತು.
2: ಜೊತೆಗೆ ನಾಡಿ ವಿದ್ಯೆ, ಗಾಂಧಾರಿ ವಿದ್ಯೆ ಕುರಿತು ನಿಮ್ಗೆ ಆಸಕ್ತಿ ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ.
3: ಹೌದು, ಗಾಂಧಾರಿ ವಿದ್ಯಾ ಮತ್ತೆ ನಾಡಿ ವಿದ್ಯಾ ಇವೆಲ್ಲವೂ ಕೂಡ ನಮ್ಮ ಇಂಡಿಯನ್ ಸೈನ್ಸಸ್ ಅಲ್ಲಿ, ಭಾರತದ ಜ್ಞಾನದಲ್ಲಿ ಒಂದು ಭಾಗವಾಗಿರೋ ಇರೋದು. ಬಟ್ ಎಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್, ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಕನೆಕ್ಟ್ ಆಗಿರೋದೆ, ಹಾಗೆ ಎಲ್ಲವೂ ನಮ್ಮ ಕಾನ್ಶಿಯಸ್ ಮೇಲೆ ವರ್ಕ್ ಆಗುವಂತದ್ದೇ. ಸೊ ಈ ಗಾಂಧಾರಿ ವಿದ್ಯೆ ಅನ್ನೋದು ಈಗ ತುಂಬಾ ಫೇಮಸ್ ಆಗಿರೋ ಒಂದು ಇಂಟ್ಯೂಷನ್ ಯೋಗ ಅಂತ ಬೇರೆ ಕರೀತಾರೆ. ಸೊ ಅದು ಹೇಗೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಮೀರಿದ್ದು ಒಂದು ಶಕ್ತಿ ಇರುತ್ತೆ. ಸೊ ಅದನ್ನ ನಾವು ಗಾಂಧಾರಿ ವಿದ್ಯೆ ಅಂತ ಆಗಿರ್ಬೋದು, ಆಂತರಿಕ ಶಕ್ತಿ, ದಿವ್ಯ ದೃಷ್ಟಿ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರುಗಳನ್ನ ಕೊಡ್ಬೋದು. ಅವರದೇ ಆದ ಒಂದು ಹೆಸರುಗಳನ್ನ ಅವ್ರು ಕೊಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ ಅಂದ್ರೆ ಅದು ನಮ್ಮ ಒಂದು ಆರನೇ ಆದ ಒಂದು ಸೆನ್ಸ್ ಆರ್ಗನ್ ಅಂತ ಹೇಳ್ಬೋದು, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬೋದು. ಇದು ಕೂಡ ನಮ್ಮ ಚೆಸ್ ಮಕ್ಕಳಿಗಾಗಿರ್ಲಿ, ಈಗಿನ ಪ್ರೆಸೆಂಟ್ ಜನರೇಷನ್ ಮಕ್ಕಳಿಗೆ, ಈಗ ಎಲ್ಲರೂ AI ಅಂತ ಭಯಪಡ್ತಾ ಇರ್ತಾರೆ. AI ಅನ್ನೋದು ನಮ್ಮ ಫಿಸಿಕಲ್, ನಾವ್ ಏನ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಕ್ಸ್ತ್ ಸೆನ್ಸ್ ಇರೋನು ಇಸ್ ಬಿಯಾಂಡ್ ಕ್ಯಾಲ್ಕುಲೇಷನ್, ಬಿಯಾಂಡ್ ಲಾಜಿಕಲ್ ಥಿಂಕಿಂಗ್, ಅದೆಲ್ಲಾದ್ರೂ ಮೇಲೆ ವರ್ತುಪಡಿಸಿ ಇರ್ತಾರೆ. ಸೊ ಸಿಕ್ಸ್ತ್ ಸೆನ್ಸ್ ಈಗಿನ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ.
2: ನೀವೊಬ್ರು ಬಹುಮುಖ ಪ್ರತಿಭೆ ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳ್ಬೋದು.
3: ಇದೆಲ್ಲವೂ ನಮ್ಮ ಇಂಟ್ರೆಸ್ಟ್ ಇಂದ ಬಂದಿರುವಂತದ್ದು.
2: ಹಾಗೆ ಚದುರಂಗದ ಚೌಕದೊಳಗೆ ನೀವು ಸಿಲುಕಿಕೊಂಡಿದ್ದು ಹೇಗೆ, ಹಾಗೆ ನಿಮ್ಮ ಎಷ್ಟನೇ ವಯಸ್ಸಿಗೆ ನೀವು ಚೆಸ್ ಕಲ್ತ್ರಿ ಅಂತ?
3: ನಾನು ಇಂಟ್ರೋವರ್ಟ್ ಪರ್ಸನ್ ಅನ್ನೋ ರೀತಿ, ಸೊ ನಾನು ಜಾಸ್ತಿ ಹೊರಗಡೆ ಹೋಗಲ್ಲ. ಸೊ ಹಾಗಾಗಿ ನನಗೆ ಇಂಟರ್ನಲ್ ಆಗಿ ಯೋಗ, ಚೆಸ್ ಇದೆಲ್ಲ ನನ್ನ ಮನಸ್ಸಿನ ಜೊತೆ ನಾನು ಆಡೋ

0: ಅಂತದ್ದು.
1: ಅಲ್ಲ, ಬಹಳ ಜನ ಚೆಸ್ ಪ್ಲೇಯರ್ ನ ಗಮನಿಸಿದೀನಿ ನಾನು, ರಿಸರ್ವ್ ಇರ್ತಾರೆ,
0: ರಿಸರ್ವ್ ಇರ್ತಾರೆ,
1: ಅಷ್ಟು
0: ಮಾತಾಡಲ್ಲ.
1: ಹಾಗಾಗಿ ಈ ಚೆಸ್ ಅವರಿಗೆ ಬೇಗ
0: ಹತ್ತಿರ ಆಗತ್ತೆ, ಯಾಕೆಂದ್ರೆ ಫಿಸಿಕಲ್ ವರ್ಲ್ಡ್ ಅಲ್ಲಿ ಇದ್ದಾಗ ಅದೊಂದು ಸ್ವಲ್ಪ ಕಷ್ಟ ಆಗತ್ತೆ. ಇದು ನಮ್ಮಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ತಾ ಹೋಗ್ತೀವಿ, ನಮ್ಮಲ್ಲಿ ಅಷ್ಟು ಥಿಂಕಿಂಗ್ ಕೆಪಾಸಿಟಿ ಬಿಲ್ಡ್ ಆಗತ್ತೆ, ಅಷ್ಟು ಆಲೋಚನೆ ಮಾಡೋ ಶಕ್ತಿ ಬಿಲ್ಡ್ ಆಗತ್ತೆ. ನಾನು ಚೆಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು ನನ್ನ 8ನೇ ಕ್ಲಾಸ್ ಕರ್ನಾಟಕಕ್ಕೆ ಬಂದ ಮೇಲೆ ನನ್ನ ಚೆಸ್ ಬಗ್ಗೆ ಅದ್ರ ಬಗ್ಗೆ ಐಡಿಯಾ ಬಂದಿದ್ದು. ಅಲ್ಲಿವರೆಗೂ ನನಗೆ ಚೆಸ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಹಳ್ಳಿಲಿ ಓದಿದ್ರಿಂದ ನಾನು ಮಧುಗಿರಿಲಿ ಓದಿದ್ದು, ತುಮಕೂರು ಡಿಸ್ಟಿಕ್ ಅಲ್ಲಿ ಮಧುಗಿರಿ. ಸೊ ಮಧುಗಿರಿಲಿ ಓದಿದ್ರಿಂದ ಅಲ್ಲಿ ಚೆಸ್ ಅಕಾಡೆಮೀಸ್ ಆಗ್ಲಿ ಈಗ್ಲೂ ಕೂಡ ಅಲ್ಲೆಲ್ಲ ಚೆಸ್ ಅಂದ್ರೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ತಂದೆಯವರು ಒಬ್ರು ಅಗ್ರಿಕಲ್ಚರಿಸ್ಟ್ ಆಗಿದ್ರು, ಬಟ್ ಅವರು ನಾನು ಚಿಕ್ಕ ವಯಸ್ಸಲ್ಲೇ ನಾನು 5 ವರ್ಷದಲ್ಲಿದ್ದಾಗ್ಲಿ ಅವ್ರು ತೀರೋದ್ರು. ಸೊ ಅಮ್ಮ ಅಂಗನವಾಡಿ ಟೀಚರ್, ಹಳ್ಳಿಲೇ ಇದ್ರು. ನಂದು ಬೇಸಿಕಲಿ ಬಂದ್ಬಿಟ್ಟು ಆಂಧ್ರದಲ್ಲಿ ಮಡಕಸಿರಾ ಅಂತ ಬರುತ್ತೆ, ಮಧುಗಿರಿಯಿಂದ ಒಂದು 35 ಕಿಲೋಮೀಟರ್ ಆಗತ್ತೆ. ನಾನು ಅಲ್ಲೇ ಹಳ್ಳಿಲೇ 7ನೇ ಕ್ಲಾಸ್ ವರೆಗೂ ಓದಿದ್ದು. ಸೊ 8ನೇ ಕ್ಲಾಸ್ಗೆ ಅಮ್ಮನ ತವ್ರ ಮನೆಯಾದ ನಮ್ಮ ಅಜ್ಜಿಯ ಮನೆಗೆ ಬಂದಿದ್ದು. ಸೊ ಮಧುಗಿರಿಯಲ್ಲಿ ನನ್ನ 8ರಿಂದ 2nd PU ವರೆಗೂ ಅಲ್ಲಿ ಓದಿದ್ದು. ಆ ಟೈಮಲ್ಲಿ ಸ್ವಲ್ಪ ಯೋಗ ಚೆಸ್ ಆ ಟೈಮಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು.
1: ಮಾತೃಭಾಷೆ ಅಂತ ಹೇಳ್ಬೋದು ಕನ್ನಡ,
0: 100% ಹೇಳ್ಬೋದು, ಸುಲಲಿತವಾಗಿ ಬರುತ್ತೆ ನನಗೆ. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎರಡು ಮಾತಾಡೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಎಲ್ಲಾ ರೀತಿಲೂ ಬರುತ್ತೆ. ಬಿಕಾಸ್ 1ರಿಂದ 8 ವರೆಗೂ ಓದಿದ್ದು ಕಂಪ್ಲೀಟ್ ತೆಲುಗು ಮೀಡಿಯಂ. ಸೊ 8ನೇ ಕ್ಲಾಸ್ ಇಂದ ಮತ್ತೆ ಕಂಪ್ಲೀಟ್ ಕನ್ನಡ. ಹಾಗಾಗಿ ನನಗೆ ಎರಡು ಸ್ವಲ್ಪ ಈಸಿ ಆಗಿ ಬರುತ್ತೆ.
1: ಮನೆಯಲ್ಲಿ ಯಾರಾದ್ರೂ ಇದ್ರ ಪ್ಲೇಯರ್?
0: ಚೆಸ್ ಒಂದೇ ಅಲ್ಲ, ಯೋಗ ಆಗ್ಲಿ ಚೆಸ್ ಆಗ್ಲಿ ನಮ್ಮ ರಿಲೇಟಿವ್ಸ್ ಅಲ್ಲಾಗ್ಲಿ ಫ್ಯಾಮಿಲಿ ಅಲ್ಲಾಗ್ಲಿ ಒಬ್ರು ಇಲ್ಲ. ನಾನು 8ನೇ ಕ್ಲಾಸಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಬ ಓದೋದ್ರಲ್ಲೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಚೆಸ್ ಅಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದ, ಯೋಗನು ತುಂಬಾ ಚೆನ್ನಾಗಿ ಮಾಡ್ತಿದ್ದ. ಸೊ ನನ್ಗೆ ಅವನ್ ತರ ಇರಬೇಕು, ಅವನ್ನ ಒಂದು ಮೋಟಿವೇಶನ್ ತರ ತಗೊಂಡು, ಸೊ ಅವನ್ ಏನೇನ್ ಮಾಡ್ತಿದ್ದ ಅವನ್ ಜೊತೆ ಇದ್ದು ನಾನು ಕಲಿಬೇಕು, ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ್ ಜೊತೆನೆ ಯೋಗ ಕಲಿತೆ, ಅವನ್ ಜೊತೆನೆ ಚೆಸ್ ಕಲಿತೆ. ಬಟ್ ಯಾವುದು ಕೂಡ ಒಂದು ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಕಲೀಲಿಲ್ಲ. ಮಧುಗಿರಿಲ್ಲ ಚೆಸ್ ಕಾಂಪಿಟೇಷನ್ ಆ ತರದ್ದೆಲ್ಲ ಏನೂ ಇಲ್ಲ, ಈಗ್ಲೂ ಇಲ್ಲ. ಸೊ ಹಾಗಾಗಿ ಒಂದು ಹಾಬಿ ತರ ಕಲ್ತಿದ್ದು, ತುಂಬಾ ಹಾಗೆ ಇಂಟ್ರೆಸ್ಟ್ ಆಗಿ ಬೆಳವಣಿಗೆ ಆಯ್ತು. ಸೊ ಬೆಂಗಳೂರಿಗೆ ಬಂದ್ಮೇಲೆ ಪ್ರೊಫೆಷನಲ್ ಆಗಿ ಕಲ್ತಿದ್ದು. ನಾನು ಡಿಗ್ರಿಗೆ ಬಂದ್ಮೇಲೆ ಹೇಳ್ಬೇಕು ಅಂದ್ರೆ ನಾನು ಚೆಸ್ ಆಗ್ಲಿ ಯೋಗ ಆಗ್ಲಿ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಆಗಿ ಕಲ್ತಿದ್ದು. ಹಾಗ
1: ಗುರುಗಳು ಕೋಚ್ ಯಾರು ನಿಮ್ದು?
0: ನನ್ನ ಜೀವನದಲ್ಲಿ ಮುಖ್ಯ ಪಾತ್ರ ಆಗಿರೋರು ತುಂಬಾ ಜನ ಟೀಚರ್ಸ್ ಇದಾರೆ. ಸೊ ಬೇಸಿಕ್ ಆಗಿ ನಾನು ಚೆಸ್ ನ ಸಿಂಪಲ್ ಆಗಿ ಕಲ್ತಿದ್ದು ನನ್ನ ಫ್ರೆಂಡ್ ಇಂದ, ಬಟ್ ಪ್ರೊಫೆಷನಲ್ ಆಗಿ ಕಲ್ತಿದ್ದು ಶಿವಾನಂದ್ ಅಂತ ಇಂಟರ್ನ್ಯಾಷನಲ್ ಚೆಸ್ ಮಾಸ್ಟರ್ ಅವರು, IM ಶಿವಾನಂದ್ ಅಂತ. ಸೊ ಅವರು ಮಲ್ಲೇಶ್ವರಂ ಅಲ್ಲಿ ಅವ್ರದ್ದು ಅಕಾಡೆಮಿ ಇದೆ, ಕಾಲೇಜು ಅಲ್ಲೇ ಮಲ್ಲೇಶ್ವರಂ ಹತ್ರ ಇದ್ದಿದ್ರಿಂದ ಸೊ ಕಾಲೇಜ್ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಿ ಒಂದು 6 ಮಂತ್ಸ್ ಅವ್ರ ಹತ್ರ ಕಲಿತೆ ಪ್ರೊಫೆಷನಲ್ ಆಗಿ. ಅವರ ಮಾರ್ಗದರ್ಶನದಿಂದಾನೇ ನಾನು ಅವ್ರ ಅಕಾಡೆಮಿಯಲ್ಲೇ ಚಿಕ್ಕ ಮಕ್ಕಳಿಗೆ ಚೆಸ್ ಅನ್ನ ಹೇಳ್ಕೊಡೋದಕ್ಕೆ ಅಲ್ಲೇ ಸ್ಟಾರ್ಟ್ ಮಾಡಿದೆ.
1: ಆ ರೀತಿ ನಿಮ್ಮ ಚೆಸ್ ಪಯಣ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. AIM ಕೂಡ ಹೌದು ನೀವು.
0: ಸೊ AIM ಅನ್ನೋದು ಆನ್ಲೈನ್ ಅಲ್ಲಿ ತಗೊಳೋ ಅಂತ ಒಂದು ಟೈಟಲ್ ಆಗಿದೆ. IM WM ಎಲ್ಲ ಫಿಸಿಕಲ್ ಬೋರ್ಡ್ ಅಲ್ಲಿ ಬರೋ ಅಂತದ್ದು. AIM ಅನ್ನೋದು ಸೇಮ್ ಫಿಡೆನೆ ಕೊಡುತ್ತೆ, ಆದ್ರೆ ಅದು ಆನ್ಲೈನ್ ಮುಖಾಂತರ ನಾವು ತಗೊಳೋದು. ಸೊ ಸೇಮ್ ಫಿಡೆ ಆನ್ಲೈನ್ ಟೂರ್ನಮೆಂಟ್ಸ್ ಆಡ್ಕೊಂಡು ತಗೊಳೋದು. 20ನೇ ವಯಸ್ಸಲ್ಲಿ ನಾನು ಚೆಸ್ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ರಿಂದ ಫಿಸಿಕಲ್ ಬೋರ್ಡ್ ಅಲ್ಲಿ ಆಡ್ಬೇಕು ಅಂದ್ರೆ ಚೆಸ್ ಫೈನಾನ್ಷಿಯಲಿ ಕೂಡ ತುಂಬಾ ಡಿಮ್ಯಾಂಡ್ ಮಾಡುತ್ತೆ. ಸೊ ಅದ್ರ ಫೀಸಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಆಗಿರ್ಬೋದು. ನಾನು ಸಿಂಗಲ್ ಪೇರೆಂಟ್ ಆಗಿದ್ರಿಂದ, ಅಮ್ಮ ಹಳ್ಳಿಲಿ ಒಂದು ಅಂಗನವಾಡಿ ಟೀಚರ್ ಆಗಿದ್ರಿಂದ, ಸೊ ಟೂರ್ನಮೆಂಟ್ಸ್ ಎಲ್ಲ ಔಟ್ ಸೈಡ್ ಹೋಗೆಲ್ಲ ಆಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕರ್ನಾಟಕದಲ್ಲೇ ಆದ ಚಿಕ್ಕ ಪುಟ್ಟ ಟೂರ್ನಮೆಂಟ್ಸ್ ಆಡ್ಕೊಂಡು ಕೋಚ್ ಕಡೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಬಂದೆ. ರಾದರ್ ದನ್ ಬೀಯಿಂಗ್ ಎ ಪ್ಲೇಯರ್, ಕೋಚ್ ಆಗಿ ಹೇಗೆ ಇದ್ ಮಾಡಬಹುದು ಅನ್ನೋದ್ರ ಮೇಲೆ
1: ಆರ್ಥಿಕವಾಗಿ ಅಷ್ಟು ನೀವು ಸದೃಢ ಆಗಿಲ್ದೆ ಇರೋದ್ರಿಂದ ಕೋಚಿಂಗ್ ಕಡೆ ನಾನು
0: ಅಂತ ಓದ್ತಾ ಇರುವಾಗ್ಲೇನೆ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲೇ ಆಗಿದ್ದರಿಂದ ನಾನು 1ನೇ ಕ್ಲಾಸ್ ಇಂದ ನಂದು 2 ಮಾಸ್ಟರ್ಸ್ ಡಿಗ್ರಿ ಆಗಿದೆ, ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತು ಇನ್ನೊಂದು ಯೋಗದಲ್ಲಿ. ಸೊ 2 ಮಾಸ್ಟರ್ ಡಿಗ್ರಿ ಮಾಡಿದ್ದು ಕೂಡ ನಾನು ಗೌರ್ಮೆಂಟ್ ಕಾಲೇಜ್ಗಳಲ್ಲೇನೆ. ಸೊ ನನ್ನ ಸಂಪೂರ್ಣ ಎಜುಕೇಶನ್ ಗೌರ್ಮೆಂಟ್ ಅಲ್ಲೇ ಆಗಿರೋದ್ರಿಂದ, ಸೊ ಹಣಕಾಸಿನ ಪ್ರಾಬ್ಲಮ್ ಪೇರೆಂಟ್ಸ್ ನ ಕೇಳೋದಕ್ಕೆ ಸ್ವಲ್ಪ ಕಷ್ಟ,
1: ಸಿಂಗಲ್
0: ಪೇರೆಂಟ್ ಇರೋದ್ರಿಂದ ಕೇಳೋದು ಕಷ್ಟ. ಸೊ ಹಾಗಾಗಿ ನಾನು ಓದಿದ್ದೆಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಶಾಲೆಗಳಲ್ಲೇ, ಸ್ವಲ್ಪ ಬೆಂಗಳೂರಲ್ಲಿ ಖರ್ಚುಗಳೆಲ್ಲ ಜಾಸ್ತಿ ಅಲ್ಲ. ಸೊ ಹಾಗಾಗಿ ಬೇರೆ ಏನೋ ಕೆಲಸ ಮಾಡೋದು ಬದಲು ನನ್ಗೆ ಇಷ್ಟ ಇರೋದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೊತ್ತು ಯೋಗ ಟೀಚ್ ಮಾಡ್ತಾ ಇದ್ದೆ, ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಮತ್ತೆ ಸಂಜೆ ಬಂದು ಚೆಸ್ ಟೀಚ್ ಮಾಡ್ತಾ ಇದ್ದೆ. ಸೊ ಅದೇ ಅಭ್ಯಾಸ ಆಗ್ತಾ ಬಂತು, ನನ್ನ
1: ಡಿಗ್ರಿ
0: ಲರ್ನಿಂಗ್ ಎರಡೂ ಸಮಾನವಾಗಿ ಬರ್ತಾ ಬಂತು.
1: ಅಲ್ಲ, ನಮ್ಮ ಯುವ ಜನರಿಗೆ ಮಾದರಿ ಅಂತ ಹೇಳಬೇಕು, ಯಾಕಂದ್ರೆ ಇಂದಿನ ಯುವ ಜನರಿಗೆ ಎಲ್ಲ ಇದ್ರೂ ಕೂಡ ಬೇರೆ ಬೇರೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕೋತಾರೆ.
0: ಹೌದು,
1: ಆ ರೀತಿಯಾಗಿ ನಿಮ್ಮನ್ನು ನೋಡಿದ್ರೆ ನೀವು ಕಲೀಲಿಕ್ಕೆ ಪ್ರಾಬ್ಲಮ್ ಇತ್ತು, ಆದ್ರೂ ನೀವು ಇನ್ನೊಬ್ಬರಿಗೆ ಕಲಿಸ್ತಾ ಆ ಹಣದಿಂದ ನೀವು
0: ಕಲ್ತಿದ್ದು ಬಂದಿದ್ದು, ಅದು 100%. ನಾನು ಫಸ್ಟ್ 1-2 ತಿಂಗಳಷ್ಟೇ ನಾನು ಕಲಿಯೋದಕ್ಕೆ ಹೋಗಿದ್ದು. ಆಮೇಲೆ ನಮ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕಲಿತೀನಿ, ಹಾಗೆ ನಾನು ಕಲಿಸ್ತಾನು ಬರ್ತೀನಿ, ಇಲ್ಲಾಂದ್ರೆ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ರೀತಿ
1: ದುಬಾರಿನೇ
0: ಇದೆ. ಈಗ ಚೆಸ್ ತುಂಬಾನೇ ದುಬಾರಿ ಆಗಿದೆ. ರಮೇಶ್ ಆರ್ ಬಿ ಅಂತ ಇಂಡಿಯನ್ ಚೆಸ್ ಕೋಚ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕಂದ್ರೆ ಬೇರ್ ಮಿನಿಮಮ್ ಅಂದ್ರೆ ಕನಿಷ್ಠ ಅಂದ್ರೂ 1 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತ.

0: ನಮ್ಮ ತಾಯಿಗೆ ಬರ್ತಿದ್ದ 10,000 ನನ್ನ ಎಜುಕೇಶನ್, ನನ್ನ ತಂಗಿ ಎಜುಕೇಶನ್ ಮನೆ ಕಡೆ ಎಲ್ಲ ನೋಡ್ಕೊಂಡು, ಸೊ ಎರಡನ್ನು ಮಾಡಬೇಕು ಅಂತ ಅಂದಾಗ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ನನ್ನ ಪ್ರೊಫೆಷನಲ್ ಪ್ಲೇಯರ್ ಆಗೋದಕ್ಕಿಂತ ಕೋಚ್ ಆಗಿ ನನ್ನ ಕೆರಿಯರ್ ಕಾಣಿಸಿದ್ರಿಂದ ಸೊ ಕೋಚ್ ಆಗಿ ನಾನು ಉಳಿದೆ.
1: ನೀವು ಒಬ್ರು ಕೋಚ್ ಆಗಿ ಅಂತಾರಾಷ್ಟ್ರೀಯ ಆಟಗಾರರನ್ನ ತಯಾರು ಮಾಡಿದಿರಿ, ತರಬೇತಿ ಕೊಡುವತ್ತ ವಾಲಿದ್ದು ಹೇಗೆ, ಹಾಗೆ ಒಳ್ಳೆಯ ಶಿಕ್ಷಕನ ಆಗ್ಬೋದು ಅಂತ ನಿಮ್ಗೆ ಯಾವಾಗ ಅನಿಸ್ತು?
0: ಇದು ಒಂದು ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್. ನಾನು ಚಿಕ್ಕೋನಿಂದಾನು ನನಗೆ ಟೀಚಿಂಗ್ ಅಂದ್ರೆ ತುಂಬಾ ಪ್ಯಾಷನ್. ಲೈಕ್ ನಾನು 3-4 ಕ್ಲಾಸಿಂದಾನು ಟೀಚಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಆಗಿಂದ ಕೂಡ ನಾನು ಶಿಕ್ಷಕನಾಗಬೇಕು ಅನ್ನೋ ಒಂದು ಆಸೆಲ್ಲೇ ಬಂದೆ. ಈ ವಿಷಯ ಆ ವಿಷಯ ಅನ್ನೋ ತಾರತಮ್ಯ ಇಲ್ಲ, ನನಗೆ ಮುಖ್ಯವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಷ್ಟೆ, ನನಗೆ ಅದರಲ್ಲಿ ಒಂದು ಖುಷಿ ಸಿಗತ್ತೆ. ಸೊ ಹಾಗಾಗಿ ಅದು ಯೋಗ ಆಗಿರ್ಬೋದು, ಇಲ್ಲ ಚದುರಂಗ ಆಗಿರ್ಬೋದು, ಇಲ್ಲ ಗಣಿತ ಆಗಿರ್ಬೋದು, ಯಾವುದೇ ಆಗಿರ್ಲಿ ನನ್ಗೆ ಹೇಳ್ಕೊಡ್ಬೇಕು. ಸೊ ಅಷ್ಟೇ ನನಗೆ ಮುಖ್ಯ.
1: ನೀವೊಬ್ಬ ತರಬೇತುದಾರರಾಗಿ ಗಮನಿಸಿದಂತೆ ಟಾಪ್ ಚೆಸ್ ಪ್ಲೇಯರ್ ಇದಾರಲ್ಲ, ಈಗ ಗುಕೇಶ್ ಇರ್ಬೋದು, ಹಾಗೆ ಪ್ರಜ್ಞಾನಂದ ಅವರು, ಇವರ ಆಟದ ವೈಖರಿಯಲ್ಲಿ ವ್ಯತ್ಯಾಸ ಆಗುತ್ತ ಅಂದ್ರೆ, ಇಬ್ಬರ ಆಟದ ವೈಖರಿಯಲ್ಲಿ ಬೇರೆ ಬೇರೆ ಏನಾದ್ರೂ ವ್ಯತ್ಯಾಸ ಕಾಣಬಹುದಾ ಅಂತ?
0: ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಕ್ವಶನ್. ಸೊ ನಾವು ಗುಕೇಶ್ ನ ನಾವ್ ಯಾವಾಗ್ಲೂ ಏನಂತ ಹೇಳ್ತೀವಿ, ಅನಾಲಿಟಿಕಲ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ಪ್ರಜ್ಞಾನಂದನ ಇಂಟ್ಯೂಟಿವ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ನಾವು ಅನಾಲಿಟಿಕಲ್ ಅಂದ್ರೆ 23 ಇಲ್ಲ 33 ಇದೆ ಅಂದ್ರೆ ಅಲ್ಲಿವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ ಗುಕೇಶ್ ಅವರು. ಸೊ ಪ್ರಜ್ಞಾನಂದ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಗಟ್ ಫೀಲಿಂಗ್ ಅಂತ ಇರತ್ತೆ, ಎಲ್ಲೋ ಒಂದು ಅವ್ರ ಆಡಿರೋ ಎಕ್ಸ್ಪೀರಿಯನ್ಸ್ ಇಂದ ಈ ಮೂವ್ ಸರಿ ಅಂತ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ರೀಸನಿಂಗ್ ಇರಲ್ಲ ಹೇಗೆ ಏನು ಅಂತ. ಸೊ ಆ ರೀಸನಿಂಗ್ ಇಲ್ಲದೆ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ, ಆ ಗಟ್ ಫೀಲಿಂಗ್ ಇಂದ ಅವ್ರು ಹಾಡ್ತಾರೆ. ಸೊ ಆತರ ಮೂನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ, ಬಟ್ ಆದ್ರೂ ಬೆಸ್ಟ್ ಆಗಿರುತ್ತೆ. ಇವೆಲ್ಲ ಹೇಗ್ ಬರುತ್ತೆ, ಥ್ರೂ ಎಕ್ಸ್ಪೀರಿಯನ್ಸ್ ಬರುತ್ತೆ. ಕೆಲವೊಬ್ರು ಆ ಎಕ್ಸ್ಪೀರಿಯನ್ಸ್ ಗಿನ ಅನಾಲಿಟಿಕಲ್ ಗೆ ಸ್ಟ್ರಿಕ್ಟ್ ಆಗಿರ್ತಾರೆ. ಈಗ ನಾವು ಚೆಸ್ ಅಲ್ಲಿ ಹೇಳೋದಾದ್ರೆ ಮ್ಯಾಗ್ನಸ್ ಕಾರ್ಲ್ಸನ್ 15 ವರ್ಲ್ಡ್ಸ್ ನಂಬರ್ ಒನ್ ಪ್ಲೇಯರ್, ಬಟ್ ಅವ್ರನ್ನ ಅವರೇ ಕ್ಲೈಮ್ ಮಾಡ್ಕೊಂತಾರೆ ಈಸ್ ಅ ಇಂಟ್ಯೂಟಿವ್ ಪ್ಲೇಯರ್ ಅಂತ. ನಾವು ಲಾಜಿಕ್ ಆಗಿ ಥಿಂಕ್ ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಎಂಡ್ ಆಗತ್ತೆ, ಬಟ್ ಇಂಟ್ಯೂಷನ್ ಅನ್ನೋದು ಎಂಡ್ ಆಗಲ್ಲ. ಲಾಜಿಕ್ ಎಲ್ಲಿ ಎಂಡ್ ಆಗತ್ತೆ, ಇಂಟ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತೀವಿ. ಸೊ ಬಿಯಾಂಡ್ ಲಾಜಿಕಲ್ ಥಿಂಕಿಂಗ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ವಾಟ್ ಇಂಟ್ಯೂಷನ್ ಅಂತ. ಸೊ ಹಾಗಾಗಿ ನಮ್ಮ ಅಕಾಡೆಮಿಯಲ್ಲಿ ನಾವು ಎಲ್ಲಾ ಮಕ್ಕಳಿಗೂ ಚೆಸ್ ನ ಜೊತೆಗೆ ಇಂಟ್ಯೂಷನ್ ಕೂಡ ಟ್ರೈನ್ ಮಾಡ್ತೀವಿ. ಸೊ ಅವರು ಬಿಯಾಂಡ್ ಥಿಂಕ್ ಮಾಡಬೇಕು, ಲಾಜಿಕ್ ಆಗಿ ಥಿಂಕ್ ಮಾಡ್ತೀವಿ, ಒಂದು ಕ್ರಿಯೇಟ್ ಬೌಂಡ್ರಿ, ಒಂದು ಎಕ್ಸ್ಟೆಂಟ್ ಗೆ ಬೌಂಡ್ರಿ ಬಂದ್ಬಿಡತ್ತೆ. ಸೊ ಅದ್ರ ಮೇಲೆ ಹೋಗ್ಬೇಕು ಅಂದ್ರೆ ದಟ್ ಇಸ್ ವಾಟ್ ಇಂಟ್ಯೂಷನ್ ಅಂತ ಹೇಳ್ತೀವಿ. ಅದನ್ನೇ ಗಾಂಧಾರಿ ವಿದ್ಯೆ ಅಂತ, ದಿವ್ಯ ದೃಷ್ಟಿ ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲಿ ನಾವು ಲಾಜಿಕ್ ಎಂಡ್ ಆಗತ್ತೆ ಅದ್ರ ಮುಂದೆ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ.
1: 64 ಮನೆಗಳಲ್ಲಿ ಎಷ್ಟಂತ ಆಡ್ತಾರೆ ಅಂತ ಒಂದೊಂದ್ಸಲ ಬಹಳ ಜನ ಕೇಳ್ತಾರೆ, ಅದು ಏನು ಪ್ರತಿಯೊಂದು ಮೂನು ಹೊಸದೇ ಇರುತ್ತೆ ಬೇರೆ ಬೇರೆ ಆಟ ಆಡುವಾಗ.
0: ಚೆಸ್ ಅಲ್ಲಿ ಹೇಗಿದೆ ಅಂತ ಅಂದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದ್ರೆ ಭೂಮಿಯಲ್ಲಿ ಎಷ್ಟು ಆಟಮ್ಸ್ ಇದೆ ಅಷ್ಟು ಪಾಸಿಬಲ್ ವೇಸ್ ಇದೆ ಅಂತ ಹೇಳ್ತಾರೆ. ನಾವು ಚೆಸ್ ಅಲ್ಲಿ ಓಪನಿಂಗ್ ಲೆಕ್ಕ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ. ಇದಕ್ಕೊಂದು ಸಿಂಪಲ್ ಆಗಿ ಒಂದು ಕತೆ ಹೇಳೋದಾದ್ರೆ, ಒಬ್ಬ ರಾಜ ಇರ್ತಾನಂತೆ. ರಾಜ, ನೀನು ಒಂದು ಗೇಮ್ ನ ಕಂಡಿಡಬೇಕು, ಅದು ಹೇಗಿರ್ಬೇಕು ಅಂದ್ರೆ ನೀನ್ ಎಷ್ಟು ಆಲೋಚನೆ ಮಾಡಿದ್ರು ಇನ್ನೂ ಆಲೋಚನೆ ಮಾಡ್ಬೇಕು, ಅಷ್ಟು ದೀರ್ಘವಾಗಿರ್ಬೇಕು, ಆ ತರದ ಒಂದು ಕಂಡಿಡಿ ಅಂತ ಹೇಳ್ತಾರಂತೆ. ರಾಜ್ಯದ ಒಬ್ಬ ವ್ಯಕ್ತಿ ಕಂಡಿಡ್ದು ತಗೊಂಡ್ಬರ್ತಾನಂತೆ, 64 squares ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದಾದ್ಮೇಲೆ ನಿನಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನಂತೆ. ಏನು ಬೇಡ ಸ್ವಾಮಿ, ನನಗೆ ಜಸ್ಟ್ ಒಂದು ಬಾಕ್ಸ್ ನಲ್ಲಿ 2 ಕಾಳು ಕೊಡಿ, ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಹೋದಾಗ ಅದು 4 ಆಗ್ಬೇಕು, ಅದ್ ಮತ್ತಿನ್ನೊಂದಕ್ಕೆ ಹೋದಾಗ 8 ಆಗ್ಬೇಕು, ಹಾಕ್ ಕೊಡಿ ಸಾಕು, ಅಷ್ಟೇ ನಾನು ನಿನಗೆ ಬೇಕಾಗಿರೋದು, ನಾನೇನೋ ರಾಜ್ಯನೇ ಕೇಳ್ತೇನೋ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ಸರಿ ತಗೋ ಕೊಡ್ತೀನಿ ಅಂತ. ಹಾಗ್ ಮಾಡ್ತಾ ಹೋದಾಗ ಟ್ರಿಲಿಯನ್ಸ್ ಗಟ್ಲೆ ಅವನ ಸಂಪತ್ತನ್ನೆಲ್ಲಾ ಸುರಿದ್ರು ಕೂಡ 64 squares ಬರೋಷ್ಟರಲ್ಲಿ ಅದು ನಿಶ್ವರ ಆಗೋಗ್ಬಿಡತ್ತೆ,
1: ಮುಗ್ದೋಗ್ಬಿಡತ್ತೆ.
0: ಕಂಪ್ಲೀಟ್ ರಾಜ್ಯನೇ ಕೊಟ್ರು ಕೂಡ ಮುಗ್ದೋಗ್ಬಿಡುತ್ತೆ, ಸಾಲಲ್ಲ. ಅಂದ್ರೆ ಮಲ್ಟಿಪ್ಲಿಕೇಶನ್ ಆತರ ಆಗ್ತಾ, ಕಾಂಪೌಂಡಿಂಗ್ ಅಂತ ಹೇಳ್ತೀವಿ, ಆತರ ಆಗ್ತಾ ಹೋಗುತ್ತೆ. ಸೊ ಚೆಸ್ ನಾವು ಎಷ್ಟು ಥಿಂಕ್ ಮಾಡಿದ್ರು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ.
1: ವಿಶ್ವದ ನಂಬರ್ ಒನ್ ಆಟಗಾರರಾದ ಮ್ಯಾಗ್ನಸ್ ಕಾರ್ಲ್ಸನ್ ಅವರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅವರ ಆಟದ ವೈಖರಿ ಹೇಗೆ? ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಚೆಸ್ ಕಲ್ತರು,
0: 4 ವಯಸ್ಸಲ್ಲೇ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರ ಗೇಮ್ ಹೇಗಿದೆ ಅಂತ ಅಂದ್ರೆ ಪೂರ ಅಂದ್ರೆ ಒಂದು ಬ್ರಿಡ್ಜ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ 1 ನಿಮಿಷದಲ್ಲೂ ಕೂಡ ನಾವು ಗೇಮ್ ಅನ್ನ ಕಂಪ್ಲೀಟ್ ಮಾಡಬಹುದು. ನಮ್ಗೆ 1 ನಿಮಿಷ ಗೇಮ್ ಇರುತ್ತೆ, ನಿಮ್ಗೆ 1 ನಿಮಿಷ ಗೇಮ್ ಇರುತ್ತೆ, ಅದನ್ನ ಬುಲೆಟ್ ಅಂತ ಹೇಳ್ತೀವಿ. ಆ ಗೇಮ್ ಅಲ್ಲಿ ಕೂಡ ಅವ್ರು ಆಡುವಾಗ ಬೆಸ್ಟ್ ಮೂವ್ಸ್ ಅಂದ್ರೆ ಇಂಜಿನ್ ಮೂವ್ಸ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಮೂವ್ಸ್ ಅನ್ನೇ ಆಡ್ತಾರೆ. ಕಂಪ್ಯೂಟರ್ 1, 2, 3 ಇರುತ್ತೆ, ಆ ಮೂವ್ಸ್ ಅನ್ನೇ ಆಡ್ತೀವಿ. ಆಮೇಲೆ ಇನ್ನೊಂದು ಏನ್ ಕೇಳ್ಪಟ್ಟಿದ್ದೀನಿ ಅವ್ರ ಬಗ್ಗೆ ಅಂತ ಅಂದ್ರೆ, ಇಲ್ಲಿವರೆಗೂ ಟಾಪ್ ಪ್ಲೇಯರ್ಸ್ ಯಾರ್ಯಾರು ಇದಾರೆ ವರ್ಲ್ಡ್ ಅಲ್ಲಿ, ಅವ್ರ ಎಲ್ಲಾ ಟಾಪ್ ಗೇಮ್ಸ್ ಅವ್ರ ಮೆಮೊರೈಸ್ ಆಗಿದೆ ಅಂತೆ. ಯಾವುದೇ ಒಂದು ಪಜಲ್ ಕೊಟ್ರು ಇವರೇ ಆಡಿದರೆ, ಇದೇ ಟೈಮ್ ಅಲ್ಲಿ ಆಡಿದರೆ ಅಂತ ಹೇಳ್ತಾರೆ.
1: ಸೊ ಅಷ್ಟು
0: ಸ್ಮರಣ ಶಕ್ತಿ ಇದೆ ಅವ್ರಿಗೆ. ಸೊ ಹಾಗಾಗಿ ಅವರು ಸತತ 15 ವರ್ಷದಿಂದ ನಂಬರ್ 1 ವ್ಯಕ್ತಿ ಆಗಿದ್ದಾರೆ, ಅಗ್ರ ಆಟಗಾರರಾಗಿದ್ದಾರೆ. ನಮ್ಮಲ್ಲಿ 2 ವಿಷಯ ಇದೆ ಡಿಫರೆಂಟ್ ಆಗಿ, ಅಗ್ರ ಆಟಗಾರ ಬೇರೆ, ವಿಶ್ವ ಚಾಂಪಿಯನ್ ಬೇರೆ. ವಿಶ್ವ ಚಾಂಪಿಯನ್ ಬಂದು ನಮ್ಮ ಇಂಡಿಯಾದವರು ಗುಕೇಶ್ ಅವರು.
1: ಗುಕೇಶ್ ಅವರು
0: ಲಾಸ್ಟ್ ಟೈಮ್ ಇಂದ ಸತತ 15 ವರ್ಷದಿಂದ ಮ್ಯಾಗ್ನಸ್ ಕಾರ್ಲ್ಸನ್ ಅವರೇ

0: ವರ್ಲ್ಡ್ಸ್ ನಂಬರ್ ಒನ್
1: ಆ ಸ್ಥಾನವನ್ನ ತುಂಬಲಿಕ್ಕೆ
0: ಆಗ್ತಾ ಇಲ್ಲ. ಹಾಗಾಗಿ
1: ಇನ್ನು ನಮ್ಮ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್, 5 ಬಾರಿ ವಿಶ್ವ ಚಾಂಪಿಯನ್, ಚೆಸ್ ದಿಗ್ಗಜರಾದಂತ ವಿಶ್ವನಾಥ್ ಆನಂದ್ ಅವರನ್ನ ಮಾದರಿಯಾಗಿಟ್ಕೊಂಡು ನಮ್ಮ ಭಾರತದಲ್ಲಿ ಅನೇಕ ಚೆಸ್ ಪ್ರತಿಭೆಗಳು ಬೆಳಕಿಗೆ ಬಂದ್ರು. ಈಗ ಸದ್ಯ ನಮ್ಮ ಭಾರತದಲ್ಲಿ ಚೆಸ್ ಭವಿಷ್ಯ ಹೇಗಿದೆ?
0: ಚೆಸ್ ಭವಿಷ್ಯ ಅಂತಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಥ್ಯಾಂಕ್ ವಿಶ್ವನಾಥ್ ಅವರಿಗೆ, ತುಂಬಾ ಥ್ಯಾಂಕ್ ಹೇಳ್ಬೇಕು.
1: ತುಂಬಾ ಹಾಕಿಕೊಟ್ಟ ಬುನಾದಿ
0: ಬುನಾದಿ ಇದು. ಇನ್ನ ಹೇಳ್ಬೇಕು ಅಂದ್ರೆ ನಮ್ಮ ಭಾರತದ ಚೆಸ್ ನ ಗಾಡ್ ಫಾದರ್ ಅಂತ ಆದ್ರೂ ಹೇಳ್ಬೋದು, ಚೆಸ್ ನ ದೇವರು ಅಂತ ಬೇಕಾದ್ರೂ ಅವ್ರನ್ನ ಕರಿಬಹುದು.
1: ಸಚಿನ್
0: ಹೇಗೋ ಚೆಸ್ ಅಲ್ಲಿ ವಿಶ್ವನಾಥ್ ಆನಂದ್ ಅವರು ಹಾಗೆ. ನಮ್ಮ ಇಂಡಿಯಾದಲ್ಲಿ ನಮಗೆ ಜಸ್ಟ್ ಇನ್ನು ಅಷ್ಟು ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ಅಂದ್ರೆ ಅಷ್ಟು ಪ್ರಚಲಿತ ಆಗಿಲ್ಲ ಇನ್ನು. ನಮ್ಮಲ್ಲಿ ಇಂಡಿಯಾದಲ್ಲಿ 99 ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ ನಾವೀಗ ಗ್ರ್ಯಾಂಡ್ ಮಾಸ್ಟರ್ ಇದ್ರಲ್ಲಿ. ಅಷ್ಟು ಬೆಳವಣಿಗೆ ಆಗಿದೆ. ಅದು ಎಷ್ಟು ಲಾಸ್ಟ್ ಒಂದು 10 ವರ್ಷದ ಹಿಂದೆ ಇಷ್ಟು ಡೆವಲಪ್ ಆಗಿರೋದು, ಅದಕ್ಕಿಂತ ಮುಂಚೆ ಇಷ್ಟೊಂದು
1: ಇರಲಿಲ್ಲ.
0: ಈಗ ಹೇಗಾಗ್ತಿದೆ ಅಂತ ಅಂದ್ರೆ, ಭಾರತದಲ್ಲಿ 4 ವರ್ಷದ ಹುಡುಗರಿಗೂ ಕೂಡ ಕ್ರೀಡೆ ರೇಟಿಂಗ್ ಇದೆ.
1: ವಿಶೇಷ ಅಂತಂದ್ರೆ 4 ವರ್ಷದವರು 80 ವರ್ಷ
0: ಕೂಡ ಆಡ್ತಾರೆ. ಹೌದು, ಯಾವ ಗೇಮ್ ಅಲ್ಲೂ ಇಲ್ಲ. ನಮ್ಮ ಚೆಸ್ ಅಲ್ಲಿ ಹೇಗೆ ಅಂತ ಅಂದ್ರೆ, ಏಜ್ ಅನ್ನೋದು ಮ್ಯಾಟರೇ ಆಗಲ್ಲ. ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ, ನಮ್ಗೆ ಎಷ್ಟು ತಲೆ ಉಪಯೋಗಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ, ಬಿಟ್ರೆ ಬೇರೆ ಇನ್ಯಾವುದು ಮ್ಯಾಟರ್ ಆಗಲ್ಲ. ಯಾವುದೇ ಭೇದ ಭಾವ ಇಲ್ಲ ನಮ್ಮ ಚೆಸ್ ಅಲ್ಲಿ. ಅಂಡ್ ನಮ್ಮ ಚೆಸ್ ಅಲ್ಲಿ ಇನ್ನೊಂದೇನ್ ಹೇಳ್ತೀವಿ ಅಂದ್ರೆ, ಲಕ್ ಅನ್ನೋದು ವರ್ಕೇ ಆಗಲ್ಲ. ಕಂಪ್ಲೀಟ್ ನಾವು ಥಿಂಕ್ ಮಾಡ್ಬೇಕು, ನಾವು ಆಡ್ಬೇಕು.
1: ಕ್ಯಾಲ್ಕುಲೇಷನ್
0: ಅಷ್ಟೇ, ಲಕ್ ಅನ್ನೋದು ವರ್ಕೇ ಆಗಲ್ಲ ಚೆಸ್ ಅಲ್ಲಿ.
1: ಈಗ ಎಲ್ಲ ಆಟದ ತಾಯಿ ಯೋಗ ಅಂತ ಹೇಳ್ತಾರೆ.
0: ಹೌದು,
1: ಯೋಗ ನಿತ್ಯ ರೂಢಿಸಿಕೊಂಡ್ರೆ ಚೆಸ್ ಕ್ರೀಡೆಗೆ ಸಹಾಯಕಾರಿ ಆಗಬಲ್ಲದ ನಿಮ್ಮ ದೃಷ್ಟಿಯಲ್ಲಿ?
0: 100% ಅದಕ್ಕೆ ಯಾವುದೇ ಡೌಟ್ ಇಲ್ಲ.
1: ಹೇಳ್ತೀರಿ
0: ಚೆಸ್ ಅನ್ನೋದು ಮೈಂಡ್ ಗೇಮ್ ಅಂತ ಅಷ್ಟೇ ಹೇಳ್ತೀವಿ. ಬಟ್ ಮೈಂಡ್ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಫಿಸಿಕಲಿ ಕೂಡ ನಾವು ಫಿಟ್ ಆಗಿರ್ಬೇಕು. ಸೊ ನಾವು ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು ಅಂದಾಗ ಯೋಗ ಅನ್ನೋದು ಮೈಂಡ್ಗೂ ಹೆಲ್ಪ್ ಆಗತ್ತೆ, ಫಿಸಿಕಲ್ಗೂ ಹೆಲ್ಪ್ ಆಗತ್ತೆ. ಸೊ ನಾವು ಮೈಂಡ್ ನ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ನಾವು ತಗೊಂಡು ಹೋಗ್ಬೋದು. ಅದನ್ನ ಸಾಧನೆ ಮಾಡಬೇಕು ಅಂದ್ರೆ ನಮ್ಗೆ ಯೋಗ ಹೆಲ್ಪ್ ಆಗತ್ತೆ. ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಗುಕೇಶ್ ಅವ್ರ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅವ್ರ ಹಾರ್ಟ್ ಬೀಟ್ ಎಲ್ಲರೂ ಸರ್ಪ್ರೈಸ್ ಆದ್ರು. ಎಲ್ಲರ ಹಾರ್ಟ್ ಬೀಟು ಇಟ್ಸ್ ಲೈಕ್ 80s 90s ಇರತ್ತೆ, ಬಟ್ ಗುಕೇಶ್ ಅವ್ರದ್ದು ಮಾತ್ರ 60 65. ಅಂತ ಡಿಫಿಕಲ್ಟ್ ಸಿಚುಯೇಷನ್ ಅಲ್ಲಿ ಕೂಡ ಅವರ ಹಾರ್ಟ್ ಬೀಟ್ 60 ಇತ್ತು. ಸೊ ಅದನ್ನ ಸಾಧನೆ
1: ಮಾಡಬೇಕು.
0: ಹೌದೌದೌದು, ನಮ್ಮ ಹಾರ್ಟ್ ಬೀಟೇ ಜಾಸ್ತಿ ಆಗತ್ತೆ. ಅಂತದ್ರಲ್ಲಿ ಆ ಸ್ಥಿತಿಯಲ್ಲೂ ಕೂಡ ಅವ್ರ ಹಾರ್ಟ್ ಬೀಟ್ ಕಮ್ಮಿ ಇದೆ. ಯಾವುದೇ ಸಿಚುಯೇಷನ್ ಅಲ್ಲಿ ನೀವು ನೋಡಿ ಗುಕೇಶ್ ಅವ್ರನ್ನ, ತಾಳ್ಮೆ, ಅವರ ಸಹನೆ ಹೇಗಿರತ್ತೆ, ಅದೆಲ್ಲದಕ್ಕೂ ಕಾರಣ ಯೋಗ. ಅವರೇ ಹೇಳಿದ್ದಾರೆ ಈ ಮಾತನ್ನ. ಅದ್ರ ಜೊತೆಯಲ್ಲಿ ಮ್ಯಾಗ್ನಸ್ ಕೂಡ ಹೇಳ್ತಾರೆ, ಯೋಗ ತುಂಬಾ ಹೆಲ್ಪ್ ಆಗತ್ತೆ.
1: ಮ್ಯಾಗ್ನಸ್
0: ಕೂಡ ಮೆಡಿಟೇಷನ್, ಪ್ರಾಣಾಯಾಮ ಅದೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ.
1: ಒಂದು ಕಡೆ ಕುತ್ಕೊಂಡು ಆಡೋ ಅಂತ ಗೇಮ್ ಆಗಿರೋದ್ರಿಂದ ಮನಸ್ಸು ಒಂಥರ ಚಂಚಲ ಇರುತ್ತೆ. ಒಂದ್ ಕಡೆ ಕುತ್ಕೊಳ್ಳಲ್ಲ ಮಕ್ಕಳು, ಅಂತವರಿಗೆ ಕುಂದರಿಸಿ ಆಡೋದ್ರಿಂದ ಎಜುಕೇಶನ್ಗೂ ಬಹಳ ಹೆಲ್ಪ್ ಆಗುತ್ತೆ. ಓದ್ತಾ ಒಂದ್ ಕಡೆ ಕುತ್ಕೋಬಹುದು.
0: 100% ನಾವು ಚೆಸ್ ಆಗ್ಲಿ ಯೋಗ ಆಗ್ಲಿ ಇವೆರಡು ಮನಸ್ಸಿನ ಮೇಲೆ ದೇಹದ ಮೇಲೆ ತುಂಬಾ ಎಫೆಕ್ಟಿವ್ ಆಗಿ ಪ್ರಭಾವ ಬೀರೋ ಅಂತ ವಿಷಯಗಳು. ಇವೆರಡನ್ನ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಆಟೋಮೆಟಿಕಲಿ ಅವ್ರ ಜೀವನದಲ್ಲಾಗ್ಲಿ ಎಜುಕೇಶನ್ ಆಗ್ಲಿ ಬೇರೆ ನೀವು ಯಾವುದೇ ವಿಷಯ ತಗೊಂಡ್ರು ಅವೆಲ್ಲಾದ್ರಲ್ಲೂ ಅವ್ರು ಎಕ್ಸೆಲ್ ಆಗ್ತಾರೆ. ಎಲ್ಲಾದ್ರಲ್ಲೂ ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಇವೆರಡೂ ಹೆಲ್ಪ್ ಆಗತ್ತೆ.
1: ಧನಾತ್ಮಕ ಚಿಂತನೆ.
0: ಹೌದು,
1: ಅದು ಈಗಿನ ಜನರೇಷನ್ ಅಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ.
0: ಹೌದು,
1: ಯೋಗ ಮತ್ತು ಚೆಸ್
0: ತುಂಬಾ ಹೆಲ್ಪ್ ಆಗತ್ತೆ. ಅದ್ರಲ್ಲೂ ಈಗ AI ವರ್ಲ್ಡ್ ಅಲ್ಲಿ ತುಂಬಾ ವೀಕ್ ಆಗ್ತಾ ಇದೆ ಮನಸ್ಸು, ಯಾಕೆಂದ್ರೆ ಎಲ್ಲದಕ್ಕೂ ಅದ್ರ ಮೇಲೆ ಡಿಪೆಂಡೆನ್ಸಿ ತೋರಿಸ್ತಾ ಇದೀವಿ. ಯೋಗ ಮತ್ತೆ ಚೆಸ್ ಇವೆರಡನ್ನು ಇನ್ಕಲ್ಕೇಟ್ ಮಾಡ್ಕೊಳೋದ್ರಿಂದ ಅವರಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಅವ್ರ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ ನಾವು ಒಂದು AI ನ ಎದುರಿಸಬೇಕು, ಅದ್ರ ಲೆವೆಲ್ ನಾವು ಹೋಗ್ಬೇಕು ಅಂತ ಅಂದ್ರೆ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಅದು ನಮ್ಮ ಮನಸ್ಸನ್ನು ತುಂಬಾ ಈಸಿಯಾಗಿ ಕುಗ್ಗಿಸುತ್ತೆ. ಸೊ ಅದಕ್ಕಾಗಿ ಯೋಗ ಮತ್ತೆ ಚೆಸ್ ತುಂಬಾ ಹೆಲ್ಪ್ ಆಗತ್ತೆ.
1: ನೀವು ಯೋಗದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಿರಿ ಅಂತ ಕೇಳ್ಪಟ್ಟೆ, ಹೇಗೆ ಆಯ್ತದು?
0: ನಮ್ಮಲ್ಲಿ ಇಂಡಿವಿಜುವಲ್ ರೆಕಾರ್ಡ್ಸ್ ಅಂತ ಇರುತ್ತೆ ಮತ್ತೆ ಗ್ರೂಪ್ ರೆಕಾರ್ಡ್ಸ್ ಅಂತ ಇರುತ್ತೆ. ನಂದು ಇಲ್ಲಿವರೆಗೂ 8 ರೆಕಾರ್ಡ್ಸ್ ಆಗಿದೆ, ಬಟ್ ಎಲ್ಲವೂ ಗ್ರೂಪ್ ರೆಕಾರ್ಡ್ಸ್ ಅಲ್ಲಿ. ಅಂದ್ರೆ ಇಬ್ರು ಒಂದಾಗಿ ಒಂದು ಆಸನ ಮಾಡುವಂತದ್ದು, ವೀರಭದ್ರಾಸನ ಬಂದ್ಬಿಟ್ಟು 1,000 ಜನ ಒಟ್ಟಿಗೆ ಮಾಡುವಂತದ್ದು, ಧನುರಾಸನ ಅಂತ ಮಾಡಿದ್ವಿ ಅದ್ರಲ್ಲಿ 100 ಜನ ಮಾಡಿದ್ವಿ, 100 ಜನ ಒಟ್ಟಿಗೆ ತುಂಬಾ ಸಮಯ ಒಂದು ಕಡೆ ಹೋಲ್ಡ್ ಮಾಡುವಂತದ್ದು. ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋದು. ಗ್ರೂಪ್ ರೆಕಾರ್ಡ್ಸ್ ಅಲ್ಲಿ 8 ಆಗಿದೆ. ಯೋಗ ಅಂದ್ರೆ ಎಲ್ಲರೂ ಏನಂತ ಹೇಳ್ತಾರೆ, ಬರೀ ಆಸನ ಮಾಡೋದು ಅಂತ ಹೇಳ್ತಾರೆ. ನಾನು ಹೇಳ್ಕೊಡೋದು ಏನು ಅಂದ್ರೆ, ಯೋಗ ಮಾನಸಿಕವಾಗಿ ತುಂಬಾ ಹೆಲ್ಪ್ ಆಗತ್ತೆ. ತುಂಬಾ ಪ್ರಾಬ್ಲಮ್ ಇರೋದು ನಿದ್ದೆ ಬರ್ತಾ ಇಲ್ಲ ಅವ್ರಿಗೆಲ್ಲ. ಜಸ್ಟ್ 1-2 ದಿನ 3 ದಿನ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೇನೆ ಅವ್ರಿಗೆ ನಿದ್ದೆ ಸಮಸ್ಯೆಗಳೆಲ್ಲ ಹೋಗಿದೆ. ಅದಕ್ಕಿಂತ ಮುಖ್ಯವಾಗಿ ಈಗಿನ ಮಕ್ಕಳಿಗೆ ಆಫ್ಟರ್ ಕೋವಿಡ್ ಎಲ್ಲ ಹೈಪರ್ ಆಕ್ಟಿವಿಟಿ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಅವರೆಲ್ಲರಿಗೂ ಯೋಗ ತುಂಬಾ ಒಳ್ಳೆ ಸಾಧನವಾಗಿ ಹೆಲ್ಪ್ ಆಗತ್ತೆ. ಅವ್ರನ್ನ ಅವ್ರು ಬದಲಾಯಿಸ್ಕೋಬೇಕು, ಇಲ್ಲ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು. ಈಗ ರೀಲ್ಸ್ ಎಲ್ಲ ಬಂದ್ಬಿಟ್ಟು ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಆ ಎಲ್ಲಾ ವಿಷಯಗಳಲ್ಲೂ ಯೋಗ ಮತ್ತೆ ಚೆಸ್ ತುಂಬಾ

0: ಒಳ್ಳೆ ಸಾಧನೆ ಆಗಿ ಹೆಲ್ಪ್ ಆಗ್ತಾ ಇದೆ ಮಕ್ಕಳಿಗೆ.
1: ಈಗಿನ ಜನರೇಷನ್ ಶಾರ್ಟ್ ವೇ ಹುಡುಕ್ತಾ ಇರ್ತಾರೆ,
0: ತುಂಬಾ ಶಾರ್ಟ್ ವೇ ಹುಡುಕ್ತಾ ಇದೆ.
1: ಸೊ ಅವರಿಗೆ ಸ್ವಲ್ಪ ನಿಧಾನತೆಯನ್ನ ಕಲಿಸಬೇಕಂತಂದ್ರೆ ಯೋಗ ಬಹಳ ಉಪಕಾರಿ ಅಂತ ಹೇಳ್ಬೋದು.
0: ತುಂಬಾ ತುಂಬಾ ಅದು ಮೊದಲನೇ ಸ್ಥಾನನೇ ಪಡೆಯುತ್ತೆ ಅಂತ ಹೇಳ್ಬೋದು.
1: ಇತ್ತೀಚೆಗೆ ಯುವ ಸಮೂಹ ಮಾನಸಿಕ ಒತ್ತಡ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಮನಸ್ಸನ್ನ ಹೇಗೆ ಸಮಚಿತ್ತತೆಗೆ ತಂದ್ಕೋಬಹುದು ಅವರು ಅಂತ?
0: ಮನಸ್ಸನ್ನ ಹಿಡಿಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹಿಡಿಯೋದಕ್ಕಾಗಲ್ಲ, ಅದಕ್ಕೆ ಯಾವುದೇ ರೂಪ ಆಕಾರ ಏನೂ ಇರಲ್ಲ. ಅದನ್ನ ನಾವ್ ಹಿಡಿಬೇಕು ಅಂದ್ರೆ ಉಸಿರಾಟದಿಂದನೇ ನಾವ್ ಹಿಡಿಯೋದಕ್ಕೆ ಸಾಧ್ಯ. ನಾವ್ ಯೋಗಾಭ್ಯಾಸದಲ್ಲಿ ಕೂಡ ಆಸನ ಆದ್ಮೇಲೆ ಪ್ರಾಣಾಯಾಮ, ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ, ಅದಾದ್ಮೇಲೆ ಧಾರಣ, ಅದಾದ್ಮೇಲೆ ಧ್ಯಾನ ಇಟ್ಟಿದ್ದಾರೆ
1: ಅಷ್ಟಾಂಗ ಯೋಗ.
0: ಅಷ್ಟಾಂಗ ಯೋಗದಲ್ಲಿ ಅಂದ್ರೆ ನಾವು ಫಸ್ಟ್ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ಮನಸ್ಸನ್ನೋದು ತುಂಬಾ ಚಂಚಲ. ಅದನ್ನ ನಾವು ಹಿಡಿದಿಟ್ಕೋಬೇಕು ಅಂದ್ರೆ ನಾವು ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ರೆ ಮಾತ್ರ ನಾವು ಮನಸ್ಸನ್ನ ಹಿಡಿಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದು ನಮ್ಮನ್ನ ಹೇಗ್ ಬೇಕಾದ್ರೂ ದಾರಿ ತಪ್ಪಿಸುತ್ತೆ. ನಾವು ಡೈರೆಕ್ಟ್ ಆಗಿ ಮನಸ್ಸನ್ನ ಹಿಡಿಯೋದಕ್ಕೂ ಆಗಲ್ಲ. ಅದ್ರ ಜೊತೆಲಿ ನಾವು ಉಸಿರಾಟವನ್ನ ಕಂಟ್ರೋಲ್ ಮಾಡಬೇಕು. ನಾವು ಉಸಿರಾಟ ಮತ್ತೆ ದೇಹ ಎರಡು ಒಂದಾದಾಗ ಪಂಚೇಂದ್ರಿಯಗಳು ಆಕ್ಟಿವ್ ಆಗತ್ತೆ. ಇವು ಮೂರನ್ನು ನಾವೇನಾದ್ರೂ ದಾರಿಗೆ ತಂದ್ರೆ ಆಗ ನಾವು ಮನಸ್ಸಿನ ಹಿಡಿಯೋದಕ್ಕೆ ಸಾಧ್ಯ. ಇದನ್ನ ದಿನನಿತ್ಯದಲ್ಲಿ ನಾವ್ ಹೇಗೆ ನೋಡಬಹುದು, ಇಷ್ಟೆಲ್ಲ ತಿಳ್ಕೊಳೋದು ನಮಗೆ ಕಷ್ಟ, ನಾವು ಹೇಗ್ ಮಾಡಬಹುದು ಅಂದ್ರೆ, ನೀವು ದಿನ ನೀವು ಉಸಿರಾಟದ ಮೇಲೆ ಒಂದು 10 ನಿಮಿಷ ಗಮನ ಕೊಡಿ. ಅಂದ್ರೆ ಏನು ಬೇರೆ ರೀತಿ ಉಸಿರಾಟ ಆಡ್ಬೇಕು ಅಂತ ಅಲ್ಲ, ನೀವು ಆಳು ಉಸಿರಾಟದ ಮೇಲೆ ನೀವು ಗಮನ ಕೊಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನನ್ನ ಬಗ್ಗೆ ನಾನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಮನಸ್ಸಿಗೆ ಅರ್ಥ ಆಗತ್ತೆ. ಸೊ ಆಗ ಅದನ್ನ ಹಾಗೆಯೇ ಸಮಾಧಾನ. ಇವಾಗ ನಾವು ಏನೇ ಒಂದು ಕೆಲಸ ಮಾಡುವಾಗ ಸುಮ್ನೆ ಮಾಡೋದಕ್ಕೂ ಅದ್ರ ಮೇಲೆ ಗಮನ ಇಟ್ಟು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಅದ್ರ ಮೇಲೆ ನಾವು ಗಮನ ಇಟ್ಟು ಮಾಡಿದಾಗ ಆಟೋಮೆಟಿಕ್ ಆಗಿ ಮನಸ್ಸು ಶಾಂತವಾಗಿ ಆ ಶಾಂತತೆಯಿಂದ ನಾವು ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ ಇಂಪ್ರೂವ್ ಆಗ್ತಾ ಬರ್ತಾ ಹೋಗುತ್ತೆ. ಈಗಿನ ಪೇರೆಂಟ್ಸ್ ಗೆ ಏನೇ ಹೇಳ್ತಾ ಬರ್ತೀನಿ ಅಂದ್ರೆ, ಸುಮ್ನೆ ಏನೋ ಒಂದು ಹಾಬಿಗೆ ಒಂದೊಂದ್ ದಿನಕ್ಕೂ ಒಂದೊಂದು ಹಾಬಿ ಚೇಂಜ್ ಮಾಡೋದ್ರ ಬದಲು ಒಂದು ಫಿಸಿಕಲ್ ಆಕ್ಟಿವಿಟಿ, ಒಂದು ಮೆಂಟಲ್ ಆಕ್ಟಿವಿಟಿನ ಲಾಂಗ್ ರನ್ ಅಲ್ಲಿ ಅವ್ರನ್ನ ಕಳಿಸಿದಾಗ, ಪಾರ್ಟಿಸಿಪೇಟ್ ಮಾಡಿದಾಗ, ಏನೋ 1ನೇ ಕ್ಲಾಸ್ ಇಂದ ಒಂದು 10ನೇ ಕ್ಲಾಸ್ವರೆಗೂ 12ನೇ ಕ್ಲಾಸ್ವರೆಗೂ ಅವ್ರನ್ನ ಕಳಿಸಿದಾಗ ಅವ್ರಿಗೆ ಈ ತರ ಡಿಸ್ಟ್ರಾಕ್ಷನ್ ಅನ್ನೋದೇ ಕಮ್ಮಿ ಆಗತ್ತೆ. ಅಂಡ್ ಅವ್ರಿಗೆ ಡೈವರ್ಸಿಫೈಡ್ ತುಂಬಾ ತೋರಿಸಿದಾಗ ಏನಾಗುತ್ತೆ, ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಪೇರೆಂಟ್ಸ್ ಏನಿದ್ದಾರೆ, 3 ತಿಂಗಳು ಚೆಸ್ಗೆ ಹಾಕ್ತಾರೆ, 3 ತಿಂಗಳು ಫುಟ್ಬಾಲ್ಗೆ ಹಾಕ್ತಾರೆ, 3 ತಿಂಗಳು ಇದಕ್ಕೆ ಹಾಕ್ತಾರೆ. ಆಗ ಏನಾಗತ್ತೆ, ಅವ್ರಿಗೆ ಗೊತ್ತಾಗಲ್ಲ ಯಾವ್ದು ತಗೋಬೇಕು, ಎಲ್ಲಾನೂ ಸರಿ ಅನ್ಸುತ್ತೆ, ಅಟ್ ದ ಸೇಮ್ ಟೈಮ್ ಎಲ್ಲಾನು ತಪ್ಪು ಅನ್ಸುತ್ತೆ. ಒಂದನ್ ಮಾಡು, ಸತತವಾಗಿ ಮಾಡು, ಒಂದ್ 10 ವರ್ಷ 15 ವರ್ಷ ಸತತವಾಗಿ ಮಾಡಿದಾಗ 100% ಆ ವಿಷಯದಲ್ಲಿ ಉತ್ತೀರ್ಣನಾಗ್ತೀಯ, ಆ ವಿಷಯದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಲ್ತೀಯ. ನಾವು ಒಂದೊಂದ್ ತಿಂಗಳು ಒಂದೊಂದೊಂದ್ ಪ್ರಯತ್ನ ಪಟ್ಟಾಗ ಅದ ಆಗಲ್ಲ, ತುಂಬಾ ಕಷ್ಟ.
1: ಈಗಿನ ಪೇರೆಂಟ್ಸ್ ಕೂಡ ಧಾವಂತದ ಒಂದು ನಡಿಗೆಯನ್ನ ಮಾಡ್ತಾ ಇದ್ದಾರೆ, ಕ್ಲಾಸಿಗೆ ಹಾಕಿದ ಕೂಡಲೇ ಒಂದೇ ತಿಂಗಳಲ್ಲಿ ರಿಸಲ್ಟ್ ಬೇಕು ನಮಗೆ. ಈಗ ಚೆಸ್ ಅಷ್ಟೇ ಅಲ್ಲ, ಡ್ಯಾನ್ಸ್ ವೇದಿಕೆ ಬೇಕು, ಅಲ್ಲಿ ಪ್ರೈಸ್ ತಗೋಬೇಕು.
0: ಬಟ್ ನಾವು ಭರತನಾಟ್ಯಂ ಆಗಿರ್ಬೋದು, ಯಾವ್ದೇ ಒಂದು ಕ್ಲಾಸಿಕಲ್ ಇದನ್ನ ನೋಡಿ, ಅವರು 10 ವರ್ಷ 10ವರ್ಷ 20 ವರ್ಷದವರೆಗೂ ಸಾಧನೆ ಮಾಡಿರ್ತಾರೆ. ಅಂಡ್ ನಾವೆಲ್ಲ ಗುಕೇಶು ಮತ್ತೆ ಪ್ರಜ್ಞಾನಂದನ ನೋಡ್ಬಿಟ್ಟು ನಾವು ನಮ್ಮಗನು ಆ ತರ ಆಗ್ಬೇಕು ಅಂತ ಅಂದ್ಕೊಂತೀವಿ. ಹಾಗೆ ಅಂದ್ಕೊಳ್ಳೋದು ತಪ್ಪಲ್ಲ, ಬಟ್ ಅವ್ರ ಹಿಂದೆ ಇರೋ ಶ್ರಮನು ನಾವು ಗಮನಿಸಬೇಕಾಗುತ್ತೆ.
1: 17 ವರ್ಷದಿಂದ ಅವರು ಶ್ರಮ ಹಾಕಿರ್ತಾರೆ,
0: ಬೆಳಿಗ್ಗೆಯಿಂದ ಸಂಜೆವರೆಗೂ ಚೆಸ್ಸೇ ಆಡ್ತಿರ್ತಾರೆ. ರಮೇಶ್ ಅರ್ಬಿ ಅವ್ರು ಹೇಳ್ತಾರೆ, ಪ್ರಜ್ಞಾನಂದ ಮತ್ತೆ ವೈಶಾಲಿ ಅವ್ರ 18ನೇ ವಯಸ್ಸಿಗೆ ಬರೋವರೆಗೂ ಮೊಬೈಲೇ ಕೊಟ್ಟಿಲ್ವಂತೆ ಅವ್ರಿಗೆ. ಅಂಡ್ ಗುಕೇಶ್ ಅವ್ರಿಗೆ ಈಗ್ಲೂ ಕೂಡ ಅವ್ರು ಹೇಳ್ತಾರೆ ಸೋಶಿಯಲ್ ಮೀಡಿಯಾ ಟೈಮ್ ಅನ್ನೋದೇ ಇಲ್ಲ. ಸೊ ನಾವು ಸೋಶಿಯಲ್ ಮೀಡಿಯಾ ಇಟ್ಕೊಂಡು ಇದೆಲ್ಲ ಮಾಡ್ಕೊಂಡು ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಹೇಗ್ ಸಾಧ್ಯ? ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿ ಇದೀವಿ.
1: ನೀವು ಎಲ್ಲ ಹೇಳ್ತೀರಿ ಮರ್ಮ ಚಿಕಿತ್ಸೆ, ಗಾಂಧಾರಿ, ನಾಡಿ ವಿದ್ಯೆ ಅಂತ, ಇದಕ್ಕೊಂದು ವೈಜ್ಞಾನಿಕ ತಳಹದಿ ಇದೆ?
0: ಎಲ್ಲಾ ವಿಷಯಕ್ಕೂ 100% ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದಿದೆ. ಅದನ್ನ ಪ್ರೂವ್ ಮಾಡಬೇಕು ಅಂತ ಅಂದಾಗ ಒಂದು ಚಿಕ್ಕ ರಿಸರ್ಚ್ ಮಾಡಬೇಕು ಅಂತ ಅಂದ್ರು ಕೂಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ತುಂಬಾ ಸಮಯ ಬೇಕಾಗತ್ತೆ. ಅಂಡ್ ನಮ್ಮ ಭಾರತದ ಜ್ಞಾನ ಹೇಗೆ ಅಂದ್ರೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಿ ಮಾಡಿದ್ದಂತದ್ದು. ಈಗ ಮರ್ಮ ಒಂದ್ ಬಾಡಿಗೆ ಒಂದ್ ರೀತಿ ವರ್ಕ್ ಆಗಿದ್ರೆ ಇನ್ನೊಂದ್ ಬಾಡಿಗೆ ಇನ್ನೊಂದ್ ರೀತಿ ವರ್ಕ್ ಆಗತ್ತೆ. ಇಂಗ್ಲಿಷ್ ಮೆಡಿಸಿನ್ ಆಗಿ ಜನರಲೈಸ್ಡ್, ನೀವ್ ಎಲ್ಲಾರ್ಗೂ ಇದನ್ ಕೊಡಿ ಈ ತರ ಹಾಗಾಗ್ಬಿಡತ್ತೆ. ಬಟ್ ನಮ್ ಯೋಗ ಹಾಗಲ್ಲ, ನೀವು ಒಬ್ಬೊಬ್ರಿಗೂ ಒಂದೊಂದ್ ರೀತಿ ಹೇಳ್ಕೊಡ್ಬೋದು, ಜನರಲೈಸ್ ಆಗೂ ಹೇಳ್ಕೊಡ್ಬೋದು, ಸ್ಪೆಸಿಫಿಕ್ ಆಗೂ ಹೇಳ್ಕೊಡ್ಬೋದು. ಮರ್ಮ ಕಲೆ ಕೂಡ ಅಷ್ಟೇ, ಸ್ಪೆಸಿಫಿಕ್ ಆಗಿ ಹೆಲ್ತ್ ಇಶ್ಯೂಸ್ ಗೆ ಅಂತಾನು ನಾವು ವರ್ಕ್ ಮಾಡಬಹುದು, ಇಲ್ಲ ಅದನ್ನ ಒಂದು ಸ್ಕಿಲ್ ಆಗಿ ಯೂಸ್ ಮಾಡ್ಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಅನ್ನೋ ರೀತಿಯಲ್ಲೂ ನಾವು ಯೂಸ್ ಮಾಡ್ಕೋಬಹುದು. ಬಟ್ ನಾನ್ ಕಲ್ತಿರೋದು ನಮ್ಮ ಗುರುಗಳಿಂದ ಬರೀ ಆರೋಗ್ಯ ಸಮಸ್ಯೆಗಳಿಗೆ ಅದನ್ನ ನಾವು ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ. ಸೊ ಆ ರೀತಿ ವಿಷಯನ ನಾನು ಕಲ್ತಿದ್ದು. ಮರ್ಮ ಚಿಕಿತ್ಸೆ ಇವೆಲ್ಲ ಹೇಗೆ ಅಂತ ಅಂದ್ರೆ, ರಕ್ತ ಸಂಚಲನ ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗತ್ತೆ, ಅದನ್ನ ಆಗ್ಲೇ ವೇದ ಉಪನಿಷತ್ತುಗಳಲ್ಲಿ ಬರೆದಿದ್ದಾರೆ. ಉಪವೇದವಾದ ಆಯುರ್ವೇದದಲ್ಲೇನೆ ಮೆನ್ಷನ್ ಆಗಿದೆ ಎಲ್ಲೆಲ್ಲಿ ನಮಗೆ ಬ್ಲಾಕೇಜಸ್ ಬರುತ್ತೆ ಏನು ಅಂತ. ಆ ಬ್ಲಾಕೇಜಸ್ ಆಗಿರೋ ಪಾಯಿಂಟ್ಸ್ ಅಲ್ಲಿ ನಾವು ಸ್ವಲ್ಪ ಟ್ಯಾಪಿಂಗ್ ಮಾಡ್ತೀವಿ, ಅದರಿಂದ ಏನಾಗುತ್ತೆ, ಪ್ರಾಣ ಸಂಚಲನೆ ಚೆನ್ನಾಗಿ. ಸೊ ಪ್ರಾಣ ಸಂಚಲನೆ ಅನ್ನೋದೊಂದು ಚೆನ್ನಾಗಿ ಆಗ್ತಿದೆ ಅಂದಾಗ ಆಟೋಮೆಟಿಕ್ ಆಗಿ ನಮ್ಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗತ್ತೆ. ಅದು ಒಂದೇ ದಿನದಲ್ಲಿ ಆಗತ್ತಾ? ಆಗಲ್ಲ. ಯಾವುದೇ ಮೆಡಿಸಿನ್ ಆಗ್ಲಿ, ಯಾವುದೇ ವಿಷಯ ಆಗ್ಲಿ, ಒಂದ್ ದಿನದಲ್ಲಿ ಆಗತ್ತೆ ಅನ್ನೋದು ಅದು ಸೈಡ್ ಎಫೆಕ್ಟ್ ಗೆ ಬರುತ್ತೆ. ಇವೆಲ್ಲ ಏನು ನಿಧಾನವಾಗಿ ಆಗತ್ತೆ ಅಂದ್ರೆ ಅವತ್ತಿನ ದಿನ ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ.
1: ಮೂಲವನ್ನ ಹೊಕ್ಕು,
0: ಹೌದು,
1: ಅಲ್ಲಿಂದ ಸಮಸ್ಯೆಗೆ ಪರಿಹಾರ
0: ಸಿಗುತ್ತೆ. ಸೊ ಹಾಗಾಗಿ ಒಂದ್ ವಾರ 10 ದಿನ ಟೈಮ್ ಹಿಡಿಯುತ್ತೆ.

0: ಮರ್ಮ ಚಿಕಿತ್ಸೆಯಲ್ಲೂ ಕೂಡ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗತ್ತೆ, ಬಟ್ ಅದು ಸಂಪೂರ್ಣ ಹೋಗ್ಬೇಕು ಅಂತ ಅಂದಾಗ ಒಂದ್ ವಾರ 10 ದಿನ ನಾವು ಅದನ್ನ ತಗೋಬೇಕಾಗತ್ತೆ.
1: ಕೊನೆಯದಾಗಿ ಚೆಸ್ ಕುರಿತಾದ ಒಂದು ಪ್ರಶ್ನೆ ಸುಮನ್ ಅವರೇ, ಆಸಕ್ತಿಯಿಂದ ಚೆಸ್ ಕಲಿಬೇಕು ಅನ್ನೋರಿಗೆ ಚೆಸ್ ನಿಂದ ಏನ್ ಲಾಭ ಇದೆ? ಯಾಕಂದ್ರೆ ಚದುರಂಗ ಆಯ್ಕೆ ಮಾಡಿಕೊಂಡ್ರೆ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತಾ?
0: ತುಂಬಾ
1: ಬೆನಿಫಿಟ್ ಕೇಳ್ತಾರೆ ಈಗ ಯಾರೇ ಪಾಲಕರಾದ್ರೂ, ಓಕೆ ಇದ್ರಲ್ಲಿ ಕಲಿಸ್ತಾ ಇದೀವಿ ಅಂತಂದ್ರೆ ಮುಂದೆ ಏನು ಭವಿಷ್ಯಕ್ಕೆ ಏನಾದ್ರೂ ಉಪಯೋಗ ಆಗುತ್ತಾ? ಇಲ್ಲ ಬೇಡ ಇಂಜಿನಿಯರಿಂಗ್ ಡಾಕ್ಟರ್ ಮಾಡು ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ ಅಂತ?
0: ಹೌದೌದು, ಫಸ್ಟ್ ಗೆ ಒಂದು ತಿಂಗಳಲ್ಲಿ ನೀವೇನ್ ಗಮನಿಸಬಹುದು ಅಂದ್ರೆ, ನಾವೆಲ್ಲರೂ ಏನೋ ಒಂದು ಸಮಸ್ಯೆ ಬಂದ್ರೆ ಇಷ್ಟೇ ಹೀಗೆ ಅಂತ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ. ನಾವು ಚೆಸ್ ಅಲ್ಲಿ ಫಸ್ಟ್ ಕಲಿಯೋದೇ ಆ ಬಿಯಾಂಡ್ ಬೌಂಡರಿ, ಆ ಸಮಸ್ಯೆನ ಮೀರಿ ಆಲೋಚನೆ ಮಾಡೋದು ಹೇಗೆ. ಇವಾಗ ಏನೋ ಒಂದು ಸಿಚುಯೇಷನ್ ಬಂತು, ಒಬ್ಬ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಆ ಅಟ್ಯಾಕ್ ಇಂದ ಹೇಗೆಲ್ಲ ನಾನು ತಪ್ಪಿಸ್ಕೋಬಹುದು, ಈ ತರ ಬೇಸಿಕ್ಸ್ ಲೈಫ್ ಸ್ಕಿಲ್ಸ್ ಅಲ್ಲಿಂದನೇ ಬರುತ್ತೆ. ಅಂಡ್ ವಿಜುಲೈಸೇಷನ್, ಈಗಿನ ಮಕ್ಕಳಿಗೆ ನಾವ್ ಏನಾದ್ರು ಒಂದು ಹೇಳಿದ್ರೆ ವಿಜುಲೈಸ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ. ಚೆಸ್ ಆಡೋದ್ರಿಂದ ವಿಜುಲೈಸೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು, ಪ್ರತಿ ನಾವು ಒಂದು

0: ಸಿಚುವೇಶನ್ ಬಂತು, ಒಬ್ಬ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಆ ಅಟ್ಯಾಕ್ ಇಂದ ಹೇಗೆಲ್ಲ ನಾನು ತಪ್ಪಿಸ್ಕೋಬಹುದು, ಈ ತರ ಬೇಸಿಕ್ಸ್ ಲೈಫ್ ಸ್ಕಿಲ್ಸ್ ಅಲ್ಲಿಂದನೇ ಬರುತ್ತೆ. ಅಂಡ್ ವಿಜುಲೈಸೇಷನ್, ಈಗಿನ ಮಕ್ಕಳಿಗೆ ನಾವ್ ಏನಾದ್ರು ಒಂದು ಹೇಳಿದ್ರೆ ವಿಜುಲೈಸ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ. ಚೆಸ್ ಆಡೋದ್ರಿಂದ ವಿಜುಲೈಸೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು. ಪ್ರತಿ ನಾವು ಒಂದು ಮೂವ್ ಮಾಡುವಾಗ ಒಂದು ಮೂರ್ ಮೂನ ನಾ ತಗೊಂಡ್ರೆ ಇದರಿಂದ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಇದರಿಂದ ಇನ್ನೇನಾಗ್ಬಹುದು, ಈ ತರ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಬೇಸಿಕ್ ಸ್ಕಿಲ್ಸ್ ಅಂದ್ರೆ ವಿಜುಲೈಸೇಷನ್ ಆಗಿರ್ಬೋದು, ಅನಾಲಿಟಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಲೆಕ್ಕಾಚಾರ ಯಾವ್ದು ಸರಿ ಯಾವ್ದು ತಪ್ಪು, ಈ ಎಲ್ಲವನ್ನೂ ಕಲಿಸ್ತಾ ಬರುತ್ತೆ. ಪ್ರೊಫೆಷನಲ್ ಆಗಿ ತಗೊಂಡಾಗ ತುಂಬಾ ಕೆರಿಯರ್ ಆಪ್ಷನ್ಸ್ ಇದೆ. ಒಬ್ರು ಕೋಚ್ ಆಗಿ ಆಗಿರ್ಬೋದು, ಇಲ್ಲ ಒಬ್ರು ನ್ಯಾಷನಲ್ ಚಾಂಪಿಯನ್ ಆದ್ರೆ ಈಗ ತುಂಬಾ ಫಂಡ್ಸ್ ಎಲ್ಲ ಕೊಡ್ತಾ ಇದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಇನ್ನ ಒಂದು ವಾರ ಕೂಡ ಆಗಿಲ್ಲ, ರಿಸರ್ವೇಷನ್ ಕೆಳಗಡೆ ಬಂದಿದೆ, 2% ರಿಸರ್ವೇಷನ್ ಆಗಿದೆ
1: ಸ್ಪೋರ್ಟ್ಸ್
0: ಕೋಟಾದಲ್ಲಿ, 2% ರಿಸರ್ವೇಷನ್ ತಂದಿದ್ದಾರೆ. ಹಾಗೆ ತುಂಬಾ ಜನ ಒಂದು IM ಟೈಟಲ್, ಒಂದು GM ಟೈಟಲ್, ಒಂದು ಟೈಟಲ್ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಕೊಡ್ತಾರೆ ಅವ್ರಿಗೆ. ಎಷ್ಟೋ ಈಗ ಕೆಲಸಗಳಲ್ಲಿ ನಾವು ಬರೀ ಮಾರ್ಕ್ಸ್ ಇಟ್ಕೊಂಡೇ ನಾವು ಹೋಗ್ತೀವಿ ಅಂತ ಅಂದ್ರೂ ಆಗಲ್ಲ. ರಿಸರ್ವೇಷನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಾವು ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಒಂದು ಸರಿ ನಾವು ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾವು ಕೋಚಿಂಗ್ ಮಾಡ್ತೀವಿ ಅಂದ್ರೂ ಕೂಡ ತುಂಬಾ ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಇದೆ. ಒಳ್ಳೆ ಕೋಚ್ ಹತ್ರ ನಾವು ಕಲಿಬೇಕು ಅಂದ್ರೆ ಚೆಸ್ ನಾವು ಆಗ್ಲೇ ಹೇಳ್ದಾಗೆ ತುಂಬಾ ಎಕ್ಸ್ಪೆನ್ಸಿವ್ ಥಿಂಗ್. ನಾವು ಒಳ್ಳೆ ಕೋಚ್ ಹತ್ರ ಕಲಿಬೇಕು ಅಂತ ಅಂದಾಗ ಫೀಸಸ್ ಕೂಡ ಅದೇ ರೀತಿಲಿ ಇರುತ್ತೆ. ಸೊ ಹಾಗೆ ಕೆರಿಯರ್ ಆಪ್ಷನ್ ತುಂಬಾ ಚೆನ್ನಾಗಿದೆ ಈಗ, ಎಲ್ಲಾ ತುಂಬಾ ಒಳ್ಳೆ ಭವಿಷ್ಯ ಇದೆ ಚೆಸ್ ಅಲ್ಲಿ. ಇಂಡಿಯಾದಲ್ಲಿ ನೋಡಬಹುದು ಲಾಸ್ಟ್ 3 ಇಯರ್ಸ್ ಅಲ್ಲಿ ಚೆಸ್ ಆಡೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಅಂಡ್ ನಮ್ ಇಂಡಿಯನ್ ಚೆಸ್ ಆಟಗಾರರು ಅಂತ ಅಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಇದಿದೆ. ಕಂಪಾರಿಟಿವ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ ಇಂಡಿಯನ್ ಆಟಗಾರರಿಗೆ ಆ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ.
1: ಸೊ ಸ್ಪಾನ್ಸರ್ ಸಿಗ್ತಿದ್ದಿಲ್ಲ, ಈಗ
0: ತುಂಬಾ ಜನ ಸ್ಪಾನ್ಸರ್ಸ್ ಎಲ್ಲ ಚೆಸ್ ಗೆ. ಈಗ ಗುಕೇಶ್ ಅವರು ವರ್ಲ್ಡ್ ಚಾಂಪಿಯನ್ ಆದ್ಮೇಲಂತೂ ಸ್ಪಾನ್ಸರ್ಸ್ ಅಂತಾನೆ ಅಲ್ಲ, ರೆಕಗ್ನೈಸೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅದರಲ್ಲೂ ಈಗ ವೈಶಾಲಿ ಅವರು ಕೂಡ ನಮ್ಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಸೊ ಹಾಗಾಗಿ ಚಾಂಪಿಯನ್ ಟೈಟಲ್ ಗೆ ಟ್ರೈ ಮಾಡ್ತಾರೆ. ಈ ಸತಿ ಇಬ್ರು, ಒಬ್ರು ಡಿಫೆಂಡರ್ ಆಗಿ ಹೋಗ್ತಾ ಇದಾರೆ, ಒಬ್ರು ಅದನ್ನ ಗೈನ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ವುಮೆನ್ಸ್ ಅಲ್ಲಿ ಗೈನ್ ಮಾಡೋದಕ್ಕೆ ಹೋಗ್ತಾ ಇದಾರೆ, ಚೈನಾದವರು ಡಿಫೆಂಡರ್ ಆಗಿದ್ದಾರೆ. ಮೆನ್ಸ್ ಅಲ್ಲಿ ಗುಕೇಶ್ ಅವರು ಡಿಫೆಂಡ್ ಮಾಡ್ತಾ ಇದಾರೆ. ಎರಡೂ ಇದರಲ್ಲೂ ಇಂಡಿಯಾ ತುಂಬಾ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದೆ.
1: ಈಗ IPL ಮಾದರಿಯಲ್ಲಿ ಚೆಸ್ ಅಲ್ಲಿ ಆ ರೀತಿ ಏನಾದ್ರೂ ಒಂದು ಬದಲಾವಣೆ ತಂದ್ರೆ ಇನ್ನೂ ಜಾಸ್ತಿ ಚೆಸ್
0: ಕ್ಲಾಸಿಕಲ್ ಕಷ್ಟ ಆಗತ್ತೆ. ಬಟ್ ರಾಪಿಡ್ ಅಲ್ಲೂ ಕೂಡ ಮೊನ್ನೆ WCL ಅಂತ ಬಂತು, ವರ್ಲ್ಡ್ ಚೆಸ್ ಲೀಗ್ ಅಂತ, ಬೆಂಗಳೂರಲ್ಲೇ ಆಯ್ತು. ಪ್ರಪಂಚದ ಎಲ್ಲಾ ಅಗ್ರ ಚೆಸ್ ಪ್ಲೇಯರ್ ಗಳು ಬಂದು ಇಲ್ಲಿ ಆಟ ಆಡುದು. ಒಂದೊಂದು ಟೀಮ್ ಸಪರೇಟ್ ಸಪರೇಟ್ ಟೀಮ್ ತರ ಮಾಡ್ಕೊಂಡು ಹೇಗೆ IPL ಆಗತ್ತೆ ಆ ತರ ವರ್ಲ್ಡ್ ಚೆಸ್ ಲೀಗ್ ಅಂತ ಒಂದು ಆಯ್ತು.
1: ಅಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ಜಾಸ್ತಿ ನಡೆದ್ರೆ
0: ಜಾಸ್ತಿ ನಡೆದಷ್ಟು
1: ಆಟಗಾರರಿಗೂ ಉಪಯೋಗ, ಹಾಗೆ ಚೆಸ್
0: ಪ್ರಚಲಿತ ತುಂಬಾ ಚೆನ್ನಾಗಿ ಆಗುತ್ತೆ,
1: ಭವಿಷ್ಯ
0: ಉಜ್ವಲವಾಗಿರುತ್ತೆ. ಹೌದು ಹೌದು,
1: ಒಳ್ಳೇದು. ಸುಮನ್ ಅವರೇ, ನಿಮ್ಮ ಒಂದು ಕ್ರೀಡಾ ಸ್ಫೂರ್ತಿ ನಮ್ಮ ಯುವಕರಿಗೆ ದಾರಿದೀಪ ಆಗ್ಲಿ ಅನ್ನೋ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.
0: ಧನ್ಯವಾದ. ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಚದುರಂಗ ಆಟಗಾರರು, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಡಿಕೇರಿ. ಸಮಯ ಈಗ 10:25. ಇನ್ನು ಮುಂದೆ ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಬ್ಬ ಆ ಹುಡುಗಿ ಚಿತ್ರದ ಗೀತೆ, ರಚನೆ HLN ಸಿಂಹ, ಸಂಗೀತ ನೀಡಿದ್ದಾರೆ P. ಕಾಳಿಂಗರಾವ್, ಹಾಡಿದ್ದಾರೆ PB ಶ್ರೀನಿವಾಸ್.

ಬಾಜಿಗರ್ ಚಿತ್ರದ ಗೀತೆ, ರಚನೆ ನವಾಬ್ ಆರ್ಜು, ಸಂಗೀತ ನೀಡಿದ್ದಾರೆ ಅನು ಮಲಿಕ್, ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್.

0: ಇದುವರೆಗೆ ಕಾಡುವ ಹಾಡುಗಳು ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ ಈಗ 10:30. ಮುಂದಿನ ಕಾರ್ಯಕ್ರಮ ಮುಂಬೈ ಕೇಂದ್ರದಿಂದ.
1: ವಿವಿಧ ಭಾರತಿ ಜಲ್ದಿ ಜಾಯಿರಾ.

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 11:20. ನುಡಿಮುತ್ತು. ಮೊದಲು ಗುರುವಿನ ಕೃಪೆ, ಅನಂತರ ಹರಿಯ ಕೃಪೆ. ಗುರು ಕೃಪೆ ಇಲ್ಲದೆ ಹರಿಕೃಪೆ ದೊರೆಯಲಾರದು, ಹೀಗೆಂದಿದ್ದಾರೆ ಮಧ್ವಾಚಾರ್ಯರು.

ಮಾತ್ಮಾತಲ್ಲಿ ವಾರದ ಚರ್ಚೆ ಭಾಗವಹಿಸುತ್ತಾರೆ ಸುಜಾತ ಹೆಫ್ ತಳವಾರ್, ಎಂ ಶಕುಂತಲಾ ಮತ್ತು ಹೆಚ್ ಜೆ ವಿಶಾಲಾಕ್ಷಿ. ಪ್ರಾಯೋಜಕರು ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಒಂಬತ್ತು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ, ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ನಂದನ್ ಕುಮಾರ್ ಎಲ್ಒ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಮತ್ತು ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು, ಈ ಕುರಿತು ಕಲಬುರಗಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಸುಜಾತ ಸುಬೇದಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್. ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ, ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಾಫಿ ಪ್ರಪಂಚದ ಇತ್ತೀಚಿನ ವಿದ್ಯಮಾನಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುವವರು ಅರಕಲಗೋಡು ವಿ ಮಧುಸೂದನ್. ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ.

ಬಿಡುಗಡೆ ನಾಳೆ ಬೆಳಗ್ಗೆ 6:40 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ. ದಸರಾದಲ್ಲಿ ಇಂದು ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 8:30